ನಮಸ್ಕಾರ. ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕಂಪನಾಂಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸುತ್ತಿದ್ದೇವೆ. ಸಮಯ 5:58:25. ಇಂದಿನ ಪಂಚಾಂಗ: ಶಕವರ್ಷ 1948, ಅಶ್ವಿನ 6, ಅಂದರೆ 2026 ಇಸವಿಯ ಸೆಪ್ಟೆಂಬರ್ ತಿಂಗಳ 28 ತಾರೀಕು ಸೋಮವಾರ. ಎಫ್ಎಂ ರೈನ್ಬೋನ ಎಲ್ಲ ಕೇಳುಗರಿಗೆ ಬೆಳಗಿನ ಶುಭೋದಯಗಳನ್ನು ಕೋರುತ್ತಿರುವ ನಾನು ಸಚಿನ್ ಬನವಾಸಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 6:05. ನಿಮ್ಮ ಜೊತೆ ಆಗಿರೋದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. ಇವತ್ತಿನ ಶುಭ ನುಡಿ: ನಿಮ್ಮ ಧ್ಯೇಯದಲ್ಲಿ ಯಶಸ್ವಿಯಾಗಲು ನೀವು ನಿಮ್ಮ ಗುರಿಯ ಬಗ್ಗೆ ಏಕಮನಸ್ಸಿನ ಭಕ್ತಿಯನ್ನು ಹೊಂದಿರಬೇಕಾಗತ್ತೆ.
2: ಬಾನಲ್ಲಿ ಮಳೆ ನಿಂತ ಕ್ಷಣ ಹೊತ್ತು ಹನಿಯೊಂದು ಉದುರಿತ್ತು. ಹಾದು ಬಂದನು ರವಿ ಕಾಮನಬಿಲ್ಲಾಗಿ.
3: ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದನು. ಥಳ ಥಳ ಥಳ ಜಗ ಥಳ ಥಳ.
2: ಬಾನುಲಿಯಲ್ಲಿ ಮನ ತಣಿಸೋ ಕಿವಿ ಮಾತು ಗಳಿಗೆಗೊಂದು ಹೆಸರನಿತ್ತು. ಹಾಡು ಹೊಮ್ಮಿದೆ ಸವಿ ಕನ್ನಡ ಕಾಮನಬಿಲ್ಲಾಗಿ. ಮ್ಯೂಸಿಕಲಿ ಯುವರ್ಸ್ ಅಂತ ಹೇಳ್ತಾ ಬಾಲ್ಯ ಹರೆಯ ವಯಸ್ಕ ವಯೋಮಾನದ ಪ್ರೀತಿಯ ಆಕಾಶವಾಣಿ ಎಫ್ಎಂ ರೇನ್ಬೋ ಭಾವಲೋಕದ ರಂಗೇರಿಸಲು ನಿಮ್ಮ ಜೊತೆ. ಟ್ಯೂನ್ ಮಾಡಿ 101.3 ಎಫ್ಎಂ.
4: ಅಂದ ಕೊಟ್ಟ ಭಾಷೆ,
1: ಬದುಕು ಕಟ್ಟಿದ ನುಡಿ, ನಮ್ಮ ಹೆಮ್ಮೆಯ ಕನ್ನಡ.
5: ರೋಮಾಂಚನವಿ ಕನ್ನಡ.
4: ಕನ್ನಡ ನಮ್ಮ ಕನಸು,
1: ಕನ್ನಡ ನಮ್ಮ ಮನಸ್ಸು.
4: ಕನ್ನಡವನ್ನು ಬಳಸು, ಉಳಿಸು, ಬೆಳೆಸು.
6: ಇದೇ ನಾಡು, ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ.
1: ಕನ್ನಡ ನಮ್ಮ ನಿಮ್ಮೆಲ್ಲರ ಮನೆಯ ಮನದ ಮಾತಾಗಲಿ.
7: ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ ಕಣ್ಣು ಕಾಣದ ಗಾವಿಲರೆ? ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.
1: ಸ್ವಚ್ಛತೆಯೇ ಸೇವೆ 2026. ಬದಲಾವಣೆ ಮಾತುಗಳಿಂದಲ್ಲ, ಹೆಜ್ಜೆಯಿಂದ ಶುರುವಾಗಲಿ. ವಿಕಸಿತ ಭಾರತದ ಕನಸಿಗೆ ಸ್ವಚ್ಛತೆಯೇ ಅಡಿಪಾಯ.
8: ಸ್ವಚ್ಛತೆ ಎಂದು ಕೂಡಿ ಹಾಡುವ ಕುಣಿಯುತ್ತ ನಲಿಯುತ್ತ ಹೊಳೆಯುವ ಸೂರ್ಯನಂತೆ ಜಿಲ್ಲೆ ಸ್ವಚ್ಛ ಮಾಡುವ.
1: ಮನೆಯಿಂದ ಆರಂಭವಾಗಲಿ ಈ ಜಾಗೃತಿ, ಊರೆಲ್ಲ ಹರಡಲಿ ಈ ಕ್ರಾಂತಿ. ದೇಶದ ಪ್ರತಿಯೊಬ್ಬ ನಾಗರಿಕನ ಪಾಲ್ಗೊಳ್ಳುವಿಕೆಯೇ ನಮ್ಮ ನಿಜವಾದ ಶಕ್ತಿ.
9: ಸ್ವಚ್ಛತೆ ಸ್ವಚ್ಛತೆ ಸ್ವಚ್ಛತೆ.
1: ಸ್ವಚ್ಛತೆಯೇ ಸೇವೆ ಅಭಿಯಾನ 2026.
10: ಕಾಲ ಉರುಳಿದರೂ ಕಾಲಕ್ಕೆ ತಕ್ಕಂತೆ ಕಾರ್ಯಕ್ರಮಗಳ ನಿರ್ವಹಣೆ,
11: ಯುವ ಸಮೂಹದ ಆಸಕ್ತಿಗೆ ತಕ್ಕಂತೆ ಗೀತೆಗಳ ಪ್ರಸಾರ,
10: ನಾಗರಿಕ ಸಮಾಜದಲ್ಲಿ ಸ್ವಚ್ಛತೆ,
11: ಪರಿಸರ ಸಂರಕ್ಷಣೆ,
10: ಪ್ರಾಣಿ ಸಂರಕ್ಷಣೆ, ಸಾರ್ವಜನಿಕ ಆಸ್ತಿಪಾಸ್ತಿಗಳ ಕಾಪಾಡುವಿಕೆಯ ಬಗ್ಗೆ
11: ಅರಿವು ಮೂಡಿಸುವ ಏಕೈಕ ವಾಣಿ ಆಕಾಶವಾಣಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ.
2: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
3: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

ಮುಂಜಾನೆಯ ತಂಪಾದ ಇಬ್ಬನಿಯ ಹನಿಗಳ ಮೇಲೆ ಸೂರ್ಯನ ಹೊಂಗೆರಣಗಳು ಮುತ್ತಿಕ್ತಾ ಇರುವಂತಹ ಈ ಸುಂದರ ವೇಳೆಯಲ್ಲಿ ಆಕಾಶವಾಣಿ ಎಫ್ಎಂ ರೈನ್ಬೋ ವಾಹಿನಿಯ ಎಲ್ಲ ಪ್ರೀತಿಯ ಕೇಳುಗ ಮಿತ್ರರಿಗೆ ನಿಮ್ಮ ರೈನ್ಬೋಗಳಿಯ ಸಚಿಂಬನವಾಸಿ ಹೇಳುವಂತಹ ಶುಭೋದಯ. ಇದು ಭಕ್ತಿ, ಪ್ರಕೃತಿ ಮತ್ತು ಸದ್ವಿಚಾರಗಳ ಸಂಗಮ ನಾದಾರ್ಚನೆ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮ ಆರಂಭವಾಗ್ತಾ ಇದೆ ಗಣಪತಿಯ ಆರಾಧನೆಯೊಂದಿಗೆ.

ಸ್ನೇಹಿತರೆ, ನಾದಾರ್ಚನೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರ ಸಮಯ ಆಗ್ತಾ ಇದೆ 6:16. ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ದೇವರನ್ನು ಕೇವಲ ಕಲ್ಲಿನ ಗುಡಿಯಲ್ಲಿ ಮಾತ್ರ ಹುಡುಕಲಿಲ್ಲ. ಉದಯಿಸುವ ಸೂರ್ಯನಲ್ಲಿ, ಹರಿಯುವ ನದಿಯಲ್ಲಿ, ಗಾಳಿಯಲ್ಲಿ, ನೆರಳು ನೀಡುವಂತಹ ಮರದಲ್ಲಿ ಮತ್ತು ಸಕಲ ಜೀವರಾಶಿಗಳಲ್ಲಿ ಭಗವಂತನ ಸಾನ್ನಿಧ್ಯವನ್ನು ಕಂಡರು. ಅದಕ್ಕೆ ಇವತ್ತಿನ ನಮ್ಮ ನಾದಾರ್ಚನೆಯ ವಿಷಯ ಪರಿಸರ ಪ್ರೇಮ ಮತ್ತು ಸಕಲ ಜೀವಾವಳಿಗಳಲ್ಲಿ ದೈವತ್ವ. ಈ ವಿಚಾರದ ಬಗ್ಗೆ ಮಾತಾಡ್ತಾ ಮಾಹಿತಿಯನ್ನು ಕಲೆ ಹಾಕ್ತಾ ಸಾಗೋಣ ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮದಲ್ಲಿ. ಇದೀಗ ಮುಡಿ ಬರ್ತಾ ಇದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಾಗಿರುವಂತಹ ಈ ಗೀತೆ ನಿಮಗಾಗಿ. ಸದಾ ಕೇಳ್ತಾರೆ ಇದು ಆಕಾಶವಾಣಿ.

ಸ್ನೇಹಿತರೆ, ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ, ಸನಾತನ ಸಂಸ್ಕೃತಿಯಲ್ಲಿ ನಾವು ವೃಕ್ಷಗಳಿಗೆ, ಪ್ರಕೃತಿಗೆ ಯಾವ ರೀತಿಯಾದಂತಹ ಒಂದು ದೈವಿಕ ಅಂಶವನ್ನು ನಾವು ಗಮನಿಸ್ತೀವಿ ಅನ್ನುವಂತಹದ್ದು. ನಮ್ಮ ಹಿರಿಯರು ಅಶ್ವತ್ಥ ಮರ, ಆಲದ ಮರ, ಬಿಲ್ವಪತ್ರೆ, ತುಳಸಿ ಗಿಡಗಳನ್ನು ಪೂಜಿಸೋದಕ್ಕೆ ಹೇಳಿದ್ದು ಕೇವಲ ಮೂಢನಂಬಿಕೆಯಲ್ಲ. ತುಳಸಿ ಮನೆಯ ಅಂಗಳದಲ್ಲಿದ್ದರೆ ರೋಗಾಣುಗಳು ಹತ್ತಿರ ಸುಳಿಯೋದಿಲ್ಲ. ಗಿಡಮರಗಳನ್ನು ದೇವತಾ ಸ್ವರೂಪಿ ಅಂತ ಗೌರವಿಸಿದರೆ ಮನುಷ್ಯ ಅವುಗಳನ್ನು ಕಡಿಯೋದಕ್ಕೆ ಹೆಂಜರಿತಾನೆ ಅನ್ನುವಂತಹ ಆಳವಾದಂತಹ ಪರಿಸರ ಪ್ರಜ್ಞೆ ನಮ್ಮ ಸಂಸ್ಕೃತಿಯಲ್ಲಿತ್ತು. ಮರಗಳನ್ನು ನೆಡುವಂತಹದ್ದು ಒಂದು ಅಶ್ವಮೇಧ ಯಾಗಕ್ಕೆ ಸಮಾನ ಅಂತ ಪುರಾಣಗಳು ಸಾರುತ್ತವೆ. ಸ್ನೇಹಿತರೆ, ಇದೇ ರೀತಿಯಂತಹ ಮತ್ತಷ್ಟು ವಿಚಾರಗಳ ಬಗ್ಗೆ ಗಮನ ಹರಿಸ್ತಾ ಸಾಗೋಣ ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮದಲ್ಲಿ. ಸದಾ ಕೇಳ್ತಾರಿ, ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ನಾನು ನಿಮ್ಮ ರೇನ್ಬೋ ಗೆಳೆಯ ಸಚಿನ್ ಬನವಾಸಿ.

ಸ್ನೇಹಿತರೆ, ಸಮಯ ಆಗ್ತಾ ಇದೆ 6:34. ಇದು ನಾದಾರ್ಚನೆ ಕಾರ್ಯಕ್ರಮ. ನಮ್ಮ ದೇಶದಲ್ಲಿ ಯಾವುದೇ ನದಿಯನ್ನು ಕೇವಲ ನೀರಿನ ಮೂಲ ಅಂತ ಕರೀಲಿಲ್ಲ, ಬದಲಿಗೆ ತಾಯಿ ಅಂತ ಕರೆದು ಪೂಜಿಸಿದರು. ಗಂಗೆ, ಯಮುನೆ, ಗೋದಾವರಿ, ನಮ್ಮ ಕಾವೇರಿ, ಕೃಷ್ಣೆ, ತುಂಗೆ ಎಲ್ಲವೂ ನಮಗೆ ಜೀವ ನೀಡುವ ತಾಯಂದಿರು. ನದಿಯ ದಡದಲ್ಲಿ ಸ್ನಾನ ಮಾಡುವಾಗ ಗಂಗೆ ಚ ಯಮುನೆ ಚೈವ ಅಂತ ಸ್ಮರಿಸುವಂಥದ್ದು ನೀರಿನ ಪಾವಿತ್ರ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ. ನದಿಗಳನ್ನು ಮಲಿನಗೊಳಿಸದೆ ನೀರನ್ನು ಅಮೃತದಂತೆ ಗೌರವಿಸುವಂತಹದ್ದೇ ನಾವು ಜೀವಜಲಕ್ಕೆ ಸಲ್ಲಿಸುವಂತಹ ನಿಜವಾದಂತಹ ಭಕ್ತಿ.

ಸ್ನೇಹಿತರೆ, ನಮ್ಮ ದೇವರುಗಳ ವಾಹನಗಳನ್ನು ಒಮ್ಮೆ ಗಮನಿಸಿ ನೋಡಿ. ಶಿವನಿಗೆ ನಂದಿ, ವಿಷ್ಣುವಿಗೆ ಗರುಡ, ದುರ್ಗೆಗೆ ಸಿಂಹ, ಗಣಪತಿಗೆ ಮೂಷಿಕ, ಸುಬ್ರಹ್ಮಣ್ಯನಿಗೆ ನವಿಲು. ಯಾಕೀಗೆ? ಸಕಲ ಪ್ರಾಣಿ ಪಕ್ಷಿಗಳು ಈ ಸೃಷ್ಟಿಯ ಅವಿಭಾಜ್ಯ ಅಂಗ, ಮತ್ತು ಅವುಗಳಲ್ಲೂ ಪರಮಾತ್ಮನ ಅಂಶವಿದೆ ಅಂತ ನೆನಪು ಮಾಡೋದಕ್ಕೆ. ಮನೆಯಲ್ಲಿ ಹಸುವನ್ನ ಕಾಮಧೇನು ಅಂತ ಪೂಜಿಸ್ತೀವಿ, ಮುಂಜಾನೆ ಪಕ್ಷಿಗಳಿಗೆ ಕಾಳು ಹಾಕುವಂತಹದ್ದು, ನಾಯಿಗೆ ಒಂದು ತುತ್ತು ಅನ್ನ ಇಡುವಂತಹದ್ದು, ಇವೆಲ್ಲವೂ ನಮ್ಮ ದಿನನಿತ್ಯದ ಭೂತ ಯಜ್ಞದ ಭಾಗ. ಮೂಕ ಪ್ರಾಣಿಗಳಿಗೆ ನೋವು ಮಾಡದೆ ಕರುಣೆ ತೋರುವಂತಹದ್ದೇ ನಿಜವಾದಂತಹ ಧರ್ಮ.

ಸ್ನೇಹಿತರೆ, ಪ್ರಕೃತಿಯ ಮಡಿಲಲ್ಲಿ ಸಕಲ ಜೀವರಾಶಿಗಳಲ್ಲಿ ಭಗವಂತನ ದರ್ಶನ ಮಾಡ್ತಾ ಕಳೆದಂತಹ ಈ ಮುಂಜಾನೆಯ ಈ ಪವಿತ್ರ ನಾದಾರ್ಚನೆ ಈಗ ಮುಕ್ತಾಯದ ಹಂತಕ್ಕೆ ತಲುಪಿದೆ. ಸರ್ವೇ ಭವಂತು ಸುಖಿನಃ ಅಂದರೆ ಕೇವಲ ಮನುಷ್ಯರಷ್ಟೇ ಅಲ್ಲ, ಈ ಭೂಮಿಯ ಮೇಲಿರುವಂತಹ ಗಿಡ ಮರ ಪ್ರಾಣಿ ಪಕ್ಷಿ ಕೀಟಗಳು ಸೇರಿದಂತೆ ಸಮಸ್ತ ಜೀವಕೋಟಿಯೂ ಸುಖವಾಗಿರಲಿ ಅನ್ನುವಂತಹ ಒಂದು ಉದಾತ್ತವಾದಂತಹ ಪ್ರಾರ್ಥನೆ. ಇವತ್ತಿನ ದಿನದಲ್ಲಿ ಪ್ರಕೃತಿಯನ್ನ ಪ್ರೀತಿಸಿ, ಸಕಲ ಜೀವಿಗಳಿಗೂ ಕರುಣೆ ತೋರಿ, ಹಸಿರಿನ ನೆಮ್ಮದಿಯೊಂದಿಗೆ ದಿನವನ್ನ ಕಳೆಯಿರಿ. ಇವತ್ತಿನ ನಿಮ್ಮ ದಿನ ಮಂಗಳಕರವಾಗಿರಲಿ ಅಂತ ಆಶಿಸ್ತಾ ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. ಮತ್ತೆ ಸಿಗ್ತೀನಿ 7:15 ಭಾವಸ್ಪಂದನ ಕಾರ್ಯಕ್ರಮದಲ್ಲಿ.

ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

0: ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೇ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.
1: ಸ್ನೇಹಿತರೆ, ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ. ಸಮಯ ಆಗ್ತಾ ಇದೆ 6:50. ಇದೀಗ ಮೂಡಿಬರಲಿದೆ ಪ್ರಾಯೋಜಿತ ಕಾರ್ಯಕ್ರಮ ಪುರಾತತ್ವ ಇಲಾಖೆ ವತಿಯಿಂದ.

0: ರಿಯಾಯಿತಿ ದರದಲ್ಲಿ ಇಲಾಖೆ ಪ್ರಕಾಶಿಸಿದ ಪುಸ್ತಕಗಳು ಲಭ್ಯ.
1: ಮಾಹಿತಿಗಾಗಿ www.karnatakaarchaeology.gov.in. ರೇಡಿಯೋ ಕ್ವಿಜ್ ಕೇಳಿ ಕಾರ್ಯಕ್ರಮದ ಕೊನೆಯಲ್ಲಿ ಉತ್ತರ ನಿರೀಕ್ಷಿಸಿ.
0: ಭಾರತದ ಶಾಸನಗಳ ಜನಕ ಯಾರು?
2: ಶ್ರೋತೃಗಳೆಲ್ಲರಿಗೂ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆಯ ಕುರಿತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇದ್ದಾರೆ ನಿವೃತ್ತ ಐಎಎಸ್ ಅಧಿಕಾರಿಗಳಾದಂತಹ ಶ್ರೀಯುತ ಚಿರಂಜೀವಿ ಸಿಂಗ್. ಇವರು ನಮ್ಮ ಜೊತೆಗಿದ್ದಾರೆ. ಇವರು ಪುರಾತತ್ವ ಇಲಾಖೆಯ ನಿರ್ದೇಶಕರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಬನ್ನಿ ಅವರೊಂದಿಗೆ ಸಂದೇಶವನ್ನ ಕೇಳೋಣ.
3: ಎಲ್ರಿಗೆ ನಮಸ್ಕಾರ. ಕರ್ನಾಟಕದಲ್ಲಿ ಅತ್ಯಂತ ಸಮೃದ್ಧವಾದ ಸಾಂಸ್ಕೃತಿಕ ಪರಂಪರಾ ಇದೆ. ಯುನೆಸ್ಕೋ ಪರಂಪರೆಯನ್ನು ಎರಡು ಪ್ರಕಾರದಂಥ ವರ್ಗಾಯಿಸಿದೆ, ನಿರ್ಮಿತ ಪರಂಪರೆ ಮತ್ತು ಅಮೂರ್ತ ಪರಂಪರೆ, ಟ್ಯಾಂಜಿಬಲ್ ಆ್ಯಂಡ್ ಇಂಟ್ಯಾಂಜಿಬಲ್ ಹೆರಿಟೇಜ್. ಈ ಎರಡು ತರಹದ ಅಪಾರ ಸಂಪತ್ತು ಕರ್ನಾಟಕದಲ್ಲಿ ಇದೆ. ಗುಹಾ ಚಿತ್ರಗಳಿಂದ ಆರಂಭವಾಗಿ ಅಶೋಕನ ಶಾಸನಗಳು, ಬಾದಾಮಿ, ಪಟ್ಟದಕಲ್ಲು, ಐಹೊಳೆ, ಹಂಪಿ, ಗೋಲ್ ಗುಂಬದ್, ಇಬ್ರಾಹಿಂ ರೋಜಾ, ದರ್ಗಾ ಬಂದೆ ನವಾಸ್, ನಾನಕ್ ಝೀರಾ, ಸೇಂಟ್ ಲಾಯ್ಷಸ್ ಚರ್ಚ್ ಹಾಗೂ ನೂರಾರು ಇತರ ಸ್ಮಾರಕಗಳು ಕರ್ನಾಟಕದ ಶ್ರೀಮಂತ ಇತಿಹಾಸಕ್ಕೆ ಸಾಕ್ಷಿಯಾಗಿವೆ. ಇದೆಲ್ಲ ನಮ್ಮ ಸಮೃದ್ಧವಾದ ಪರಂಪರೆ. ಕರ್ನಾಟಕದ ಸಾಹಿತ್ಯ, ಜಾನಪದ ಕಲೆಗಳು, ಜಾನಪದ ಹಾಡುಗಳು,

0: ಜಾನಪದ ಮಹಾಕಾವ್ಯಗಳು, ನಾಟಕಗಳು, ವೈವಿಧ್ಯಮಯ ಆಹಾರ ಅಡುಗೆ ಹಾಗೂ ನೈಸರ್ಗಿಕ ಸಂಪತ್ತು, ಇವೆಲ್ಲ ನಮ್ಮ ಮೂರ್ತ ಪರಂಪರೆಯ ಸಂಪತ್ತು.
1: ಈ ಒಂದು ಆಡಿಯೋ ಕ್ಲಿಪ್ಪಿಂಗ್ ಅನ್ನ ಕೇಳ್ಕೊಂಡ್ ಬರೋಣ.
2: ರೀ, ಈ ಸಲ ವೆಕೇಶನ್ಗೆ ಎಲ್ಲಿಗೆ ಟೂರ್ಗೆ ಹೋಗೋಣ?
3: ನೋ ನೋ ನೋ ನೋ, ಈ ಸರಿ ಫಾರಿನ್ ಟ್ರಿಪ್ ಇಲ್ಲ. ಯಾಕಂದ್ರೆ ನಮ್ಮ ಕರ್ನಾಟಕವನ್ನ ನಾವು ಅರಿಬೇಕು ಅಂದ್ರೆ ಮೊದಲು ಕರ್ನಾಟಕದಲ್ಲಿ ವಿಶ್ವದಲ್ಲೇ ಹೆಸರುವಾಸಿಯಾದಂತ ಬಹಳಷ್ಟು ತಾಣಗಳಿವೆ, ಮೊದಲು ಅವನ್ನ ನೋಡ್ಬೇಕು.
2: ರೀ, ಅಂತದ್ ಯಾವ್ದ್ರಿ ಇದೆ ನಮ್ ಸ್ಟೇಟ್ ಅಲ್ಲಿ?
3: ಹಂಪಿ ವಿಜಯನಗರ ಸಾಮ್ರಾಜ್ಯದ ವೈಭವವನ್ನ ಹೇಳ್ತದೆ. ಪಟ್ಟದಕಲ್ಲು ಚಾಲುಕ್ಯರ ಶಿಲ್ಪಕಲೆಯನ್ನ ತೋರಿಸ್ತದೆ. ಬೇಲೂರು, ಹಳೆಬೀಡು, ಹೊಯ್ಸಳರ ಅದ್ಭುತ ಕಲಾಕೃತಿಗಳಾಗಿವೆ.
2: ರೀ, ಇಂತ ಐತಿಹಾಸಿಕ ಸ್ಥಳಗಳನ್ನೆಲ್ಲ ಬಿಟ್ಟು ಅದ್ಯಾವ್ದೋ ಬೀಚ್ ಅಂತೆ, ಅಲ್ಲಿಗೆ ಹೋಗಕ್ ನನಗೂ ಇಷ್ಟ ಇಲ್ಲ. ಇಲ್ಲಿಗೆ ಹೋಗೋಣ. ರೀ, ನೀವ್ ಹೇಳಿದ ಕರೆಕ್ಟ್. ಇಂತಹ ಶ್ರೀಮಂತ ಐತಿಹಾಸಿಕ ಪರಂಪರೆ ಇರ್ತಕ್ಕಂತ ಇಂತ ಸ್ಥಳಗಳನ್ನೇ ನೋಡೋಣ ಕಣ್ರಿ.
0: ಇವೆಲ್ಲ ಈಗ ಅಪಾಯದ ಅಂಚಿನಲ್ಲಿ ಬಂದಿವೆ. ಅಭಿವೃದ್ಧಿಯ ಹೆಸರಿನಲ್ಲಿ ನಾವು ಇವೆಲ್ಲ ಇದನ್ನ ನಾಶ ಮಾಡ್ತಾ ಇದ್ದೇವೆ. ನದಿಗಳ, ಕಾಡುಗಳ, ಪ್ರಾಣಿಗಳ ದೃಶ್ಯಗಳ ನಾಶ ಆಗ್ತಾ ಇದೆ. ಜಾನಪದ ಕಲಾವಿದರಿಗೆ ಆರ್ಥಿಕ ನೆರವು ಇಲ್ಲ. ನಮ್ಮ ಪರಂಪರೆಯ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ. ಆದರೆ ಪ್ರಶ್ನೆ ಏನಿದೆ ಅಂದ್ರೆ, ನಾವು ಈ ಕರ್ತವ್ಯವನ್ನ ವಹಿಸ್ತಾ ಇದ್ದೇವೆ, ಪರಂಪರೆಯನ್ನು ನಾಶ ಮಾಡುವ ಅಭಿವೃದ್ಧಿಯ ಮಾದರಿಯನ್ನು ಮತ್ತು ಈ ಪರಿಕಲ್ಪನೆಯನ್ನು ನಾವು ಬದಲಾಯಿಸಬೇಕು.
4: ಥ್ಯಾಂಕ್ ಯು ಸರ್. ಕೊನೆಯದಾಗಿ ನಮ್ಮ ಯುವ ಜನತೆಗೆ ಒಂದು ಸ್ಮಾರಕಗಳನ್ನು ನೀವು ಉಳಿಸಿ ಅನ್ನೋದ್ರ ಬಗ್ಗೆ ಒಂದ್ ಲೈನ್ ಸಂದೇಶ ಸರ್.
0: ಇವೆಲ್ಲ ನಮ್ಮೆಲ್ಲರ ಕರ್ತವ್ಯ, ಯಾಕೆಂದ್ರೆ ಅದೇ ನಿಜವಾದ ಸಂಪತ್ತು. ನಮ್ಮ ಈ ಸ್ಮಾರಕಗಳು, ನಮ್ಮ ಕಾಡು, ನಮ್ಮ ನದಿಗಳು, ಬೆಟ್ಟಗಳು, ಗುಡ್ಡಗಳು, ಇವೆಲ್ಲ ನಮ್ಮ ನಿಜವಾದ ಸಂಪತ್ತು. ಇದನ್ನ ನಾವು ರಕ್ಷಿಸಬೇಕು. ಇವೆಲ್ಲ ನಮ್ಮೆಲ್ಲರ ಕರ್ತವ್ಯ ಇದು.
4: ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಇಲ್ಲಿಯವರೆಗೆ ತಮ್ಮ ಮನದಾಳದ ಮಾತುಗಳನ್ನ ಹೇಳ್ಕೊಂಡ್ರೆ ನಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
0: ನಮಸ್ಕಾರ.
2: ಈಗ ರೇಡಿಯೋ ಕ್ವಿಜ್ಗೆ ಉತ್ತರ.
3: ಮೌರ್ಯರ ಸಾಮ್ರಾಟ ಅಶೋಕ ಚಕ್ರವರ್ತಿಯನ್ನು ಶಾಸನಗಳ ಜನಕ ಎಂದು ಕರೆಯುತ್ತಾರೆ.
2: ಪುರಾತತ್ವ, ಮಹನೀಯರ ಮಾತು ಕೇಳುವ ಸಮಯ.
3: ಒಂದು ದೇಶದ ಭವಿಷ್ಯವನ್ನು ಅರಿಯಬೇಕೆಂದರೆ ಅದರ ಭೂತಕಾಲವನ್ನು ತಿಳಿಯಬೇಕು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ.
5: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ಪುರಾತತ್ವ

0: ಸಂಘ ಸಂಸ್ಥೆ ಟ್ರಸ್ಟ್ ಎನ್ಜಿಒಗಳಿಂದ ಸ್ಮಾರಕಗಳನ್ನು ದತ್ತು ತೆಗೆದುಕೊಳ್ಳುವ ವಿಶೇಷ ಯೋಜನೆ.
1: ಮಾಹಿತಿಗಾಗಿ ಸಂಪರ್ಕಿಸಿ www.karnatakaarchaeology.gov.in.
2: ಸ್ನೇಹಿತರೆ, ಇದೀಗ ಸಂಸ್ಕೃತದಲ್ಲಿ ವಾರ್ತೆಗಳು. ದೆಹಲಿ ಕೇಂದ್ರದ ಸಹ ಪ್ರಚಾರದಲ್ಲಿ
3: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಭಾರತಂ ಅದ್ಯ ಸರ್ಜಿಕಲ್ ಪ್ರಹಾರಸ್ಯ ದಶಮೀಂ ವಾರ್ಷಿಕೀಂ ಆಮಾನಯತಿ. ಹ್ಯಃ ವಿಶ್ವಸ್ಯ ಸಮಕ್ಷಂ ನರೇಂದ್ರ ಮೋದಿ ಪ್ರಶಾಸನಸ್ಯ ಉಗ್ರವಾದ ವಿರೋಧಿ ನೀತೇಃ ನವೀನಂ ಉದಾಹರಣಂ ಪ್ರಾದರ್ಶಯತ್. ಷೋಡಶೋತ್ತರ ದ್ವಿಸಹಸ್ರತಮೆ ವರ್ಷೆ ಸಿದಂಬರ ಮಾಸಸ್ಯ ಅಷ್ಟಾವಿಂಶತಿ ನವವಿಂಶತಿ ದಿನಾಂಕಯೋಃ ಭಾರತೀಯ ಸೈನ್ಯಬಲಂ ಉರಿ ಪ್ರಹಾರಸ್ಯ ಪ್ರತ್ಯುತ್ತರೆ ಸತಿ ಸೀಮಾರೇಖಾಂ ವಿಲಂಘ್ಯ ಆತಂಕವಾದಿ ಶಿಬಿರಾಣಿ ವ್ಯನಾಶಯತ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂಪ್ರಾಹ ಯತ್ ಅಸ್ಯ ಸಾಹಸಿಕ ಪ್ರಹಾರಸ್ಯ ಸಂಕಲ್ಪಃ ಏವ ಬಾಲಾಕೋಟ್ ವಾಯು ಪ್ರಹಾರಸ್ಯ ಅಥ ಸಿಂಧೂರಾಭಿಯಾನಸ್ಯ ಆಧಾರಶಿಲಾಂ ಅರಚಯತ್.
4: 10 ವರ್ಷ ಪಹಲೆ 28-29 ಸಿತಂಬರ್ 2016 ಕೋ ಭಾರತೀಯ ಸೇನಾನೆ ಪಾಕಿಸ್ತಾನ ಮೇ ಆತಂಕಿ ಠಿಕಾನೋ ಪರ್ ಸರ್ಜಿಕಲ್ ಸ್ಟ್ರೈಕ್ ಕಿ ಥಿ. ಸರ್ಜಿಕಲ್ ಸ್ಟ್ರೈಕ್ ನೆ ಡಂಕೆ ಕಿ ಚೋಟ್ ಪರ್ ಪೂರಿ ದುನಿಯಾ ಕೆ ಸಾಮ್ನೆ ಭಾರತ್ ಕಿ ಆತಂಕವಾದ ವಿರೋಧಿ ನೀತಿ ಕಾ ಏಕ್ ನಯಾ ಉದಾಹರಣ ಪ್ರಸ್ತುತ ಕಿಯಾ ಥಾ. ಬೀತೆ ಏಕ್ ದಶಕ ಮೇ ಬಾಲಾಕೋಟ್ ಕಿ ಏರ್ ಸ್ಟ್ರೈಕ್ ಸೆ ಲೇಕರ್ ಆಪರೇಷನ್ ಸಿಂಧೂರ್ ತಕ್ ಭಾರತ್ ನೆ ಬಾರ್ ಬಾರ್ ಯೇ ಸ್ಪಷ್ಟ ಸಂದೇಶ ದಿಯಾ ಹೈ ಕಿ ಅಗರ್ ಆತಂಕವಾದಿ ಭಾರತ್ ಪರ್ ಆಂಖ್ ಉಠಾಯೆಂಗೆ ತೋ ಉಸ್ಕಾ ಕರಾರಾ ಜವಾಬ್ ದಿಯಾ ಜಾಯೆಗಾ. ಅಬ್ ಆಜ್ ಕಾ ಭಾರತ್ ಆತಂಕವಾದ ಕೆ ಖಿಲಾಫ್ ಜೀರೋ ಟಾಲರೆನ್ಸ್ ಪಾಲಿಸಿ

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ

0: ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜಾತಿಗಾತೀನಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
1: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
3: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು.
1: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.
5: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
6: ಸ್ವಚ್ಛ ಭಾರತ ಕಾ ಇರಾದಾ ಕರ್ ಲಿಯಾ ಹಮ್ನೆ ದೇಶ್ ಸೇ ಅಪ್ನೇ ವಾದಾ.
7: ಸ್ವಚ್ಛತೆಯ ಸೇವೆ 2026.
8: ಸ್ವಚ್ಛ ಭಾರತ, ಸ್ವಚ್ಛ ಭಾರತ,
7: ಕೈ ಜೋಡಿಸಿ ಸ್ವಚ್ಛ ಭಾರತ ನಿರ್ಮಿಸಿ.
9: ಪ್ರತಿಯೊಂದು ಹೆಜ್ಜೆಯು ಸ್ವಚ್ಛತೆಯ ಕಡೆಗೆ,
7: ಪ್ರತಿಯೊಂದು ಸೇವೆಯು ದೇಶದ ಅಭಿವೃದ್ಧಿಗೆ.
9: ಸೇವೆ ಎಂದರೆ ಬರೀ ಮಾತಲ್ಲ,
7: ಪರಿಸರ ಸ್ವಚ್ಛತೆಯೇ ನಿಜವಾದ ಸೇವೆಯ ಹಾದಿ.
10: ಗಿರಿಸಿರಿ ಚರಿ ತೊರೆ ಹೊಲ ಜಲ ಫಲ ನೆಲ ನೇಚರ್ ನಮ್ಮ ಟೀಚರ್.
9: ತ್ಯಾಜ್ಯ ಮುಕ್ತ ಊರು, ಆರೋಗ್ಯಕರ ಸಮಾಜ.
7: ಬನ್ನಿ ಸ್ವಚ್ಛತಾ ಸೇವೆಯಲ್ಲಿ ಭಾಗಿಯಾಗಿ. ಸ್ವಚ್ಛತೆಯೇ ಸೇವೆ ಅಭಿಯಾನ 2026.
10: ಕೇಳಮ್ಮ.

0: ಕಾಲ ಉರುಳಿದರೂ ಕಾಲಕ್ಕೆ ತಕ್ಕಂತೆ ಕಾರ್ಯಕ್ರಮಗಳ ನಿರ್ವಹಣೆ,
1: ಯುವ ಸಮೂಹದ ಆಸಕ್ತಿಗೆ ತಕ್ಕಂತೆ ಗೀತೆಗಳ ಪ್ರಸಾರ,
0: ನಾಗರಿಕ ಸಮಾಜದಲ್ಲಿ ಸ್ವಚ್ಛತೆ,
1: ಪರಿಸರ ಸಂರಕ್ಷಣೆ,
0: ಪ್ರಾಣಿ ಸಂರಕ್ಷಣೆ, ಸಾರ್ವಜನಿಕ ಆಸ್ತಿಪಾಸ್ತಿಗಳ ಕಾಪಾಡುವಿಕೆಯ ಬಗ್ಗೆ
1: ಅರಿವು ಮೂಡಿಸುವ ಏಕೈಕ ವಾಣಿ ಆಕಾಶವಾಣಿ.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಅನ್ನು ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:05. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು: ಜನಗಣತಿ ದೇಶದ ನಿಖರ ಭವಿಷ್ಯ ಚಿತ್ರೀಕರಿಸಲು ಸಹಕಾರಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭೌಗೋಳಿಕ ಮಾನ್ಯತೆ ಪಡೆದಿರುವ ಕಲಬುರಗಿಯ ತೊಗರಿ ಬೆಳೆ ಮಾಲ್ಡೀವ್ಸ್ ದೇಶಕ್ಕೆ ರಫ್ತು, ವೋಕಲ್ ಫಾರ್ ಲೋಕಲ್ ಉಪಕ್ರಮದಲ್ಲಿ ಸ್ಥಳೀಯ ಉತ್ಪನ್ನಗಳಿಗೆ ಆದ್ಯತೆ. ಸೇವಾ ಸಂಕಲ್ಪ ಅಭಿಯಾನ, ಕೃಷಿ ಪಂಪ್ಸೆಟ್ಗಳ ವಿದ್ಯುತ್ ಪೂರೈಕೆಗೆ ಸೌರ ವಿದ್ಯುತ್ ಭದ್ರ ಬುನಾದಿ. ಸಹಕಾರಿ ಸಂಘ ಸಂಸ್ಥೆಗಳ ಪ್ರಮುಖ ಮಾಹಿತಿ ಕ್ಯೂಆರ್ ಕೋಡ್ ಮೂಲಕ ಸಾರ್ವಜನಿಕರಿಗೆ ಒದಗಿಸಲು ಚಿಂತನೆ, ಸಚಿವ ಲಕ್ಷ್ಮಣ ಸವದಿ. ಈಗ ವಾರ್ತೆಗಳ ವಿವರ. ಜನಗಣತಿ ಪೋರ್ಟಲ್ನಲ್ಲಿ ಜನತೆ ತಮ್ಮ ಮಾಹಿತಿಯನ್ನು ದಾಖಲಿಸಿ ಸ್ವಯಂ ಗಣತಿಯನ್ನು ಪೂರ್ಣಗೊಳಿಸಿದ್ದಾರೆ. ದೇಶದ ದೃಷ್ಟಿಯಿಂದ ಇದು ಅತ್ಯಂತ ಮಹತ್ವದ ಕಾರ್ಯವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ. ಆಕಾಶವಾಣಿಯ ಮೂಲಕ ಮನ್ ಕಿ ಬಾತ್ ಕಾರ್ಯಕ್ರಮದ 138ನೇ ಸಂಚಿಕೆಯಲ್ಲಿ ದೇಶದ ಜನತೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತಮ್ಮ ಹಾಗೂ ಕುಟುಂಬದ ಸರಿಯಾದ ಮಾಹಿತಿಯೇ ದೇಶದ ನಿಖರ ಭವಿಷ್ಯದ ಚಿತ್ರಣವನ್ನು ರೂಪಿಸಲು ನೆರವಾಗುತ್ತದೆ ಎಂದರು.
1: ಇನ್ ದಿನೋ ದೇಶ ಬಹುತ್ ಬಡೀ ತಸ್ವೀರ ತಯಾರ ಹೋ ರೀ ಹೇ. ಇಸ್ ತಸ್ವೀರ್ ಮೇ ಆಪ್ ಭೀ ಹೇ, ಆಪ್ಕಾ ಪರಿವಾರ ಭೀ ಹೇ, ಆಪ್ಕೆ ಅಡೋಸ್ ಪಡೋಸ್ ಕೆ ಲೋಗ್ ಭೀ ಹೇ. ಮೇ ಬಾತ್ ಕರ್ ರಹಾ ಹೂಂ ಭಾರತ್ ಕಿ ಜನಗಣನಾ ಕಿ. ದೇಶ ಕೆ ಸಭಿ ರಾಜ್ಯೋ ಔರ್ ಕೇಂದ್ರ ಶಾಸಿತ ಪ್ರದೇಶೋ ಮೇ ಇಸ್ಕಾ ಪಹಲಾ ಚರಣ ಲಗ್ಭಗ್ ಪೂರಾ ಹೋ ಚುಕಾ ಹೇ. 32 ಕರೋಡ್ ಸೆ ಅಧಿಕ ಪರಿವಾರೋ ಕಿ ಜಾನಕಾರಿ ದರ್ಜ್ ಕಿ ಜಾ ಚುಕಿ ಹೇ. ಜನಗಣನಾ ಹಮ್ ಸಬ್ ಕಾ ರಾಷ್ಟ್ರೀಯ ದಾಯಿತ್ವ ಹೇ. ಅಬ್ ತಕ್ ಮೊಬೈಲ್ ಸೆ 2 ಕರೋಡ್ 60 ಲಾಖ ಸೆ ಜ್ಯಾದಾ ಲೋಗ್ ಜನಗಣನಾ ಪೋರ್ಟಲ್ ಪರ್ ಅಪನಿ ಜಾನ್

0: ಇವುಗಳ ವಿಶೇಷತೆಗಳನ್ನು ಮುನ್ನೆಲೆಗೆ ತರಲು ವೋಕಲ್ ಫಾರ್ ಲೋಕಲ್ ಅಭಿಯಾನ ಸಹಕಾರಿಯಾಗಿದೆ. ನಮ್ಮ ಗ್ರಾಮಗಳು ಮತ್ತು ಸಣ್ಣ ನಗರಗಳ ಗುರುತು ಕೇವಲ ಸ್ಥಳೀಯ ಮಾರುಕಟ್ಟೆಗಳಿಗೆ ಮಾತ್ರ ಸೀಮಿತವಾಗದೆ ಅವು ದೇಶದ ಇತರ ಭಾಗಗಳಿಗೆ ಹಾಗೂ ವಿಶ್ವದ ಮಾರುಕಟ್ಟೆಗಳವರೆಗೂ ತಲುಪಬೇಕು ಎಂದರು.
1: ಹಮಾರೆ ದೇಶ ಕೆ ಹರ್ ಕ್ಷೇತ್ರ ಮೇ ಐಸೀ ಕೋಯಿ ನ ಕೋಯಿ ವಿಶೇಷತಾ ಜರೂರ್ ಹೈ, ಕಹೀ ಕೋಯಿ ಖಾಸ್ ಫಲ ಹೈ, ಕಹೀ ಕೋಯಿ ಪಾರಂಪರಿಕ ಕಲಾ ಹೈ, ತೋ ಕಹೀ ಕೋಯಿ ಅನೋಖಾ ಹುನರ್ ಹೈ. ವನ್ ಡಿಸ್ಟ್ರಿಕ್ಟ್ ವನ್ ಪ್ರಾಡಕ್ಟ್, ಇನ್ನೀ ವಿಶೇಷತಾವೋ ಕೋ ಆಗೆ ಬಢಾನೆ ಕಾ ಅಭಿಯಾನ ಹೈ. ಹಮಾರಾ ಪ್ರಯಾಸ ಯಹಿ ಹೋನಾ ಚಾಹಿಯೆ ಕಿ ಹಮಾರೆ ಗಾಂವ್ ಔರ್ ಛೋಟೆ ಶಹರೋ ಕಿ ಯೇ ಪಹಚಾನ್ ಸಿರ್ಫ್ ಸ್ಥಾನೀಯ ಬಾಜಾರ್ ತಕ್ ಸೀಮಿತ ನಾ ರಹೆ, ವೇ ದೇಶ ಔರ್ ದೂಸರೆ ಹಿಸ್ಸೋ ತಕ್ ಪಹುಂಚೆ ಔರ್ ದುನಿಯಾ ಕೆ ಬಾಜಾರೋ ತಕ್ ಭಿ ಪಹುಂಚೆ. ಇಸ್ಸೆ ವೋಕಲ್ ಫಾರ್ ಲೋಕಲ್ ಅಭಿಯಾನ ಕೋ ಭಿ ಬಲ್ ಮಿಲ್ತಾ ಹೈ, ಯೇ ದೇಶ ಕೋ ಆತ್ಮ ನಿರ್ಭರ್ ಬನಾನೆ ಕಿ ಭಿ ಪ್ರೇರಣಾ ದೇತಾ ಹೈ. ಆನೆ ವಾಲೆ ತ್ಯೋಹಾರೋ ಮೇ ಭಿ ಹಮೆ ವೋಕಲ್ ಫಾರ್ ಲೋಕಲ್ ವಾಲೆ ಮಂತ್ರ ಕೋ ತೋ ಕಭಿ ಭಿ ಭೂಲ್ನಾ ನಹಿ ಹೈ.
0: ಭೌಗೋಳಿಕ ಮಾನ್ಯತೆ, ಜಿಐ ಟ್ಯಾಗ್ ಪಡೆದಿರುವ, ಅಸಾಧಾರಣ ರುಚಿಗೆ ಹೆಸರುವಾಸಿಯಾಗಿರುವ ರಾಜ್ಯದ ಕಲಬುರಗಿಯ ತೊಗರಿ ಬೇಳೆಯನ್ನು ಮಾಲ್ಡೀವ್ ದೇಶಕ್ಕೆ ರಫ್ತು ಮಾಡಲಾಗಿದೆ. ಕೇಂದ್ರ ಸರ್ಕಾರದ ವೋಕಲ್ ಫಾರ್ ಲೋಕಲ್ ಉಪಕ್ರಮದಡಿ ಸ್ಥಳೀಯ ಉತ್ಪನ್ನಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ. ಈ ಕುರಿತು ಒಂದು ವರದಿ.
2: ಕಲಬುರಗಿ ಜಿಲ್ಲೆಯ ವಿಶೇಷತೆಗಳಲ್ಲಿ ಒಂದಾಗಿರುವ ಉತ್ತಮ ಗುಣಮಟ್ಟದ ದ್ವಿದಳ ಧಾನ್ಯ ತೊಗರಿ ಬೇಳೆಯ 1 ಮೆಟ್ರಿಕ್ ಟನ್ ಉತ್ಪನ್ನವನ್ನು ಮಾಲ್ಡೀವ್ಸ್ಗೆ ರಫ್ತು ಮಾಡಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ನಲ್ಲಿ ದೇಶದ ಸಣ್ಣ ಗ್ರಾಮಗಳು ಹಾಗೂ ಸಣ್ಣ ನಗರಗಳ ಗುರುತು ಕೇವಲ ಸ್ಥಳೀಯ ಮಾರುಕಟ್ಟೆಗಳಿಗೆ ಸೀಮಿತವಾಗಬಾರದು, ಅವು ವಿಶ್ವದ ಮಾರುಕಟ್ಟೆಗಳವರೆಗೂ ತಲುಪಬೇಕು ಎಂದು ಹೇಳಿದ್ದಾರೆ. ಇದರಿಂದ ವೋಕಲ್ ಫಾರ್ ಲೋಕಲ್ ಅಭಿಯಾನಕ್ಕೆ ಕೂಡ ಉತ್ತೇಜನ ದೊರೆತು ದೇಶ ಸ್ವಾವಲಂಬಿಯಾಗಲು ಪ್ರೇರಣೆ ಸಿಗಲಿದೆ ಎಂದು ತಿಳಿಸಿದ್ದಾರೆ. ಪ್ರಸ್ತುತ ಅಮೆರಿಕ ಹಾಗೂ ಇಂಗ್ಲೆಂಡ್ ದೇಶಗಳಿಂದಲೂ ರಫ್ತು ಬೇಡಿಕೆ ಇರುವ ಕಲಬುರಗಿ ಜಿಲ್ಲೆಯ ಸ್ವಾದಿಷ್ಟ ತೊಗರಿ ಬೇಳೆ ವಿಶೇಷತೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಕಲಬುರಗಿ ಜಿಲ್ಲೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದ ಸಮದ್ ಪಟೇಲ್.
3: ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಸರಿಸುಮಾರು 600,000 ಹೆಕ್ಟೇರ್ ಪ್ರದೇಶದಲ್ಲಿ ತೊಗರಿ ಬಿತ್ತನೆ ಆಗ್ತದೆ. 90% ಮಳೆ ಆಶ್ರಿತ ಪ್ರದೇಶದಲ್ಲಿ ತೊಗರಿ ಬರ್ತಾ ಇದ್ದು, ನಮ್ಮ ಕಲಬುರಗಿ ಜಿಲ್ಲೆಯ ಈ ಒಂದು ಸುಣ್ಣದ ಕಲ್ಲಿನ ಒಂದು ವಿಶೇಷತೆ ಇರುವಂತ ಈ ಬ್ಲಾಕ್ ಕಾಟನ್ ಸಾಯಿಲ್ ಅಲ್ಲಿ ಪೊಟ್ಯಾಸಿಯಂ ಮತ್ತು ಕ್ಯಾಲ್ಸಿಯಂ ರಿಚ್ ಸಾಯಿಲ್ ಇರೋದ್ರಿಂದ ಕಲಬುರಗಿ ಜಿಲ್ಲೆಯ ತೊಗರಿ ಅದರಲ್ಲಿ 18-23% ನಷ್ಟು ಪ್ರೋಟೀನ್ ಬರ್ತದೆ. ಈಗ ಈ ಒಂದು ಪ್ರೋಟೀನ್ ಇರುವಂತ ತೊಗರಿ ಬೇಳೆ ಏನಿದಲ್ಲ, ಅದಕ್ಕೆ ಭೌಗೋಳಿಕ ಸೂಚ್ಯಂಕ ಗ್ಲೋಬಲ್ ಇಂಡಿಕೇಶನ್ ಏನದಲ್ಲ ಜಿಐ ಟ್ಯಾಗ್ ಸಿಕ್ಕಿದ್ದು, ನಮ್ಮ ಕಲಬುರಗಿ ಬೇಳೆಯಲ್ಲಿ ಕೆಲವೊಂದು ವಿಶೇಷತೆಗಳಿದೆ. ಒಂದನೇದು ನಾನು ಹೇಳಿದಂಗೆ ಅತಿ ಹೆಚ್ಚು ಪ್ರೋಟೀನ್ ಕಂಟೆಂಟ್, ಎರಡನೇದು ನಮ್ಮ ಕಲಬುರಗಿ ಜಿಲ್ಲೆಯ ತೊಗರಿಯ ಒಂದು ಟೇಸ್ಟ್, ಇದು ಟೇಸ್ಟ್ ನಲ್ಲಿ ಬೇರೆ ತೊಗರಿ ಕಂಪೇರ್ ಮಾಡಿದ್ರೆ ಡಿಫ್ರೆಂಟ್ ಇರ್ತದೆ. ಮೂರನೇದು ಇದರದ್ದು ಅರೋಮಾ, ಅಡಿಗೆ ಮಾಡಿದ್ಮೇಲೆ ಇದರದೊಂದು ಸ್ಮೆಲ್, ಒಂದು ಒಳ್ಳೆ ಸ್ಮೆಲ್ ಬರ್ತದೆ. ನಾಲ್ಕನೇದು ಅಡಿಗೆ ಮಾಡಿದ್ಮೇಲೆ ಕೀಪಿಂಗ್ ಕ್ವಾಲಿಟಿ, ಬೆಳಿಗ್ಗೆ ಅಡಿಗೆ ಮಾಡಿದ್ರು ಆ ಬ್ಯಾಳೆಯನ್ನ ಸಾಯಂಕಾಲ ತನಕ ಊಟ ಮಾಡಬಹುದು. ಈ ಜಿಐ ಟ್ಯಾಗ್ ಯೂಸರ್ಶಿಪ್ ಅನ್ನ ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟು 1100 ಜನ ರೈತ ಬಾಂಧವರು, 5 ಜನ ದಾಲ್ ಮಿಲ್ದವರು ಮತ್ತು ಎಫ್ಪಿಎಸ್ಗೆ ಕೊಟ್ಟಿದ್ದೀವಿ. ಇದನ್ನ ಬಳಸಿ ಈಗ ಆಲ್ರೆಡಿ ಮಾಲ್ಡೀವ್ಸ್ಗೆ ಏನದಲ್ಲ ಮೊದಲನೇ ಕನ್ಸೈನ್ಮೆಂಟ್ 1 ಟನ್ ಟ್ರಯಲ್ ಬೇಸಿಸ್ ಮೇಲೆ ಹೋಗಿದೆ. ಅದನ್ನ ಅಷ್ಟಮ್ ಟ್ರೇಡರ್ಸ್ ನವರು ಸ್ಪೋರ್ಟ್ ಮಾಡಿದ್ದಾರೆ. ಅದೇ ರೀತಿ ನಮಗೆ ಯುಎಸ್ಗೆ ಯುಕೆಗೆ ರಿಕ್ವೈರ್ಮೆಂಟ್ ಇದೆ, ಬಟ್ ಅವೆಲ್ಲ ಕ್ವಾಲಿಟಿ ಸರ್ಟಿಫಿಕೇಶನ್ ಪೈಪ್ ಲೈನ್ ಅಲ್ಲಿ ಇದೆ. ಈ ರೀತಿಯ ಒಂದು ಬೆಳೆ ಎಕ್ಸ್ಪೋರ್ಟ್ ಆಗೋದ್ರಿಂದ ಏನಾಗುತ್ತೆ, ನಮ್ಮ ಭಾಗದ ರೈತ ಬಾಂಧವರಿಗೆ ಪ್ರೋತ್ಸಾಹ ಸಿಗ್ತದೆ. ಕಲಬುರಗಿ ಪಲ್ಸಸ್ ಅನ್ನೋ ಬ್ರ್ಯಾಂಡ್ ಅಲ್ಲಿ ಸಹಿತ ಮಾರ್ಕೆಟ್ ಮಾಡ್ತಾ ಇದೀವಿ. ಇದರಿಂದ ವೋಕಲ್ ಫಾರ್ ಲೋಕಲ್, ಈಗ ಲೋಕಲ್ ಇದ್ದವರಿಗೆಲ್ಲ ಪ್ರೋತ್ಸಾಹ ಸಿಗ್ತದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯೋದು.
4: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
5: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
6: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
5: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಭಾರತದ ಸೌರಕ್ರಾಂತಿ ಕುರಿತು ಒಂದು ನೋಟ ಇಲ್ಲಿದೆ. ಭಾರತ ಸೌರಶಕ್ತಿ ಕ್ಷೇತ್ರದಲ್ಲಿ ಅಭೂತಪೂರ್ವ ಕ್ರಾಂತಿ ಸಾಧಿಸಿದ್ದು, ದೇಶದ ಒಟ್ಟು ಸ್ಥಾಪಿತ ಸೌರ ವಿದ್ಯುತ್ ಸಾಮರ್ಥ್ಯ ಹೊಸ ಮೈಲಿಗಲ್ಲನ್ನು ತಲುಪಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗ

ಪ್ರತ್ಯೇಕ ಸೌರ ನೀತಿಯನ್ನು ಜಾರಿಗೆ ತರುವ ಮೂಲಕ ಆರಂಭಗೊಂಡ ಈ ಪಯಣ ಇಂದು ಜಾಗತಿಕ ಮಟ್ಟದಲ್ಲಿ ಭಾರತವನ್ನು ನವೀಕರಿಸಬಹುದಾದ ಇಂಧನ ವಲಯದ ಪ್ರಮುಖ ಶಕ್ತಿಯನ್ನಾಗಿ ಹೊರಹೊಮ್ಮಿಸಿದೆ. ಇದರಿಂದಾಗಿ ಸುಮಾರು 19 ಲಕ್ಷ ಕುಟುಂಬಗಳು ಶೂನ್ಯ ವಿದ್ಯುತ್ ಬಿಲ್ ಪಡೆಯುತ್ತಿವೆ. ರಾಜ್ಯದಲ್ಲಿಯೂ ಕೃಷಿಯಲ್ಲಿ ಸೌರ ವಿದ್ಯುತ್ ಬಳಕೆ ಹೆಚ್ಚಾಗುತ್ತಿದೆ. ವರ್ಷಕ್ಕೆ ಸುಮಾರು 144 ಮೆಗಾವ್ಯಾಟ್ ಗ್ರಿಡ್ ವಿದ್ಯುತ್ ಬೇಡಿಕೆ ಕಡಿಮೆಯಾಗಿದೆ. ಕೇಂದ್ರ ಸರ್ಕಾರದ ಈ ಸೌರ ನೀತಿಯಿಂದ ರಾಜ್ಯದಲ್ಲಿ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ತಡೆರಹಿತ ಹಗಲು ವಿದ್ಯುತ್ ಪೂರೈಕೆಗೆ ಭದ್ರ ಬುನಾದಿ ಹಾಕಿದೆ. ಸಹಕಾರ ಕ್ಷೇತ್ರದಲ್ಲಿ ಪಾರದರ್ಶಕತೆ ಹಾಗೂ ಬಲವರ್ಧನೆಗೆ ಆದ್ಯತೆ ನೀಡಲಾಗುವುದು ಎಂದು ಸಹಕಾರ ಖಾತೆ ಸಚಿವ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರೈತರಿಗೆ ಶೂನ್ಯ ಬಡ್ಡಿದರದ ಸಾಲದ ಯೋಜನೆ ಕರ್ನಾಟಕದಿಂದಲೇ ಆರಂಭವಾಗಿದ್ದು 32 ಲಕ್ಷ ಕುಟುಂಬಗಳಿಗೆ ಇದರಿಂದ ನೆರವಾಗಿದೆ. ಹೈನುಗಾರಿಕೆ ಮತ್ತು ಕೃಷಿ ಕ್ಷೇತ್ರಕ್ಕೆ ಇನ್ನಷ್ಟು ಯೋಜನೆಗಳನ್ನು ನೀಡುವ ಉದ್ದೇಶವಿದೆ ಎಂದರು. ನಿರುದ್ಯೋಗಿ ಯುವಕರಿಗೆ ತರಬೇತಿ ನೀಡಿ ಸಹಕಾರಿ ಸಂಘ ಸಂಸ್ಥೆಗಳ ಲೆಕ್ಕ ಪರಿಶೋಧನೆಗೆ ಬಳಸಿಕೊಳ್ಳುವ ಯೋಜನೆ ರೂಪಿಸಲಾಗುತ್ತಿದೆ. ಬಿಬಿಎ, ಎಂಬಿಎ ಹಾಗೂ ಬಿಕಾಂ ಪದವೀಧರರಿಗೆ 6 ತಿಂಗಳ ಕಾಲ ತರಬೇತಿ ನೀಡಿ ಆಡಿಟ್ ಕಾರ್ಯದಲ್ಲಿ ತೊಡಗಿಸಲಾಗುವುದು. ಪ್ರತಿ ಸಂಘ ಸಂಸ್ಥೆಯ ಲೆಕ್ಕ ಪರಿಶೋಧನೆ ಪ್ರತಿ ವರ್ಷ ನಡೆಯುವಂತೆ ವ್ಯವಸ್ಥೆ ಮಾಡಲಾಗುವುದು ಎಂದು ತಿಳಿಸಿದರು. ಸಹಕಾರಿ ಸಂಘ ಸಂಸ್ಥೆಗಳ ವ್ಯಾಪಾರ ವಹಿವಾಟು ಸೇರಿದಂತೆ ಪ್ರಮುಖ ಮಾಹಿತಿಯನ್ನು ಕ್ಯೂಆರ್ ಕೋಡ್ ಮೂಲಕ ಸಾರ್ವಜನಿಕರಿಗೆ ಒದಗಿಸುವ ಯೋಜನೆಯೂ ಇದೆ. ಎಲ್ಲ ಸಂಘ ಸಂಸ್ಥೆಗಳ ಎದುರು ಕ್ಯೂಆರ್ ಕೋಡ್ ಅಳವಡಿಸುವ ಮೂಲಕ ಮಾಹಿತಿ ಪಡೆಯಲು ಅನುಕೂಲ ಕಲ್ಪಿಸಲಾಗುವುದು ಎಂದು ಸಚಿವ ಸವದಿ ಹೇಳಿದರು. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆ ವತಿಯಿಂದ ಇಂದಿನಿಂದ 2 ದಿನಗಳ ಕಾಲ ರಾಷ್ಟೀಯ ಕೃಷಿ ಸಮ್ಮೇಳನವನ್ನು ನವದೆಹಲಿಯಲ್ಲಿ ಆಯೋಜಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನಗಣತಿ ದೇಶದ ನಿಖರ ಭವಿಷ್ಯ ಚಿತ್ರೀಕರಿಸಲು ಸಹಕಾರಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭೌಗೋಳಿಕ ಮಾನ್ಯತೆ ಪಡೆದಿರುವ ಕಲಬುರಗಿಯ ತೊಗರಿ ಬೇಳೆ ಮಾಲ್ಡೀವ್ಸ್ ದೇಶಕ್ಕೆ ರಫ್ತು. ವೋಕಲ್ ಫಾರ್ ಲೋಕಲ್ ಉಪಕ್ರಮದಲ್ಲಿ ಸ್ಥಳೀಯ ಉತ್ಪನ್ನಗಳಿಗೆ ಆದ್ಯತೆ. ಸೇವಾ ಸಂಕಲ್ಪ ಅಭಿಯಾನ. ಕೃಷಿ ಪಂಪ್ಸೆಟ್ಗಳ ವಿದ್ಯುತ್ ಪೂರೈಕೆಗೆ ಸೌರ ವಿದ್ಯುತ್ ಭದ್ರ ಬುನಾದಿ. ಸಹಕಾರಿ ಸಂಘ ಸಂಸ್ಥೆಗಳ ಪ್ರಮುಖ ಮಾಹಿತಿ ಕ್ಯೂಆರ್ ಕೋಡ್ ಮೂಲಕ ಸಾರ್ವಜನಿಕರಿಗೆ ಒದಗಿಸಲು ಚಿಂತನೆ, ಸಚಿವ ಲಕ್ಷ್ಮಣ ಸವದಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:15. ಭಾವಸ್ಪಂದನ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ. ಸುಮಧುರವಾಗಿರುವಂತಹ ಭಾವಗೀತೆಗಳು ಪ್ಲೇಲಿಸ್ಟ್ ಅಲ್ಲಿ ರೆಡಿ ಆಗಿದೆ. ಹಾಗಾದ್ರೆ ಕಾರ್ಯಕ್ರಮವನ್ನು ಆರಂಭಿಸಿಬಿಡೋಣ ಬಾ ಪಾಲ್ಗುಣ ರವಿ ದರ್ಶನಕ್ಕೆ ಅನ್ನುವಂತಹ ಈ ಒಂದು ಗೀತೆಯ ಮುಖಾಂತರ ಕುವೆಂಪು ಅವರ ಸಾಹಿತ್ಯ ರಚನೆಯಲ್ಲಿ ನರಸಿಂಹನಾಯಕ್ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ. ಪಾಲ್ಗುಣ ರವಿ ದರ್ಶನ ಈ ಹಾಡಿನ ಮುಖಾಂತರ ನಿಮಗಾಗ್ತಾ ಇದೆ.

ಸ್ನೇಹಿತರೆ, ಸಮಯ ಆಗ್ತಾ ಇದೆ 7:26. ಸರ್ಕಾರಿ ಬ್ಯಾಂಕ್ ನೌಕರರ ಸಂಘಟನೆಗಳು ಸೋಮವಾರದಿಂದ 3 ದಿನ ನಡೆಸಲು ಉದ್ದೇಶಿಸಿದಂತಹ ಬ್ಯಾಂಕ್ ಮುಷ್ಕರ ಮುಂದೂಡಿದವೆ. ಆದ್ದರಿಂದ ಇವತ್ತು ಎಲ್ಲ ಬ್ಯಾಂಕ್ ಚಟುವಟಿಕೆಗಳು ಸಹ ಆರಾಮವಾಗಿ ನಡೆಯುತ್ತೆ. ನೀವು ಸಹ ನಿಶ್ಚಿಂತೆಯಿಂದ ಎಲ್ಲ ಬ್ಯಾಂಕ್ ಚಟುವಟಿಕೆಗಳನ್ನು ನಡೆಸಬಹುದು ಅನ್ನುವಂಥದ್ದು ನೀವು ತಿಳ್ಕೋಬಹುದು ಈ ಒಂದು ಪ್ರಕಟಣೆಯ ಮುಖಾಂತರ. ಎಸ್, ಇದೀಗ ಮುಂದಿನ ಹಾಡು ನಿಮಗೋಸ್ಕರ ಮೂಡಿ ಬರ್ತಾ ಇರುವಂಥದ್ದು ಸಿ ಅಶ್ವಥ ವರ್ಧನೆಯಾಗಿರುವಂತಹ ಬಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿಹನು ಅನ್ನುವಂತಹ ಗೀತೆ. ಕೆ ಎಸ್ ನರಸಿಂಹ ಸ್ವಾಮಿಯವರ ಸಾಹಿತ್ಯ ರಚನೆಯಲ್ಲಿ ಸಿ ಅಶ್ವಥ್ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ. ಮೈಸೂರು ಮಲ್ಲಿಗೆ ಕವನ ಸಂಕಲನದಲ್ಲಿ ಮೂಡಿಬಂದಂತಹ ಒಂದು ಗೀತೆ ಇದು.

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:34:52. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು ಎರಡು ದಿನಗಳ ರಾಷ್ಟ್ರೀಯ ಕೃಷಿ ಸಮ್ಮೇಳನಕ್ಕೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. ಭಾರತದ ವಿರುದ್ಧ ಭಯೋತ್ಪಾದನೆ ಪ್ರೋತ್ಸಾಹಿಸುವ ಯಾವುದೇ ದೇಶದೊಂದಿಗೆ ಮಾತುಕತೆ ಇಲ್ಲ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಸರ್ಜಿಕಲ್ ಸ್ಟ್ರೈಕ್ ಕಾರ್ಯಾಚರಣೆಗೆ ದಶಕ, ಭಯೋತ್ಪಾದನೆ ವಿರುದ್ಧ ಭಾರತದ ದಿಟ್ಟ ಪ್ರತ್ಯುತ್ತರಕ್ಕೆ ಮುನ್ನುಡಿ. ಹಾಗೂ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಭಾರತಕ್ಕೆ 8 ವಿಕೆಟ್ಗಳ ಭರ್ಜರಿ ಜಯ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಇಂದು ರಬಿ ಅಭಿಯಾನ 2026 ಕುರಿತಾದ ಎರಡು ದಿನಗಳ ರಾಷ್ಟೀಯ ಕೃಷಿ ಸಮ್ಮೇಳನವನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಉದ್ಘಾಟಿಸಲಿದ್ದಾರೆ. ಮುಂಬರುವ ಹಿಂಗಾರು ಬೆಳೆಯ ಹಂಗಾಮಿಗೆ ಸಂಬಂಧಿಸಿದ ಪ್ರಮುಖ ಆದ್ಯತೆಗಳು ಮತ್ತು ಸಿದ್ದತೆಗಳ ಕುರಿತು ಚರ್ಚಿಸಲು ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯು ಈ ಸಮ್ಮೇಳನವನ್ನು ಆಯೋಜಿಸುತ್ತಿದೆ. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಮನ್ವಯ ಬಲಪಡಿಸುವುದು ಹಾಗೂ ಕೃಷಿ ಉತ್ಪಾದನೆ, ಉತ್ಪಾದಕತೆ, ಸುಸ್ಥಿರತೆ ಮತ್ತು ರೈತರ ಆದಾಯ ಹೆಚ್ಚಿಸಲು ಸಮನ್ವಯಯುತ ಹಾಗೂ ಫಲಿತಾಂಶ ಆಧಾರಿತ ಕಾರ್ಯತಂತ್ರವನ್ನು ರೂಪಿಸುವುದರ ಮೇಲೆ ಈ ಸಮ್ಮೇಳನ ಗಮನಹರಿಸಲಿದೆ ಎಂದು ಕೇಂದ್ರ ಕೃಷಿ ಸಚಿವಾಲಯ ತಿಳಿಸಿದೆ. ಸಮ್ಮೇಳನದ ಮೊದಲ ದಿನದಂದು ಕೃಷಿ ಕ್ಷೇತ್ರದಲ್ಲಿ ಆತ್ಮನಿರ್ಭರತೆ, ಉತ್ಪಾದನಾ ಬೆಳವಣಿಗೆ, ಸುಸ್ಥಿರತೆ ಮತ್ತು ಹವಾಮಾನ ಸ್ಥಿತಿಸ್ಥಾಪಕ ಕೃಷಿ, ಡಿಜಿಟಲ್ ಕೃಷಿ, ಮೂಲಸೌಕರ್ಯ, ಹಣಕಾಸು ಮತ್ತು ಅಪಾಯ ನಿರ್ವಹಣೆ ಕುರಿತು ಚರ್ಚೆಗಳು ನಡೆಯಲಿವೆ. ಎರಡನೇ ದಿನದಂದು ಪ್ರಾದೇಶಿಕ ಸಮ್ಮೇಳನಗಳ ಪ್ರಮುಖ ವಿಷಯಗಳು ಮತ್ತು ಮೊದಲ ದಿನ ನಡೆದ ವಿಷಯಾಧಾರಿತ ಚರ್ಚೆಗಳ ಫಲಿತಾಂಶಗಳ ಮೇಲೆ ಗಮನಹರಿಸಲಾಗುವುದು. ಕೃಷಿ ಅಭಿವೃದ್ಧಿ ಮತ್ತು ಹಿಂಗಾರು ಬೆಳೆ ಹಂಗಾಮಿನ ಸಿದ್ದತೆಗಳಿಗೆ ಸಂಬಂಧಿಸಿದಂತೆ ತಮ್ಮ ಅಭಿಪ್ರಾಯಗಳು, ಅನುಭವಗಳು, ರಾಜ್ಯದ ಆದ್ಯತೆಗಳು ಮತ್ತು ಸಲಹೆಗಳನ್ನು ಹಂಚಿಕೊಳ್ಳಲು ರಾಜ್ಯಗಳ ಕೃಷಿ ಸಚಿವರಿಗೆ ಈ ಸಮ್ಮೇಳನ ಅವಕಾಶವನ್ನು ಕಲ್ಪಿಸಲಿದೆ ಎಂದು ಸಚಿವಾಲಯ ತಿಳಿಸಿದೆ. ಯಾವುದೇ ದೇಶದ ಭೂಭಾಗವನ್ನು ವಶಪಡಿಸಿಕೊಳ್ಳುವ ಉದ್ದೇಶವನ್ನು ಭಾರತ ಹೊಂದಿಲ್ಲ. ಆದರೆ ದೇಶದ ಭದ್ರತೆಗೆ ಬೆದರಿಕೆ ಎದುರಾದರೆ ರಕ್ಷಣೆಗೆ ಅಗತ್ಯ ಕ್ರಮ ಕೈಗೊಳ್ಳಲಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಆಯೋಜನೆಯಾಗಿದ್ದ ರಕ್ಷಣಾ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತದ ವಿರುದ್ಧ ಭಯೋತ್ಪಾದನೆಯನ್ನು ಪ್ರೋತ್ಸಾಹಿಸುವ ಯಾವುದೇ ದೇಶದೊಂದಿಗೆ ಮಾತುಕತೆಗೆ ಅವಕಾಶವಿಲ್ಲ ಎಂದು ಸ್ಪಷ್ಟಪಡಿಸಿದರು. ರಾಷ್ಟೀಯ ಏಕತೆ ದೇಶದ ಭದ್ರತೆಯ ಪ್ರಮುಖ ಆಧಾರಸ್ತಂಭವಾಗಿದೆ ಎಂದು ಸಚಿವರು ಒತ್ತಿ ಹೇಳಿದರು. ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬನೆಯತ್ತ ಭಾರತ ಗಮನಾರ್ಹ ಪ್ರಗತಿ ಸಾಧಿಸಿದ್ದು 2013-14 686 ಕೋಟಿ ರೂಪಾಯಿಗಳಷ್ಟಿದ್ದ ಭಾರತದ ರಕ್ಷಣಾ ರಫ್ತು 2025-26 ದಾಖಲೆಯ 38,424 ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ ಎಂದು ಮಾಹಿತಿ ನೀಡಿದರು. ಯುದ್ಧದ ಸ್ವರೂಪ ತ್ವರಿತವಾಗಿ ಬದಲಾಗುತ್ತಿರುವ ಹಿನ್ನೆಲೆಯಲ್ಲಿ ಸಾಂಪ್ರದಾಯಿಕ ಕ್ಷೇತ್ರಗಳಾಚೆಗೆ ಸೈಬರ್, ಬಾಹ್ಯಾಕಾಶ, ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ಯುದ್ಧ ಸೇರಿದಂತೆ ಉದಯೋನ್ಮುಖ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಭವಿಷ್ಯಕ್ಕೆ ಸಜ್ಜಾದ ಸಾಮರ್ಥ್ಯಗಳನ್ನು ಭಾರತ ಅಭಿವೃದ್ಧಿಪಡಿಸುವ ಅಗತ್ಯವಿದೆ ಎಂದು ಸಚಿವರು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಕುರಿತ ಒಂದು ನೋಟ ಇಲ್ಲಿದೆ. 2015 ಪ್ರಾರಂಭವಾದ ಪಿಎಂ ಮುದ್ರಾ ಯೋಜನೆಯು ಭಾರತದ ಸಣ್ಣ ಉದ್ಯಮಗಳ ಸಾಮರ್ಥ್ಯವನ್ನು ಬಲಪಡಿಸಲು ನಿಧಿ ಇಲ್ಲದವರಿಗೆ ಹಣಕಾಸು ಒದಗಿಸುತ್ತದೆ. ಈ ಉಪಕ್ರಮವು ಸಣ್ಣ ಉದ್ಯಮಗಳಿಗೆ ತಮ್ಮ ವ್ಯವಹಾರಗಳನ್ನು ಪ್ರಾರಂಭಿಸಲು, ಉಳಿಸಿಕೊಳ್ಳಲು ಮತ್ತು ಬೆಳೆಸಲು ಬಂಡವಾಳ ಒದಗಿಸುತ್ತದೆ. ಮೇಲಾಧಾರ ಮುಕ್ತ ಸಾಲ, ಕೋಟ್ಯಾಂತರ ಸಣ್ಣ ಉದ್ಯಮಗಳನ್ನು ಔಪಚಾರಿಕ ಹಣಕಾಸು ವ್ಯವಸ್ಥೆಗೆ ಒಳಪಡಿಸಲಾಗಿದೆ. ಶೇಕಡ 68% ಸಾಲಗಳು ಮಹಿಳೆಯರಿಗೆ ಮತ್ತು ಶೇಕಡ 51% ಸಾಲಗಳು ಎಸ್ಸಿ ಎಸ್ಟಿ ಒಬಿಸಿ ಸಮುದಾಯದ ಸಣ್ಣ ಉದ್ಯಮಗಳಿಗೆ ನೀಡಲಾಗಿದೆ. ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಸಮೀಕ್ಷೆಯ ಪ್ರಕಾರ ಮುದ್ರಾ 2015 ಮತ್ತು 2018 ನಡುವೆ 1.12 ಕೋಟಿ ನಿವ್ವಳ ಹೆಚ್ಚುವಳಿ ಉದ್ಯೋಗಗಳನ್ನು ಸೃಷ್ಟಿಸಿದೆ. 2024 ಮುದ್ರಾ ಸಾಲದ ಮಿತಿಯನ್ನು 10 ಲಕ್ಷ ರೂಪಾಯಿಗಳಿಂದ 20 ಲಕ್ಷ ರೂಪಾಯಿಗಳಿಗೆ ದ್ವಿಗುಣಗೊಳಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸರ್ಜಿಕಲ್ ಸ್ಟ್ರೈಕ್ ಕಾರ್ಯಾಚರಣೆಯ 10ನೇ ವಾರ್ಷಿಕೋತ್ಸವವನ್ನು ಇಂದು ಭಾರತ ಆಚರಿಸುತ್ತಿದೆ. 2016 ಸೆಪ್ಟೆಂಬರ್ 28-29 ಪಾಕಿಸ್ತಾನದ ಅಧೀನದಲ್ಲಿರುವ ಭಯೋತ್ಪಾದಕರ ನೆಲೆಗಳ ಮೇಲೆ ಭಾರತೀಯ ಸೇನೆಯು ನಿಖರವಾದ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತು. ಅದೇ ತಿಂಗಳ ಆರಂಭದಲ್ಲಿ ನಡೆದ ಉರಿ ಭಯೋತ್ಪಾದಕ ದಾಳಿಯಲ್ಲಿ 19 ಭಾರತೀಯ ಯೋಧರು ಹುತಾತ್ಮರಾಗಿದ್ದರು. ಅದಕ್ಕೆ ನೇರ ಮತ್ತು ನಿರ್ಣಾಯಕ ಮಿಲಿಟರಿ ಪ್ರಕ್ರಿಯೆಯಾಗಿ ಈ ಕಾರ್ಯಾಚರಣೆ ಕೈಗೊಳ್ಳಲಾಗಿತ್ತು. ಈ ವಾರ್ಷಿಕೋತ್ಸವವು ಕಳೆದ 1 ದಶಕದಲ್ಲಿ ವಿಕಸನಗೊಂಡಿರುವ ರಾಷ್ಟೀಯ ಭದ್ರತಾ ಕ್ರಮಗಳನ್ನು ಎತ್ತಿ ತೋರಿಸುತ್ತದೆ. 2016 ತೋರಿದ ದೃಢ ಸಂಕಲ್ಪವು 2019 ಬಾಲಾಕೋಟ್ ವೈಮಾನಿಕ ದಾಳಿ ಮತ್ತು 2025 ಆಪರೇಷನ್ ಸಿಂಧೂರ ಸೇರಿದಂತೆ ನಂತರದ ದಿಟ್ಟ ಕ್ರಮಗಳಿಗೆ ಭದ್ರ ಬುನಾದಿ ಹಾಕಿತು ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಭಯೋತ್ಪಾದಕ ದಾಳಿಯಿಂದಾಗಿ ಭಾರತ ಅನುಭವಿಸಿದ ಸುದೀರ್ಘಕಾಲದ ನೋವಿಗೆ ಸರ್ಜಿಕಲ್ ಸ್ಟ್ರೈಕ್ ನಿರ್ಣಾಯಕ ಪ್ರತಿಕ್ರಿಯೆಯಾಗಿತ್ತು. ಕಳೆದ ದಶಕದಲ್ಲಿ ಬಾಲಾಕೋಟ್ ವೈಮಾನಿಕ ದಾಳಿಯಿಂದ ಆಪರೇಷನ್ ಸಿಂಧೂರದವರೆಗೆ ಭಯೋತ್ಪಾದಕರು ಭಾರತದತ್ತ ದೃಷ್ಟಿ ಹಾಯಿಸುವ ಧೈರ್ಯ ಮಾಡಿದರೆ ಅವರಿಗೆ ಸೂಕ್ತ ಉತ್ತರ ನೀಡಲಾಗುವುದು ಎಂದು ಭಾರತ ಪದೇ ಪದೇ ಸ್ಪಷ್ಟ ಸಂದೇಶ ನೀಡಿದೆ. ಇಂದು ಆರಂಭವಾಗಬೇಕಿದ್ದ 3 ದಿನಗಳ ರಾಷ್ಟ್ರವ್ಯಾಪಿ ಬ್ಯಾಂಕ್ ಮುಷ್ಕರ ಮುಂದೂಡಲಾಗಿದೆ. ಆಲ್ ಇಂಡಿಯಾ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಈ ವಿಷಯವನ್ನು ಖಚಿತಪಡಿಸಿದೆ. ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಜೊತೆಗಿನ ಒಪ್ಪಂದದ ನಂತರ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಮುಷ್ಕರಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ಮತ್ತು ಯುನೈಟೆಡ್ ಫೋರಂ ಆಫ್ ಬ್ಯಾಂಕ್ ಯೂನಿಯನ್ಸ್ ನಡುವೆ ನಿನ್ನೆ ರಾತ್ರಿ ನಡೆದ ಸಭೆಯ ನಂತರ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು AIBEA ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದೆ. ತಿರುವನಂತಪುರದಲ್ಲಿ ನಿನ್ನೆ ರಾತ್ರಿ ನಡೆದ ವೆಸ್ಟ್ ಇಂಡೀಸ್ ವಿರುದ್ದದ ಸರಣಿಯ ಮೊದಲ ಪುರುಷರ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಮತ್ತು ಶುಭ್ಮನ್ ಗಿಲ್ ಅವರ ಆಕರ್ಷಕ ಶತಕಗಳ ನೆರವಿನಿಂದ ಭಾರತ ವೆಸ್ಟ್ ಇಂಡೀಸ್ ವಿರುದ್ದ 8 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿತು. ವೆಸ್ಟ್ ಇಂಡೀಸ್ ನೀಡಿದ್ದ 296 ರನ್ಗಳ ಗುರಿ ಬೆನ್ನಟ್ಟಿದ ಭಾರತ 41.4 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ 300 ರನ್ ಗಳಿಸುವ ಮೂಲಕ 3 ಪಂದ್ಯಗಳ ಏಕದಿನ ಸರಣಿಯಲ್ಲಿ 1-0 ಮುನ್ನಡೆ ಸಾಧಿಸಿತು. ವಿರಾಟ್ ಕೊಹ್ಲಿ 139 ರನ್ಗಳೊಂದಿಗೆ ಅಜೇಯರಾಗಿ ಉಳಿದರೆ ನಾಯಕ ಶುಭ್ಮನ್ ಗಿಲ್ ಕೂಡ 110 ರನ್ ಗಳಿಸುವ ಮೂಲಕ ಗುರಿ ತಲುಪಲು ಪ್ರಮುಖ ಪಾತ್ರ ವಹಿಸಿದರು. ಇದು ವಿರಾಟ್ ಕೊಹ್ಲಿ ಅವರ ಏಕದಿನ ಕ್ರಿಕೆಟ್ನ 55ನೇ ಶತಕವಾಗಿದೆ. ಅಲ್ಲದೆ ಈ ಇನ್ನಿಂಗ್ಸ್ನಲ್ಲಿ 15,000 ಏಕದಿನ ರನ್ಗಳ ಮೈಲಿಗಲ್ಲನ್ನು ತಲುಪುವ ಮೂಲಕ ಸಚಿನ್ ತೆಂಡೂಲ್ಕರ್ ನಂತರ ಈ ಸಾಧನೆ ಮಾಡಿದ 2ನೇ ಭಾರತೀಯ ಕ್ರಿಕೆಟರ್ ಎನಿಸಿಕೊಂಡರು. ಇದಕ್ಕೂ ಮೊದಲು ವೆಸ್ಟ್ ಇಂಡೀಸ್ ನಿಗದಿತ 50 ಓವರ್ಗಳಲ್ಲಿ 7 ವಿಕೆಟ್ಗೆ 295 ರನ್ ಗಳಿಸಿತು. ಜಸ್ಟಿನ್ ಗ್ರೀವ್ಸ್ 101 ರನ್ಗಳೊಂದಿಗೆ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರೆ ಜಾನ್ ಕೇಂಬೆಲ್ 62 ರನ್ ಗಳಿಸಿದರು. ಭಾರತದ ಪರ ಕುಲ್ದೀಪ್ ಯಾದವ್ 4 ವಿಕೆಟ್ ಪಡೆದರೆ ಪ್ರಸಿದ್ ಕೃಷ್ಣ 2 ವಿಕೆಟ್ ಪಡೆದರು. ನಿತೀಶ್ ಕುಮಾರ್ ರೆಡ್ಡಿ 1 ವಿಕೆಟ್ ಪಡೆದರು. ಕುಲ್ದೀಪ್ ಯಾದವ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. 2026 ಏಷ್ಯನ್ ಗೇಮ್ಸ್ನ ಪುರುಷರ ಕ್ರಿಕೆಟ್ನ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತ ಇಂದು ಆಫ್ಘಾನಿಸ್ತಾನ ತಂಡವನ್ನು ಎದುರಿಸಲಿದೆ. ಪಂದ್ಯ ನಿಶಿನ್ನ ಕರೋಗಿ ಸ್ಪೋರ್ಟ್ಸ್ ಪಾರ್ಕ್ನಲ್ಲಿ ಭಾರತೀಯ ಕಾಲಮಾನ ಪ್ರಕಾರ ಬೆಳಗ್ಗೆ 10:30 ನಡೆಯಲಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿಂದು 2 ದಿನಗಳ ರಾಷ್ಟೀಯ ಕೃಷಿ ಸಮ್ಮೇಳನಕ್ಕೆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಚಾಲನೆ. ಭಾರತದ ವಿರುದ್ದ ಭಯೋತ್ಪಾದನೆ ಪ್ರೋತ್ಸಾಹಿಸುವ ಯಾವುದೇ ದೇಶದೊಂದಿಗೆ ಮಾತುಕತೆ ಇಲ್ಲ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಸರ್ಜಿಕಲ್ ಸ್ಟ್ರೈಕ್ ಕಾರ್ಯಾಚರಣೆಗೆ ದಶಕ, ಭಯೋತ್ಪಾದನೆ ವಿರುದ್ಧ ಭಾರತದ ದಿಟ್ಟ ಪ್ರತ್ಯುತ್ತರಕ್ಕೆ ಮುನ್ನುಡಿ. ಹಾಗೂ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಭಾರತಕ್ಕೆ 8 ವಿಕೆಟ್ಗಳ ಭರ್ಜರಿ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

0: ಪರಿಚಯಿಸುತ್ತಿದೆ ಮೈ ಎಲ್ಐಸಿ, ಎಲ್ಐಸಿಯ ನ್ಯೂ ಕಸ್ಟಮರ್ ಆಪ್.
1: ನಿಮ್ಮ ಪಾಲಿಸೀಸ್, ಪೇಮೆಂಟ್ಸ್ ಹಾಗೂ ಕಂಪ್ಲೀಟ್ ಪೀಸ್ ಆಫ್ ಮೈಂಡ್ ಗೆ ಸಿಂಗಲ್ ಪ್ಲಾಟ್ಫಾರ್ಮ್.
0: ಪಾಲಿಸಿ ಅಪ್ಡೇಟ್ಸ್, ರಿವೈವಲ್ ಹಾಗೂ ಪೇಪರ್ಲೆಸ್ ಇ ಕೆವೈಸಿ
1: ಈಗ ಲಭ್ಯವಿದೆ ನಿಮ್ಮ ಸ್ಮಾರ್ಟ್ಫೋನ್ ನಲ್ಲಿ. ಹಿಂದೆ ಡೌನ್ಲೋಡ್ ಮಾಡಿ ಮೈ ಎಲ್ಐಸಿ. ಎಲ್ಐಸಿ, ಪ್ರತಿ ಕ್ಷಣವು ನಿಮ್ಮೊಂದಿಗೆ.
2: ಆಕಾಶವಾಣಿ ಎಫ್ಎಂ ರೇನ್ಬೋ.
3: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಅನ್ನು ಕೇಳ್ತಾ ಇದ್ರ ಸ್ನೇಹಿತರೆ, ಸಮಯ ಆಗ್ತಾ ಇದೆ 7:45. ಭಾವಸ್ಪಂದನ ಕಾರ್ಯಕ್ರಮವನ್ನು ಮುಂದುವರಿಸುವಂತಹ ಸಮಯ. ಇವತ್ತು September 28 ವಿಶ್ವ ರೇಬಿಸ್ ದಿನ. ನಾವು ಪ್ರಾಣಿಗಳನ್ನ ಪ್ರೀತಿಸ್ತೀವಿ, ಮನೆಯಲ್ಲಿ ಮುದ್ದಿನ ನಾಯಿ ಬೆಕ್ಕಳನ್ನ ಸಾಕ್ತೀವಿ, ಬೀದಿ ನಾಯಿಗಳಿಗೂ ಸಹ ಪ್ರೀತಿಯಿಂದ ಆಹಾರವನ್ನು ಹಾಕ್ತೀವಿ. ಆದರೆ ಪ್ರೀತಿಯಷ್ಟೇ ಜವಾಬ್ದಾರಿಯೂ ಅಷ್ಟೇ ಮುಖ್ಯ ಅಲ್ವಾ? ರೇಬಿಸ್ ಅನ್ನುವಂಥದ್ದು ಪ್ರಾಣಿ ಕಡಿತದಿಂದ ಉಂಟಾಗುವಂತಹ ಒಂದು ವೈರಸ್. ರೋಗ ಲಕ್ಷಣಗಳು ಬಂದರೆ ಅಪಾಯ ಹೆಚ್ಚಾಗಿರುತ್ತೆ, ಆದರೆ ಎಚ್ಚರ ವಹಿಸಿದ್ರೆ ಇದನ್ನು 100% ತಡಿಬಹುದು. ಅದಕ್ಕೋಸ್ಕರ ಕೆಲವೊಂದು ವಿಚಾರಗಳನ್ನು ನಾವು ನೆನಪಲ್ಲಿಟ್ಕೊಳ್ಬೇಕಾಗುತ್ತೆ. ನಿಮ್ಮ ಮನೆಯ ಮುದ್ದಿನ ಪ್ರಾಣಿಗಳಿಗೆ ತಪ್ಪದೆ ಕಾಲಕಾಲಕ್ಕೆ ರೇಬಿಸ್ ಲಸಿಕೆ ಅಂದರೆ ಆ್ಯಂಟಿ ರೇಬಿಸ್ ವ್ಯಾಕ್ಸಿನ್ ಅನ್ನು ಹಾಕಿಸಿ. ಇನ್ನು ಅಕಸ್ಮಾತ್ ನಾಯಿ ಅಥವಾ ಬೆಕ್ಕು ಪರಚಿದ್ರೆ, ಕಚ್ಚಿದ್ರೆ ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಆ ಜಾಗವನ್ನು ಹರಿಯುವ ನೀರಿನಲ್ಲಿ ಸೋಪ್ ಹಾಕಿ ಒಂದು 10-15 ನಿಮಿಷಗಳ ಕಾಲ ಚೆನ್ನಾಗಿ ತೊಳಿಬೇಕು. ಆಮೇಲೆ ನೇರವಾಗಿ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಲಸಿಕೆ ಅಂದರೆ ವ್ಯಾಕ್ಸಿನೇಷನ್ ಅನ್ನು ಹಾಕಿಸ್ಬೇಕು. ಈ ವರ್ಷದ ಧ್ಯೇಯ ವಾಕ್ಯ ಏನು ಗೊತ್ತಾ? ಸ್ಟ್ರಾಂಗರ್ ಟುಗೆದರ್. ನಾವೆಲ್ಲರೂ ಜಾಗೃತರಾದರೆ 2030 ವೇಳೆಗೆ ರೇಬಿಸ್ ಮುಕ್ತ ಸಮಾಜವನ್ನು ನಿರ್ಮಿಸುವಂಥದ್ದು ಕಷ್ಟವೇನಲ್ಲ. ಹುಷಾರಾಗಿರಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಿಮಗಾಗಿ ಮುಡಿ ಬರ್ತಾ ಇದೆ ಪಂಚಮ ಹಳಿಬಂಡಿ ಅವರು ಧ್ವನಿಯಾಗಿರುವಂತಹ 4 ದಿನದ ಬಾಳಿಗೆ ಅನ್ನುವಂತಹ ಗೀತೆ. ಡಾಕ್ಟರ್ HS ವೆಂಕಟೇಶ ಮೂರ್ತಿಯವರ ಸಾಹಿತ್ಯ ರಚನೆಯಲ್ಲಿ, ಉಪಾಸನಾ ಮೋಹನ್ ಅವರ ಸಂಗೀತ ಸಂಯೋಜನೆಯಲ್ಲಿ.

7:52 ಆಗ್ತಾ ಇದೆ ಸ್ನೇಹಿತರೆ, ಈ ಭಾವಸ್ಪಂದನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರ. ಸದ್ಯಕ್ಕೆ ಯಾರೆಲ್ಲ ಸಂದೇಶವನ್ನ ಕಳಿಸಿದ್ರು ಅಂತ ನೋಡುವಂತಹ ಸಮಯ ಇದು. ಅರುಣಾ ಮೈತ್ರಿ ಜೆಸಿ ನಗರ ಪೋಸ್ಟ್ ಆಫೀಸ್ ರೋಡ್ ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಶುಭೋದಯ ಅಂತ, ತಮಗೂ ಸಹ ಶುಭೋದಯ, ಗುಡ್ ಮಾರ್ನಿಂಗ್. ಎಸ್ ರಾಜು ಚಿಕ್ಕ ಅಂಕನಹಳ್ಳಿಯಿಂದ, ನಂಬರ್ ಎಂಡಿಂಗ್ ವಿತ್ 860, ಇವರು ಸಹ ಮೆಸೇಜ್ ಮಾಡ್ತಾ ಇದ್ದಾರೆ. ಭೋಪಾ ವೆಂಕಟೇಶ್, ಲಕ್ಷ್ಮೀ, ಗಗನ್, ಸುಷ್ಮಿತಾ, ಸುಪ್ರಿಯಾ, ಪವನ್ ಮತ್ತು ರಾಹುಲ್ ಲಿಖಿತಾ ಅವರು ಸಹ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ ಹಳ್ಳಿ ಮಳವಳ್ಳಿ ತಾಲೂಕಿನಿಂದ, ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಹುಬ್ಬಳ್ಳಿಯ ಲೋಹ್ಯನಗರದಿಂದ ಚನ್ನಬಸಪ್ಪ ಕರಮಡಿ ಮತ್ತು ಮಧುಮತಿ ಕರಮಡಿ ಅವರು, ಮಂಜುಳಾ ಮುನಿಯಪ್ಪ ಪಂತರ್ಪಾಳ್ಯ ಮೈಸೂರು ರಸ್ತೆಯಿಂದ, ಗುಡ್ ಮಾರ್ನಿಂಗ್ ಸರ್, ಮಾಹಿತಿ ಮನರಂಜನೆ ಮತ್ತು ಭಕ್ತಿಗೀತೆಗಳು ತುಂಬ ಇಷ್ಟ ಆಯಿತು ನಮಗೆ ಅಂತ ಗೀತಾ ಕಾವಿರಪ್ಪ ವಿರಾಜಪೇಟೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಅಂತ ಸುಜಾತಾ ಆರ್, ಗಣೇಶ್, ಲಿಖಿತಾ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್

ಪೂರ್ವಿಕಾ, ವಿಮ್ರಶ್ ಮತ್ತು ಇವರು ರಾಜಾಜಿನಗರ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಧನ್ಯವಾದಗಳು ತಮ್ಮೆಲ್ಲರಿಗೂ. ಗಾನಸುಮ ಪಟ್ಟಸೋಮನಹಳ್ಳಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ನಾಲ್ಕು ದಿನದ ಬಾಳಿಗೆ ಇರಲಿ ಹಾಲು ಹೋಳಿಗೆ, ಹಾಡು ನನ್ನ ಸದಾ ಕಾಡುವಂತಹ ಹಾಡು, ಬೆಳಬೆಳಗ್ಗೆ ಕೇಳಿಸಿ ಭಾವೋನ್ಮಾನದಲ್ಲಿ ತಿಳಿಸ್ಬಿಟ್ರಿ ನಮಗೆ. ಪಂಚಮಹಳ್ಳಿ ಬಂಡಿ ಅವರ ಸುಮಧುರವಾದಂತಹ ದನಿ, ಉಪಾಸನಾ ಮೋಹನ್ ಅವರ ಸುಶ್ರಾವ್ಯ ಸಂಗೀತ ಹಾಡಿಗೆ ಬಹಳಷ್ಟು ಪೂರಕವಾಗಿ ಹೃದಯ ಮೀಡ್ತಾ ಇದೆ. ಭಾವಗೀತೆಗಳೆಂಬ ಭಾವಲಯಗಳು ಮುಂಜಾನೆಗೆ ಮುದ ನೀಡ್ತಾ ಇದೆ, ಒಂಥರ ಪಾನಕಗಳಿದ್ದಂತೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಈ ಒಂದು ಹಾಡು ನನಗೂ ಸಹ ಅಷ್ಟೇ ಫೇವ್ರೇಟ್. ಎಸ್, ಓಕೆ. ಇದೀಗ ಮತ್ತೊಂದು ಗೀತೆ ನಿಮಗೋಸ್ಕರ ಮುಡಿ ಬರ್ತಾ ಇರುವಂತಹದ್ದು, ಎಲ್ಲ ಋತುಗಳು ಹಿತಕರ ಅನ್ನುವಂತಹ ಗೀತೆ. ಮೇಘನಾ ಭಟ್ ಅವರು ಈ ಒಂದು ಹಾಡಿಗೆ ದನಿಯಾಗಿದ್ದಾರೆ. ದುಂಡಿರಾಜ್ ಅವರ ಸಾಹಿತ್ಯ ರಚನೆಯಲ್ಲಿ ಉಪಾಸನಾ ಮೋಹನ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಪ್ಯಾನ್ ಇಂಡಿಯಾ ಕ್ರಿಯೇಷನ್ಸ್ ರವರ ರುದ್ರಾಭಿಷೇಕಂ, ವಿಜಯ ರಾಘವೇಂದ್ರ ಅಭಿನಯದ, ವಸಂತ್ ಕುಮಾರ್ ನಿರ್ದೇಶನದ, ವಿ ಮನೋಹರ್ ಸಂಗೀತ ನಿರ್ದೇಶನದ ರುದ್ರಾಭಿಷೇಕಂ ಸೆಪ್ಟೆಂಬರ್ 25ರಿಂದ

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ಸ್ವಚ್ಛತೆಯೇ ಸೇವೆ 2026. ಬದಲಾವಣೆ ಮಾತುಗಳಿಂದಲ್ಲ, ಹೆಜ್ಜೆಯಿಂದ ಶುರುವಾಗಲಿ. ವಿಕಸಿತ ಭಾರತದ ಕನಸಿಗೆ ಸ್ವಚ್ಛತೆಯೇ ಅಡಿಪಾಯ.
2: ಸ್ವಚ್ಛತೆ ಎಂದು ಕೂಡಿ ಹಾಡುವ, ಕುಣಿಯುತ್ತ ನಲಿಯುತ್ತ ಹೊಳೆಯುವ, ಸೂರ್ಯನಂತೆ ಜಿಲ್ಲೆ ಸ್ವಚ್ಛ ಮಾಡುವ.
1: ಮನೆಯಿಂದ ಆರಂಭವಾಗಲಿ ಈ ಜಾಗೃತಿ, ಊರೆಲ್ಲ ಹರಡಲಿ ಈ ಕ್ರಾಂತಿ. ದೇಶದ ಪ್ರತಿಯೊಬ್ಬ ನಾಗರಿಕನ ಪಾಲ್ಗೊಳ್ಳುವಿಕೆಯೇ ನಮ್ಮ ನಿಜವಾದ ಶಕ್ತಿ.
2: ಸ್ವಚ್ಛತೆ ಸ್ವಚ್ಛತೆ ಸ್ವಚ್ಛತೆ
1: ಸ್ವಚ್ಛತೆಯೇ ಸೇವೆ ಅಭಿಯಾನ 2026.
3: ಆಕಾಶವಾಣಿ ಎಫ್ಎಂ ರೇನ್ಬೋ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 8:33. ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ. ದಿನದ ವಿಶೇಷತೆಗಳು, ಪ್ರಕಟಣೆಗಳು, ಜೊತೆಗೆ ಸೂಪರ್ ಹಿಟ್ ಆಗಿರುವಂತಹ ಹಾಡುಗಳು ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇವೆ ಪ್ಲೇಲಿಸ್ಟ್ ಅಲ್ಲಿ. ಪ್ರೇಮಿ ನಂಬರ್ 1 ಚಲನಚಿತ್ರದ ಈ ಹಾಡು ಇದೀಗ ಮುಡಿ ಬರ್ತಾ ಇದೆ. ಸೋನು ನಿಗಮ ಉರುದನಿಯಾಗಿರುವಂತಹ ವಿ ಮನೋಹರ್ ಅವರ ಸಾಹಿತ್ಯ ರಚನೆಯಲ್ಲಿ, ಗುರುಕಿರಣ್ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಹಾಡು ಇದೀಗ ನಿಮಗಾಗಿ. ಸದಾ ಕೇಳ್ತಾರೆ ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ.

0: ಹಲೋ, ಯಾರದು?
1: ನೀವು ಡಯಲ್ ಮಾಡಿದ ಮಾರ್ಗ ಬ್ಯುಸಿ ಆಗಿದೆ, ದಯವಿಟ್ಟು ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ.

ಮಜ್ನು ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರೆ ಸ್ನೇಹಿತರೆ, ಸೌಮ್ಯ ಮತ್ತು ರಾಜೇಶ್ ಕೃಷ್ಣನ್ ಮತ್ತು ಗುರು ಕಿರಣ್ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ರು. ಗುರು ಕಿರಣ್ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಗೀತೆ ಇದಾಗಿತ್ತು. ಸ್ನೇಹಿತರೆ, ಇದೊಂದು ಪ್ರಕಟಣೆ. ಮಾನ್ಯತೆ ಪಡೆದಂತಹ ವಿಶ್ವವಿದ್ಯಾಲಯದಿಂದ MBA ಮಾರ್ಕೆಟಿಂಗ್ ಅಥವಾ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ನಲ್ಲಿ PG ಡಿಪ್ಲೊಮಾ ಮುಗಿಸಿ ಮೀಡಿಯಾ ಸೇಲ್ಸ್ನಲ್ಲಿ ಒಂದು ವರ್ಷದ ಅನುಭವ ಹೊಂದಿರುವ 35 ವರ್ಷದ ಒಳಗಿನ ಅಭ್ಯರ್ಥಿಗಳಿಗೆ ಪ್ರಸಾರ ಭಾರತಿಯು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಿದೆ. ಹುದ್ದೆಗಳ ವಿವರ ಈ ರೀತಿಯಾಗಿದೆ. ಸೇಲ್ಸ್ ಡಿವಿಷನ್ಸ್ ಬೆಂಗಳೂರು 2 ಹುದ್ದೆಗಳು, ದೂರದರ್ಶನ ಬೆಂಗಳೂರು 1 ಹುದ್ದೆ. ಈ ನೇಮಕಾತಿಯು ಶಾರ್ಟ್ ಟರ್ಮ್ ಅಂದರೆ ಅಲ್ಪಾವಧಿ ಒಪ್ಪಂದದ ಅಥವಾ ಗುತ್ತಿಗೆ ಆಧಾರದಲ್ಲಿ ನಡೆಯಲಿದ್ದು ಇದು ಸಂಪೂರ್ಣವಾಗಿ ಗುತ್ತಿಗೆ ಆಧಾರದಲ್ಲಿರುತ್ತೆ. ಸೇಲ್ಸ್ನಲ್ಲಿ ಅನುಭವ ಮತ್ತು ಆಸಕ್ತಿ ಹೊಂದಿರುವಂತಹ ಅಭ್ಯರ್ಥಿಗಳು ಪ್ರಸಾರ ಭಾರತಿಯ ಅಧಿಕೃತ ಜಾಲತಾಣ prasarabharati.org ಆನ್ಲೈನ್ ಮೂಲಕ October 5 ಒಳಗೆ ಅರ್ಜಿಯನ್ನು ಸಲ್ಲಿಸಬಹುದು. 8:42 ಆಗ್ತಾ ಇದೆ, ಇದೀಗ ಮುಡಿ ಬರ್ತಾ ಇದೆ. ಸ್ನೇಹಿತರೆ, ದಿಗ್ಗಜರು ಚಲನಚಿತ್ರದ ಹಾಡು SP ಬಾಲಸುಬ್ರಹ್ಮಣ್ಯ ಮತ್ತು ಅರ್ಚನಾ ಅವರ ಧ್ವನಿಯಾಗಿದ್ದಾರೆ. ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

0: ಬಾಬಾ ಬಾಮೈದ ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಜೊತೆಗೆ ಕವಿತಾ ಕೃಷ್ಣಮೂರ್ತಿ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ರು. ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಗೀತೆ ಇದಾಗಿತ್ತು. ಸಮಯ ಆಗ್ತಾ ಇದೆ 8:53. ಇವತ್ತಿನ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಕಾರ್ಯಕ್ರಮದ ಕೊನೆಯಲ್ಲಿ ಯಾರೆಲ್ಲ ಸಂದೇಶವನ್ನ ಕಳಿಸಿದ್ರು ಅಂತ ನೋಡೋದಾದ್ರೆ, ಮಂಡಿಕಲ್ ಕೃಪಾ ಉಮೇಶ್ ಅವರು ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಮಾಳಗಾಲ ಇಂದ ದೀಪಾ ರಾಘವೇಂದ್ರ ಅವರು, ಧನ್ಯವಾದಗಳು ತಮಗೆ. ಅನಂತಮೂರ್ತಿ ಅವರು ಶೃಂಗೇರಿಯಿಂದ ಗುಡ್ ಮಾರ್ನಿಂಗ್ ಅಂತ. ಲಕ್ಷ್ಮೀ ಅವರು ಹೊಸಪಾಳ್ಯದಿಂದ. ಪುಟರಾಜು ಎಂಪಿ ಎಂ ಜಿ ದಿಬ್ಬ ಹೊಸದುರ್ಗ ತಾಲೂಕಿನಿಂದ. ಶುಭೋದಯ ಶುಭ ಸೋಮವಾರ ಅಂತ ಗೌರಮ್ಮ ಅವರು ಜೀವನ್ ಭೀಮಾನಗರ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಂಬರ್ ರೆಡಿಂಗ್ ವಿತ್ 982 ಇವರು ಸಹ ಸಂದೇಶವನ್ನು ಕಳಿಸಿದ್ದಾರೆ. ಸುರೇಶ್ ಬಾಬು ಕೆ ಬಿ ಕದಲೂರು ಮದ್ದೂರು ತಾಲೂಕು ಮಂಡ್ಯ ಇಂದ. ಶಕುಂತಲಾ ಶಂಕರ್ ಮಂಡ್ಯ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹಲೋ ಕರ್ನಾಟಕ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ. ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಳ್ಳಿ ಮಳವಳ್ಳಿ ತಾಲೂಕಿನಿಂದ. ಇನ್ನು ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಾಪುರ ಇಂದ ಶ್ರೀಧರ್ ಪದ್ಮಾ ಪನ್ನಗಾ ಟಿ ಅನಂತಕುಮಾರ್ ಫ್ಯಾಮಿಲಿ ಅವರು. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತಿನ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಮತ್ತೆ ಸಿಗ್ತೀನಿ ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ ಸಖತ್ ಸಾಂಗ್ಸು ಕಾರ್ಯಕ್ರಮದಲ್ಲಿ. ನಿಮ್ಮದೇ ಆದಂತಹ ನಿಮಗೆ ಇಷ್ಟವಾಗಿರುವಂತಹ ಗೀತೆಗಳನ್ನು ಪ್ರಸಾರ ಮಾಡುವಂತಹ ಆ ಸಮಯದಲ್ಲಿ
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
1: ಕನಸಿನ ಲೋಕಕ್ಕೆ.
2: ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

0: ಸ್ನೇಹಿತರೆ, ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ. ಸಮಯ ಆಗ್ತಾ ಇದೆ 8:55. ಇದೀಗ ಮುಡಿಬರಲಿದೆ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ.
1: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಆಯುರ್ವೇದ ಔಷಧಿಗಳ ಸೇವನೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನ ತಿಳಿಸುತ್ತಾರೆ ಬೆಂಗಳೂರಿನ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದ ಫಾರ್ಮಾ ವಿಜಿಲೆನ್ಸ್ ಕೇಂದ್ರದ ಡಾಕ್ಟರ್ ಅಶ್ವಿನಿ ಎಸ್ ಪೈ. ಕೇಳಿ ಆಯುಷ್ವಾಣಿ.
2: ನಮಸ್ಕಾರ. ವೈದ್ಯರು ಸೂಚಿಸಿದ ಆಯುರ್ವೇದ ಔಷಧಿಯನ್ನ ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ಸಮಯಕ್ಕೆ, ಹಾಗೆ ಸರಿಯಾದ ಅವಧಿಗೆ ಸೇವಿಸೋದು ಕೂಡ ಅಷ್ಟೇ ಮುಖ್ಯ. ಇದರಲ್ಲಿ ಯಾವುದಾದ್ರೂ ವಿಷಯದ ಬಗ್ಗೆ ನಿಮ್ಗೆ ಅನುಮಾನ ಇದ್ರೆ ನಿಮ್ಮಷ್ಟಕ್ಕೆ ನಿರ್ಧಾರ ತೆಗೆದುಕೊಳ್ಳದೆ ನಿಮ್ಮ ವೈದ್ಯರನ್ನು ಕೇಳಿ ಸರಿಯಾದ ಮಾಹಿತಿ ಪಡೆದುಕೊಂಡ ನಂತರನೆ ಆಯುರ್ವೇದ ಔಷಧಿಗಳನ್ನ ಸೇವಿಸಿ. ಹಾಗೆ ಯಾವಾಗ್ಲೂ ನಿಮ್ಮ ಪ್ರಿಸ್ಕ್ರಿಪ್ಷನ್, ಮೆಡಿಕಲ್ ರಿಪೋರ್ಟ್ಸ್ ಮತ್ತು ಔಷಧಿಗಳನ್ನ ಸುರಕ್ಷಿತವಾಗಿ ಇಟ್ಕೊಳ್ಳಿ. ಹಾಳಾಗಿರುವ ಅಥವಾ ಬಳಸಲು ಯೋಗ್ಯವಿಲ್ಲದ ಔಷಧಿಗಳನ್ನು ಸರಿಯಾಗಿ ವಿಲೇವಾರಿ ಮಾಡಿ ಮತ್ತು ಔಷಧಿಗಳನ್ನು ಮಕ್ಕಳ ಕೈಗೆ ಸಿಗದಂತೆ ನೋಡ್ಕೊಳ್ಳಿ. ಎರಡನೆಯದು ಸ್ವಯಂ ಚಿಕಿತ್ಸೆ, ಅಂದ್ರೆ ಸೆಲ್ಫ್ ಮೆಡಿಕೇಶನ್. ವೈದ್ಯರ ಸಲಹೆ ಇಲ್ಲದೆ ನಮ್ಮಷ್ಟಕ್ಕೆ ನಾವೇ ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ಳೋದು ಕೂಡ ಅಪಾಯಕಾರಿಯಾಗಬಹುದು. ಯಾರೋ ಹೇಳಿದ್ರು ಅಂತ, ಅಥವಾ ನಮ್ಮ ಪರಿಚಯದವರಿಗೆ ಈ ಔಷಧಿ ಚೆನ್ನಾಗಿ ಕೆಲಸ ಮಾಡ್ತು ಅಂತ, ಅಥವಾ ಇಂಟರ್ನೆಟ್, ನ್ಯೂಸ್ ಪೇಪರ್, ಜಾಹೀರಾತುಗಳಲ್ಲಿ ನೋಡಿದ್ವಿ ಅಂತ ನಮ್ಮಷ್ಟಕ್ಕೆ ನಾವೇ ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ಳೋದು ಸೂಕ್ತವಲ್ಲ. ಯಾಕಂದ್ರೆ ಒಬ್ಬರಿಗೆ ಸೂಕ್ತವಾದ ಆಯುರ್ವೇದ ಔಷಧಿ ಮತ್ತೊಬ್ಬರಿಗೂ ಸಹ ಸೂಕ್ತ ಅಂತ ನಾವು ಹೇಳಕ್ಕೆ ಸಾಧ್ಯ ಇಲ್ಲ. ಹೀಗೆ ಸ್ವಯಂ ಚಿಕಿತ್ಸೆಯಿಂದ ನಾವು ಈಗಾಗಲೇ ಸೇವಿಸುತ್ತಿರುವಂತಹ ಬೇರೆ ಔಷಧಿಗಳ ಜೊತೆ ರಿಯಾಕ್ಷನ್ಸ್ ಆಗಬಹುದು. ಅಷ್ಟೇ ಅಲ್ಲದೆ ಇದು ನಾವು ಅನುಭವಿಸುತ್ತಿರುವ ಅನಾರೋಗ್ಯದ ನಿಜ ಕಾರಣವನ್ನು ಸಹ ಮರೆಮಾಚಬಹುದು ಮತ್ತು ಸರಿಯಾದ ಚಿಕಿತ್ಸೆಯನ್ನ ಪಡೆಯೋಕೆ ವಿಳಂಬ. ಹಾಗಾಗಿ ಸ್ವಯಂ ಚಿಕಿತ್ಸೆ ಮಾಡಿಕೊಳ್ಳದೆ, ವೈದ್ಯರ ಸಲಹೆ ಪಡೆದೇನೆ ನೀವು ಆಯುರ್ವೇದ ಔಷಧಿಗಳನ್ನ ಸೇವಿಸಿ. ಮೂರನೆಯದು ಪಂಚಕರ್ಮ. ಪಂಚಕರ್ಮ ಆಯುರ್ವೇದದಲ್ಲಿರುವ ಕೆಲವು ಚಿಕಿತ್ಸಾ ವಿಧಾನಗಳನ್ನ ಒಳಗೊಂಡಿದೆ. ಇವು ಸೂಕ್ತವಾದ ವ್ಯಕ್ತಿಗೆ ಸೂಕ್ತವಾದ ವಿಧಾನವನ್ನು ಆಯ್ಕೆ ಮಾಡಿ ಸರಿಯಾದ ಕ್ರಮದಲ್ಲಿ ಮತ್ತು ಸರಿಯಾದ ರೀತಿಯಲ್ಲಿ ನಡೆಸಿದಾಗ ಬಹಳ ಪ್ರಯೋಜನಕಾರಿಯಾಗಿರುತ್ತೆ. ಆದರೆ ಯಾರೋ ಶಿಫಾರಸು ಮಾಡಿದ್ದಾರೆ ಎಂಬ ಕಾರಣಕ್ಕೆ ಮಾತ್ರ ಪಂಚಕರ್ಮವನ್ನು ಪ್ರಾರಂಭಿಸುವುದು ಸರಿಯಲ್ಲ. ಅರ್ಹ ಆಯುರ್ವೇದ ವೈದ್ಯರಿಂದ ಸರಿಯಾದ ಸಲಹೆ ಪಡೆದು ಪಂಚಕರ್ಮ ನಿಮಗೆ ಸೂಕ್ತವೇ ಅನ್ನೋದನ್ನ ತಿಳಿದು ಚಿಕಿತ್ಸೆಯ ವಿಧಾನ ಮತ್ತು ಅದಕ್ಕೆ ಸಂಬಂಧಿಸಿದ ಇತರ ವಿವರಗಳ ಬಗ್ಗೆಯೂ ವೈದ್ಯರಿಂದ ಸರಿಯಾದ ಮಾಹಿತಿ ಪಡ್ಕೊಳ್ಳಿ. ವೈದ್ಯರು ನಿಮಗೆ ಪಂಚಕರ್ಮ ಚಿಕಿತ್ಸೆಯನ್ನು ಸೂಚಿಸಿದ್ರೆ ಚಿಕಿತ್ಸೆಗೆ ಮುನ್ನ, ಚಿಕಿತ್ಸೆಯ ಸಮಯದಲ್ಲಿ ಮತ್ತು ಚಿಕಿತ್ಸೆಯ ನಂತರ ಅವರು ನೀಡುವ ಸಲಹೆಗಳನ್ನು ತಪ್ಪದೇ ಪಾಲಿಸಿ. ಯಾಕೆಂದ್ರೆ ಇದನ್ನ ಸರಿಯಾಗಿ ಪಾಲಿಸದಿದ್ರೆ ತೊಡಕುಗಳು, ಅಂದ್ರೆ ಕಾಂಪ್ಲಿಕೇಶನ್ಸ್ ಉಂಟಾಗುವ ಸಾಧ್ಯತೆ ಇರುತ್ತೆ. ನಾಲ್ಕನೆಯದಾಗಿ, ಆಯುರ್ವೇದ ಔಷಧಿ, ಪಂಚಕರ್ಮ ಅಥವಾ ಬೇರೆ ಆಯುರ್ವೇದ ಚಿಕಿತ್ಸೆ ಪಡೆಯುವ ಸಂದರ್ಭದಲ್ಲಿ ಯಾವ್ದಾದ್ರೂ ತೊಂದರೆ ಉಂಟಾದ್ರೆ ಏನ್ ಮಾಡಬೇಕು? ನೀವು ಆಯುರ್ವೇದ ಔಷಧಿ ಸೇವಿಸುವಾಗ ಅಥವಾ ಆಯುರ್ವೇದ ಚಿಕಿತ್ಸೆ ಪಡೆಯುವಾಗ ನಿಮಗೆ ಯಾವುದೇ ಹೊಸ ತೊಂದರೆ ಕಂಡು ಬಂದ್ರೆ ಅದನ್ನ ನೀವು ನಿರ್ಲಕ್ಷ್ಯ ಮಾಡಬಾರದು. ಉದಾಹರಣೆಗೆ ತೀವ್ರ ದೌರ್ಬಲ್ಯ, ಮೂರ್ಛೆ, ವಾಂತಿ, ಉಸಿರಾಟಕ್ಕೆ ತೊಂದರೆ, ತಲೆ ಸುತ್ತು, ಚರ್ಮದ ಮೇಲೆ ದದ್ದು ಅಥವಾ ತುರಿಕೆ, ಮುಖ ಅಥವಾ ತುಟಿಯಲ್ಲಿ ಊತ, ಅಥವಾ ಬೇರೆ ಯಾವುದೇ ಹೊಸ ಮತ್ತು ಅಸಾಮಾನ್ಯ ಲಕ್ಷಣ ಕಂಡು ಬಂದ್ರೆ ತಕ್ಷಣ ನಿಮ್ಮ ವೈದ್ಯರಿಗೆ ತಿಳಿಸಿ. ತೊಂದರೆ ಸಣ್ಣದಾದ್ರೂ ಸಹ ಅದರ ಬಗ್ಗೆ ವೈದ್ಯರಿಗೆ ನೀವು ತಿಳಿಸೋದು ಒಳ್ಳೆಯದು. ವೈದ್ಯರಿಗೆ ಮಾಹಿತಿ ನೀಡುವಾಗ ಯಾವ ಆಯುರ್ವೇದ ಔಷಧಿಯನ್ನ ಎಷ್ಟು ಪ್ರಮಾಣದಲ್ಲಿ ಯಾವಾಗ ಸೇವಿಸಿದ್ದೀರಾ, ಹಾಗೆ ಯಾವ ತೊಂದರೆ ಉಂಟಾಯಿತು ಅನ್ನೋದನ್ನ ಸರಿಯಾಗಿ ತಿಳಿಸಬೇಕು. ನೀವು ಬೇರೆ ಯಾವ ಔಷಧಿ, ಪೂರಕಗಳು, ಮನೆ ಮದ್ದು ಹಾಗೂ ಪಥ್ಯವನ್ನ ಸೇವಿಸುತ್ತಿದ್ದೀರಾ ಅಂತ ಸಹ ತಿಳಿಸಬೇಕು. ಈ ಮಾಹಿತಿ ನಿಮ್ಮ ತೊಂದರೆಗೆ ಕಾರಣ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಮತ್ತೆ ನಿಮಗೆ ಸೂಕ್ತವಾದ ಚಿಕಿತ್ಸೆ ನೀಡಕ್ಕೆ ವೈದ್ಯರಿಗೆ ಸಹಾಯ ಮಾಡುತ್ತೆ. ಕೊನೆಯದಾಗಿ, ಸಂಕ್ಷಿಪ್ತವಾಗಿ ಹೇಳಬೇಕು ಅಂದ್ರೆ, ಆಯುರ್ವೇದ ಔಷಧಿಯನ್ನು ತೆಗೆದುಕೊಳ್ಳೋ ಮೊದಲು ಅದರ ಬಗ್ಗೆ ಮಾಹಿತಿ ಪಡ್ಕೊಳ್ಳಿ. ಯಾವುದೇ ಅನುಮಾನ ಇದ್ರೂ ಸಹ ನಿಮ್ಮ ವೈದ್ಯರನ್ನು ಕೇಳಿ. ಚಿಕಿತ್ಸೆ ಪಡೆಯುವಾಗ ಯಾವ್ದಾದ್ರೂ ತೊಂದರೆ ಕಂಡು ಬಂದ್ರೆ ಅದನ್ನ ನಿರ್ಲಕ್ಷ್ಯ ಮಾಡದೆ ನಿಮ್ಮ ವೈದ್ಯರಿಗೆ ತಿಳಿಸಿ. ನಿಮ್ಮ ಒಂದು ಪ್ರಶ್ನೆ, ಒಂದು ವರದಿ ಆಯುರ್ವೇದ ಔಷಧಿಗಳ ಸುರಕ್ಷತೆಯನ್ನು ಹಾಗೂ ಪೇಷಂಟ್ ಸೇಫ್ಟಿ ಇದನ್ನ ಇನ್ನಷ್ಟು ಉತ್ತಮಗೊಳಿಸಲು ಸಹಾಯ ಮಾಡುತ್ತೆ. ಸ್ನೇಹಿತರೆ, ನಿಮ್ಮ ಸುರಕ್ಷತೆ ನಿಮ್ಮಿಂದಲೇ ಆರಂಭವಾಗಲಿ. ಧನ್ಯವಾದಗಳು.
1: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಆಯುರ್ವೇದ ಔಷಧಿಗಳ ಸೇವನೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ತಿಳಿಸಿದವರು ಬೆಂಗಳೂರಿನ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದ ಫಾರ್ಮಾ ವಿಜಿಲೆನ್ಸ್ ಕೇಂದ್ರದ ಡಾಕ್ಟರ್ ಅಶ್ವಿನಿ ಎಸ್ ಪೈನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
3: ಅಮೃತ ಧಾರೆ ಕೋಟಿ ಜನುಮ ಜಗಾತೀನಿ.
4: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
3: ಹಾಡದಿದ್ದರೆ ನನ್ನ ಹಾಡು ಕೇಳು.
5: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡು ಕೇಳೋಕ್ ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
5: ಏನ್ ಮಾಡ್ಲಿ?
2: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
4: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು
2: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
3: ಎಲ್ಲಿರಲಿ ಹೇಗಿರಲಿ ಕನ್ನಡಗೂ ನಿನಗಿರಲಿ.
0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
6: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಅನ್ನು ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 9:03. ನಿಮ್ಮ ಜೊತೆ ಆಗಿರೋದು ನಿಮ್ಮ ರೇನ್ಬೋ ಗಳೆಯ ಸಚಿನ್ ಬನವಾಸಿ. ಸಖತ್ ಸಾಂಗ್ಸು ಕಾರ್ಯಕ್ರಮವನ್ನು ಆರಂಭಿಸುವಂತಹ ಸಮಯ ಆಗ್ತಾ ಇದೆ. ನೀವೇ ಈ ಕಾರ್ಯಕ್ರಮವನ್ನು ಆರಂಭಿಸ್ಬಿಟ್ಟಿದ್ದೀರಿ ನಿಮ್ಮ ಸಂದೇಶಗಳ ಮುಖಾಂತರ. ಈಗ ಸದ್ಯಕ್ಕೆ ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಗೀತೆಗಳನ್ನು ಪ್ರಸಾರ ಮಾಡೋದ್ರ ಮುಖಾಂತರ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀವಿ. ಈ ಸಮಯದಲ್ಲಿ ನಿಮಗೆ ಇಷ್ಟವಾಗಿರುವಂತಹ ಗೀತೆಗಳನ್ನು ನೀವು ಕೇಳಬೇಕು, ಆಲಿಸಬೇಕು, ಕೇಳಿಸ್ಬೇಕು ಅಂತಂದ್ರೆ 9480901013 ಈ ನಂಬರ್ಗೆ ನಿಮ್ಮ ಸಂದೇಶವನ್ನು, ಅಂದರೆ ನಿಮ್ಮ ವಾಟ್ಸಪ್ ಸಂದೇಶವನ್ನು ಕಳಿಸ್ಕೊಡಿ ಅಂತ ಹೇಳ್ತಾ, ಈಗ ಸದ್ಯಕ್ಕೆ ರಘು ದೀಕ್ಷಿತ್ ಅವರು ದನಿಯಾಗಿರುವಂತಹ ಆರ್ಕೆಸ್ಟ್ರಾ ಮೈಸೂರು ಚಲನಚಿತ್ರದ ಹಾಡು, ನವೀನ್ ಸಜ್ಜು ಮತ್ತು ಸಂಗಡಿಗರು ಸಹ ದನಿಗೂಡಿಸಿದ್ದಾರೆ. ಡಾಲಿ ಧನಂಜಯ ಅವರ ಸಾಹಿತ್ಯ ರಚನೆಯಲ್ಲಿ, ರಘು ದೀಕ್ಷಿತ್ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಹಾಡು ಇದೀಗ ನಿಮಗಾಗಿ ಮೂಡಿಬರ್ತಾ ಇದೆ.

ಆರ್ಕೆಸ್ಟ್ರಾ ಮೈಸೂರು ಚಲನಚಿತ್ರದ ಈ ಒಂದು ಗೀತೆಯನ್ನ ಕೇಳ್ತಾ ಇದ್ರಿ ಸ್ನೇಹಿತರೆ. 9:08 ಆಗ್ತಾ ಇದೆ. ಈಗ ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡುವಂತಹ ಸಮಯ. ಸಿಂಧನೂರಿನಿಂದ ಸುರೇಶ್ ಬಳ್ಳುಟಗಿ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಸುಧಾ ಜಯಶ್ರೀ ಸುನಿಲ್ ರಾಜಾಜಿನಗರ ಇಂದ, ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕಿನಿಂದ, ಬೋಪ ವೆಂಕಟೇಶ್ ಅವರು, ಲಕ್ಷ್ಮೀ ಗಗನ್, ಸುಷ್ಮಿತಾ, ಸುಪ್ರಿಯಾ, ಪವನ್, ರಾಹುಲ್ ಮತ್ತು ಲಿಖಿತಾ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಮಗೋಸ್ಕರ ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಮೋಹನ್ ನಳಿನ ಅರಿಶಿನ ಕುಂಟೆಯಿಂದ, ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ ಇನ್ನು ಸಂದೇಶವನ್ನು ಕಳಿಸಿದ್ದಾರೆ. ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಮಾದನ ಹಿಪ್ಪರಗಿಯಿಂದ

ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗ ಇಂದ ಮತ್ತಷ್ಟು ಸಂದೇಶಗಳು ಬರ್ತಾ ಇದೆ, ನೋಡೋಣ ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ, ಯಾವ ಹಾಡಿನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅಂತ. ಈಗ ಸದ್ಯಕ್ಕೆ ಮುಡಿ ಬರ್ತಾ ಇರುವಂತಹದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಾಗಿರುವಂತಹ, ಜೊತೆಗೆ ರಮೇಶ್ ಅವರ ಧ್ವನಿಗೂಡಿಸಿರುವಂತಹ ಅಪೂರ್ವ ಸಂಗಮ ಚಲನಚಿತ್ರದ ಭಾಗ್ಯ ಎನ್ನಲಿ ಅನ್ನುವಂತಹ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯ ರಚನೆಯಲ್ಲಿ, ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆಯಲ್ಲಿ ಇದೀಗ ನಿಮಗಾಗಿ ಮುಡಿ ಬರ್ತಾ ಇದೆ.

ರಕ್ತ ಕಣ್ಣೀರು ಚಲನಚಿತ್ರದ ಒಂದು ಗೀತೆಯನ್ನು ಕೇಳ್ತಾ ಇದ್ರೆ ಸ್ನೇಹಿತರೆ, ಹೇಮಂತ್ ಅವರು ಈ ಒಂದು ಹಾಡಿಗೆ ದನಿಯಾಗಿದ್ರು. ಉಪೇಂದ್ರ ಅವರ ಸಾಹಿತ್ಯ ರಚನೆಯಲ್ಲಿ ಸಾಧು ಕೋಕಿಲ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಂತಹ ಗೀತ ಇದಾಗಿತ್ತು. 9:18. ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ಗಮನವನ್ನು ಹರಿಸುವಂತಹ ಸಮಯ. ಲತಾ ದಿನೇಶ್ ಗಂಗೊಂಡನಹಳ್ಳಿಯಿಂದ ಸಂದೇಶವನ್ನು ಕಳಿಸಿ ನಮಗೋಸ್ಕರ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸುಮಿತ್ರಾ ಕೆಂಪರಾಜು RHS ಬಡಾವಣೆ ಅನ್ನಪೂರ್ಣೇಶ್ವರಿ ನಗರ ಇಂದ, ಅದಿತಿ ಸಿಂಗ್ ಮತ್ತು ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ ಇನ್ನು ಸಂದೇಶವನ್ನು ಕಳಿಸಿದ್ದಾರೆ. ಗಣೇಶ್ ಅವರು ಸಾಗರ ಇಂದ ಏಕದಂತ ಚಲನಚಿತ್ರದ ಹಾಡಿಗೋಸ್ಕರ, ಗೀತಾ ಕಾವೇರಪ್ಪ ವಿರಾಜಪೇಟೆಯಿಂದ, ಗಾನಸಮ ಪಟ್ಟಸಮ್ಮನಹಳ್ಳಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇನ್ನು ಅಣ್ಣಪ್ಪ ಬಿಂಜೆಸಿರಾ ಇಂದ ನಮಗೋಸ್ಕರ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ, ಮಂಜುಳಾ ಗಿರೀಶ್ ದಾವಣಗೆರೆಯಿಂದ, TRH ಪ್ರಕಾಶ್ ಶ್ರೀಲಕ್ಷ್ಮಿ ದಿವ್ಯಶ್ರೀ ತುಮಕೂರಿನಿಂದ, ಚಿದಾನಂದ TV ಸರ್ಕಲ್ ಹೊಸದುರ್ಗ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಯೋಗೇಶ್ MC ಮುಕ್ಕಡಹಳ್ಳಿ ಚಾಮರಾಜನಗರ ಇಂದ,

ಒರಟ ಚಲನಚಿತ್ರದ ಹಾಡಿಗೋಸ್ಕರ ಚನ್ನಪಟ್ಟಣ ತಾಲೂಕು ಉಜ್ಜನಹಳ್ಳಿಯಿಂದ ಉಮಾ ರವಿಕುಮಾರ್ ಅವರು, ಹುಬ್ಬಳ್ಳಿಯ ಲೋಹ್ಯನಗರದಿಂದ ಚನ್ನಬಸಪ್ಪ ಕರಮಡಿ ಮತ್ತು ಮಧುಮತಿ ಕರಮಡಿ ಅವರು, ಉದಯ್ ಸಿಂಗ್ ಹೈದರಾಬಾದಿಂದ ಸಂದೇಶವನ್ನು ಕಳಿಸಿ ಒಂದು ಹಾಡಿನ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಓಕೆ, ಖಂಡಿತವಾಗ್ಲೂ ನಿಮ್ಮ ಹಾಡು ಪ್ರಸಾರವಾಗುತ್ತೆ, ವೇಟ್ ಮಾಡ್ತಾ ಇರಿ. ಕಬಾಡಿ ವೆಂಕಟೇಶ್ ಕಬಾಡಿ ಇಂದಿರಾ ಬಿನ್ನಿಪೇಟೆಯಿಂದ, ಶ್ವೇತಾ ಎಸ್ರಾವ್ ಸುಳ್ಯದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಧನ್ಯವಾದಗಳು ತಮ್ಮೆಲ್ಲರಿಗೂ ಅಂತ ಹೇಳ್ತಾ ಈಗ ಸದ್ಯಕ್ಕೆ ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಒಂದು ಗೀತೆ ಮೂಡಿ ಬರ್ತಾ ಇದೆ. ಹಾರ್ಟಲ್ಲಿರುವಂತಹ ಹಾರ್ಮೋನಿಯಂ ಟ್ಯೂನ್ ಹಾಕಿದೆ. ಎಸ್, ಬೃಂದಾವನ ಚಲನಚಿತ್ರದ ಹಾಡು. ಟಿಪ್ಪು ಅವರು ಧ್ವನಿಯಾಗಿದ್ದಾರೆ. ಕವಿರಾಜ್ ಅವರ ಸಾಹಿತ್ಯ ರಚನೆಯಲ್ಲಿ ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆಯಲ್ಲಿ. ಈ ಸಮಯದಲ್ಲಿ ನಿಮಗಿಷ್ಟವಾಗಿರುವಂತಹ ಗೀತೆಗಳನ್ನು ಕೇಳಬೇಕು ಅಂದರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ? 9480901013 9489091013 ಈ ನಂಬರ್ಗೆ ನಿಮ್ಮ ಸಂದೇಶವನ್ನು ಅಂದರೆ ವಾಟ್ಸಪ್ ಸಂದೇಶವನ್ನು ಕಳಿಸ್ಕೊಡಿ.

0: ಕಾಳಿ
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
0: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
0: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
1: ಕನಸಿನ ಲೋಕಕ್ಕೆ.
0: ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ಸ್ನೇಹಿತರೆ, ಸಮಯ ಆಗ್ತಾ ಇದೆ 9:30. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರಲಿದೆ ಏಷ್ಯನ್ ಗೇಮ್ 2026 ಅಪ್ಡೇಟ್ಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: The deciding third set went right down to the wire, but Japan edged it 15-13 to seal the victory. So India finishes this Group B match with a 1-2 defeat against Japan. But that's not all we have right now. There is some very interesting action coming to you from archery as well, where in the men's compound individual event, Ganesh Maniratnam has booked his place in the quarterfinals, defeating fellow Indian archer Sahil Jha. Pre-quarterfinal encounter, it was a very close contest, with Ganesh edging past Sahil 149-148, winning the all-Indian battle by just 1 point. Now we also look ahead, because there is more action coming in from the women's compound individual event, with Pritika, Chikita and Jyoti Surekha set to begin their round of 32 and round of 16 matches at 9:45.
1: Din ki jab shuruaat ho rahi hai, to Bharatiya jo team, भारतीय खिलाड़ियों ने जो मेडल जीते उसके बारे में बता देते हैं। भारत ने अब तक 37 पदक जीत लिए हैं एशियन गेम्स में, जिसमें 4 गोल्ड, 16 सिल्वर, 17 कांस्य समेत कुल 37 पदक हैं। अगले एक घंटे में क्या कुछ घटित होता है हम जरूर आपको बताएंगे ठीक 10:30 पर। फिलहाल मुझे मोहम्मद शाहिद आजमी और मेरे दोस्त विदुषी वत्स को इजाजत।
2: एशियन गेम्स 2026 आईजी नगोया।
3: ಸ್ನೇಹಿತರೆ, ಸಮಯ ಆಗ್ತದೆ 9:35. ಇದುವರೆಗೂ ಕೇಳಿದ್ರಿ ಏಷ್ಯನ್ ಗೇಮ್ 2026 ಅಪ್ಡೇಟ್ಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ
4: ಆಕಾಶವಾಣಿ ಎಫ್ಎಂ ರೇನ್ಬೋ,
3: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಅನ್ನು ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 9:36. ಈಗ ಸದ್ಯಕ್ಕೆ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ಅಂತ ನೋಡುವಂತಹ ಸಮಯ. ಕಾಂತರಾಜ್ ಹುಳಿಯಾರ್ ಅವರು ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಮುಸ್ಸಂಜೆ ಮಾಧವ್ ಚಲನಚಿತ್ರದ ಹಾಡುಗೋಸ್ಕರ ರೂಪಾ ಮಡಬಲು ಅವರು, ಇನ್ನು ಕನ್ನಡ ಕಾಮನಬಿಲ್ಲಿಗೆ ಮುಂಜಾನೆಯ ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ಆ ಒಂದು ಹಾಡಿನ ರಿಕ್ವೆಸ್ಟ್ ಕೂಡ ಮಾಡಿಕೊಂಡಿದ್ದಾರೆ, ನಂಬರ್ ಎಂಡಿಂಗ್ ವಿತ್ 298. ಧನ್ಯವಾದಗಳು ತಮಗೆ. ತಮ್ಮ ಹೆಸರನ್ನು ಸಹ ಟೈಪ್ ಮಾಡಿ ಕಳಿಸ್ಕೊಡಿ ಮುಂದಿನ ಸಂದೇಶದಲ್ಲಿ. ಗಗನ್ರಾಜ್ ಮಾರಿಕಣಿವೆ ಹಿರಿಯೂರು ತಾಲೂಕಿನಿಂದ ನನಗೊಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಅನಂತಮೂರ್ತಿಯವರು ಶೃಂಗೇರಿಯಿಂದ, ಮಂಜುಶ್ರುತಿ ಕೃತಿ ಬಸವನಹಳ್ಳಿ ಕೊಪ್ಪಲು ಅರಕಲಗೂಡು ಹಾಸನ ಎಂದ ಸಂದೇಶವನ್ನು ಕಳಿಸಿದ್ದಾರೆ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಅರುಣ ಮೈತ್ರಿ ಜೆಸಿನಗರ ಪೋಸ್ಟ್ ಆಫೀಸ್ ರೋಡ್ನಿಂದ, ರಾಮದುರ್ಗದಿಂದ ದೀಪ್ತಿ ಸುರೇಶ ಕೆರೂರ್ ಅವರು, ಎಂಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ ಪಿಂಟು ಜಿದ್ದಿ ವೇದಾಂತ ಕಮತೆ ವಿಜಾಪುರದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅಶೋಕ್ ಕುಮಾರ್, ಮಂಜುಳಾ, ಪ್ರಜ್ವಲ್, ಲೋಹಿತ್ ಮುಳಬಾಗಿಲು ಮುತ್ಯಾಲಪೇಟೆಯಿಂದ, ನಾಗೇಶ್ ದೀಪ ಜಾರ್ವಿಕ್ ಮತ್ತು ಋತ್ವಿ ಕೆಸಗೋಡಿನಿಂದ, ಸತೀಶ್ ಎನ್ಎಚ್ ನಗರ ಕೆರೆಯಿಂದ, ಮಹಲಿಂಗಪುರದಿಂದ ಐನುದ್ದೀನ್ ಬನಹಟ್ಟಿ, ಮಮತಾಜ್ ಬನಹಟ್ಟಿ, ರಿಯಾಜ್ ರುಬಿನಾ, ಶಬೀರಾ ಸೂಫಿಯಾ, ಜುನೈದ್ ಅಂಜುಮಾ, ಹುಮೇರಾ ರಫಾತಾ ಮತ್ತು ಮರಿಯಾ ಅವರು, ನಾಗೇಂದ್ರ ತಾವರಕೆರೆ ಕುಣಿಗಲ್ ತಾಲೂಕಿನಿಂದ, ಮಹಲಿಂಗಪುರದಿಂದ ಸಲ್ಮಾನ್ ಬನಹಟ್ಟಿ, ಇರ್ಫಾನ್ ಜುನೈದ್ ಮತ್ತು ಸರ್ಫರಾಜ್ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕಲೇಶ್ವರ್ ಕುಮಾರಸ್ವಾಮಿ ನಗರ ತುಮಕೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ಮೋಡ ಕವಿದಂತಹ ವಾತಾವರಣ ಇತ್ತು ಮನೆಯಲ್ಲಿ. ಈಗ ನೀವು ಪ್ರಸಾರ ಮಾಡಿದಂತಹ ಹಾಡು ನೀರಲ್ಲೂ ಜೊತೆಯಲ್ಲಿ ಹಾಡು ಕೇಳಿ ಮನಸ್ಸು ಕರಗಿ ನೀರಾಗಿ ಹೋಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಒಂದು ಹಾಡು ಎಷ್ಟೆಲ್ಲ ಎಫೆಕ್ಟ್ ಬೀಳುತ್ತಲ್ವಾ. ಎಸ್, ಷಣ್ಮುಖ ಹಳೆಬಾತಿ ಗ್ರಾಮದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಮತ್ತಷ್ಟು ಸಂದೇಶಗಳು ಬರ್ತಾ ಇದೆ, ನೋಡೋಣ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ, ಯಾವ ಹಾಡಿನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಅಂತ. ಈಗ ಸದ್ಯಕ್ಕೆ ಕಾರ್ತಿಕ್ ಅವರು ಧ್ವನಿಯಾಗಿರುವಂತಹ ಗೀತೆ ಮೂಡಿ ಬರ್ತಾ ಇದೆ. ಫ್ರಮ್ ಮುಸ್ಸಂಜೆ ಮಾತು ಅನುರಾಗ ಅರಳು ಸಮಯ ಅನ್ನುವಂತಹ ಗೀತೆ. ಕವಿರಾಜ್ ಅವರ ಸಾಹಿತ್ಯ ರಚನೆ ಇದೆ, ವಿ ಶ್ರೀಧರ್ ಅವರ ಸಂಗೀತ ಸಂಯೋಜನೆ ಇದೆ.

ನಮ್ಮೂರ ಮಂದಾರ ಹೂವೆ ಚಲನಚಿತ್ರದ ಈ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ಚಿತ್ರ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದರು. ವಿ ಮನೋಹರ್ ಅವರ ಸಾಹಿತ್ಯ ರಚನೆಯಲ್ಲಿ ಇಳಯರಾಜ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದಂತಹ ಗೀತೆ ಇದಾಗಿತ್ತು. ಸದ್ಯಕ್ಕೆ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಯಶಸ್ವಿನಿ ಗಿರಿಜಮ್ಮ, ಅನ್ನಪೂರ್ಣ, ಎನ್ಎಸ್ ಬಡಾವಣೆ, ಹೊಸದುರ್ಗದಿಂದ ಗುಡ್ ಮಾರ್ನಿಂಗ್ ಅಂತ ಷಣ್ಮುಖ ಹಳೆಬಾತಿ ಗ್ರಾಮದಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಡಿ ಎಸ್ ನಾಗರಾಜ್, ರೋಹಿತ್ ವರ್ಧನ್, ಕಸ್ತೂರಿಬಾ ನಗರದಿಂದ ಯಾವುದಾದ್ರೂ ಒಂದು ಒಳ್ಳೆ ಹಾಡನ್ನು ಪ್ರಸಾರ ಮಾಡಿ ಅಂತ ಹಿತೇಂದ್ರ ದಾಸ್ ಅವರು ಅಸ್ಸಾಮಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಂಬರ್ ರೆಡಿಂಗ್ ವಿತ್ 957 ಇವರು ಸಹ ಮೆಸೇಜ್ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರದಿಂದ ಯಶೋಧಾ ಇಚಲಕರಂಜಿ ಅವರು. ಇನ್ನು ಪುಟ್ಟರಾಜು MP MG ದಿಬ್ಬಾ ಹೊಸದುರ್ಗ ತಾಲೂಕಿನಿಂದ. ಇನ್ನು ಸುಮಿತ್ರಾ ಕೆಂಪರಾಜ್ RHCS ಬಡಾವಣೆ ಅನ್ಪೂರೇಶ್ವರಿ ನಗರ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಮಧೂರು ಹಗರೀಶಿರನಹಳ್ಳಿಯಿಂದ ಗಾನಸುಮ ಪಟ್ಟಸೋಮನಹಳ್ಳಿ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಅಂತ ಹೇಳ್ತಾ ಜೊತೆಗೆ ಸಂದೇಶವನ್ನು ಕಳಿಸಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 1840 ಮುಂದಿನ ಸಂದೇಶದಲ್ಲಿ ತಮ್ಮ ಹೆಸರನ್ನು ಸಹ ಟೈಪ್ ಮಾಡಿ ಕಳಿಸ್ಕೊಡಿ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಮುಂದಿನ ಗೀತೆ ನಿಮಗೋಸ್ಕರ ಮೂಡಿ ಬರ್ತಾ ಇರುವಂತಹದ್ದು ನಿನ್ನ ಕಣ್ಣಲ್ಲಿ ಅನ್ನುವಂತಹ ಸಾಹಿತ್ಯ ಇರುವಂತಹ ಗೀತೆ. ಪ್ರೇಮಯುದ್ಧ ಚಲನಚಿತ್ರದ ಹಾಡು. ಎಸ್ ಜಾನಕಿ ಅವರು ಈ ಒಂದು ಹಾಡಿಗೆ ಧ್ವನಿಯಾಗಿದ್ದಾರೆ. ದೊಡ್ಡರಂಗೇಗೌಡ ಅವರ ಸಾಹಿತ್ಯ ರಚನೆ ಇದೆ. ಕಲ್ಯಾಣ್ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 9:55. ಇವತ್ತಿನ ಸಖತ್ ಸಾಂಗು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದಂತಹ ಎಲ್ಲ ಹಾಡುಗಳು ಸಹ ತಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇವತ್ತು ನಿಮ್ಮ ಹಾಡುಗಳು ಪ್ರಸಾರ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಬೇಸರ ಮಾಡಿಕೊಳ್ಬೇಡಿ, ಯಾಕೆಂತಂದ್ರೆ ಪ್ರತಿದಿನ ಕಾರ್ಯಕ್ರಮ ಇರುತ್ತೆ. ನೀವು ಸಹ ಸಂದೇಶವನ್ನು ಕಳಿಸಬಹುದು, ನಿಮಗೆ ಇಷ್ಟವಾಗಿರುವಂತಹ ಗೀತೆಗಳನ್ನು ಕೇಳಬಹುದು ಅಂತ ಹೇಳ್ತಾ ಇವತ್ತಿನ ಸಖತ್ ಸಾಂಗು ಕಾರ್ಯಕ್ರಮ ಮುಗಿತಾ ಇದೆ. ಇವತ್ತಿನ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮುಡಿ ಬರ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರು ಧನಿಯಾಗಿರುವಂತಹ ದೊರೆ ಚಲನಚಿತ್ರದ ರೈತ ರೈತ ರೈತ ಅನ್ನುವಂತಹ ಈ ಗೀತೆ ಹಂಸಲೇಖ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆ ಇದೆ. ನಿಮ್ಮ ಜೊತೆ ಆಗಿರೋದು ನಿಮ್ಮ ರೇನ್ಬೋಗಳಿಯ ಸಚಿನ್ ಬನವಾಸಿ. ಮತ್ತೆ ಸಿಗ್ತೀನಿ 10 ಗಂಟೆಗೆ ಸರಿಯಾಗಿ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ. ಸದಾ ಕೇಳ್ತಾರೆ ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಸಮಯ ಆಗ್ತಾ ಇದೆ 10:03. ನಿಮ್ಮ ಜೊತೆಯಾಗಿರೋದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. ಇದು ಬೆಳ್ಳಿ ಪರದೆಯ ಬೆರುಗುಗಳನ್ನ ಹೊತ್ತು ತಂದಿರುವಂತಹ ಕಾರ್ಯಕ್ರಮ ಸಿನಿ ಚಿಟ್ಟೆ. ಸ್ನೇಹಿತರೆ, ಸಿನಿಮಾದಲ್ಲಿ ನಟರ ಮುಖ, ಅವರ ಅಭಿನಯ, ಸಂಗೀತ ಎಲ್ಲವೂ ಸಹ ಕಣ್ಣಿಗೆ ಕಾಣುತ್ತೆ. ಆದರೆ ಇದೆಲ್ಲದರ ಹಿಂದೆ ಕತ್ತಲ ಕೋಣೆಯಲ್ಲಿ ಕಾಗದದ ಮೇಲೆ ಬರೆದಂತಹ ಕಥೆಯನ್ನು ತನ್ನ ಕಣ್ಣೋಟದಿಂದ ದೃಶ್ಯ ಕಾವ್ಯವಾಗಿ ಮಾರ್ಪಡಿಸಿ ಇಡೀ ಹಡಗನ್ನು ನಡೆಸುವಂತಹ ಒಬ್ಬ ಕ್ಯಾಪ್ಟನ್ ಇರ್ತಾನೆ. ಯಾರು ಗೊತ್ತಾ? ಎಸ್, ಆತನೇ ನಿರ್ದೇಶಕ. ಕ್ಯಾಮ್ರಾ, ರೋಲಿಂಗ್, ಆಕ್ಷನ್, ಕಟ್, ಈ ನಾಲ್ಕು ಮಾತುಗಳ ಹಿಂದೆ ಇಡೀ ಪ್ರಪಂಚವನ್ನೇ ನಿರ್ಮಿಸುವಂತಹ ಆ ತಾಕತ್ತಿದೆ. ಇವತ್ತಿನ ಸಿನಿಚಿಟ್ಟೆಯಲ್ಲಿ ನಾವು ನಮನವನ್ನ ಸಲ್ಲಿಸ್ತಾ ಇರುವಂತಹದ್ದು ಕನ್ನಡ ಚಿತ್ರರಂಗದ ಇತಿಹಾಸವನ್ನ ತಮ್ಮ ದೃಷ್ಟಿಕೋನದಿಂದ ಶ್ರೀಮಂತಗೊಳಿಸಿದಂತಹ ನಿರ್ದೇಶಕರು ಮತ್ತು ದೃಶ್ಯ ಮಾಂತ್ರಿಕರಿಗೆ. ಎಸ್, ಇದೀಗ ಕಾರ್ಯಕ್ರಮದ ಆರಂಭದಲ್ಲಿ ಮೂಡಿ ಬರ್ತಾ ಇದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಾಗಿರುವಂತಹ ಏ ಚಲನಚಿತ್ರದ ಹಾಡು. ಗುರುಕಿರಣ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮಾರಿಕಣ್ಣು ಹೋರಿ ಮ್ಯಾಗೆ ಎನ್ನುವಂತಹ ಗೀತೆ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನವಿಲ್ಲು.

ಒಂದು ಸೂಪರ್ ಹಿಟ್ ಆಗಿರುವಂತಹ ಗೀತೆಯನ್ನ ಕೇಳ್ತಾ ಇದ್ರಿ ಸ್ನೇಹಿತರೆ. ಕನ್ನಡ ಚಿತ್ರರಂಗದಲ್ಲಿ ನಿರ್ದೇಶಕ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಬರುವಂತಹ ಮೊದಲ ಹೆಸರು, ಅಂದ ಸಾಮಾನ್ಯವಾಗಿ ಬರುವಂತಹ ಹೆಸರು, ಚಿತ್ರಬ್ರಹ್ಮ ಪುಟ್ಟಣ್ಣ ಕಣಗಾಲ್. ಕನ್ನಡ ಸಿನಿರಂಗದಲ್ಲಿ ನಾಯಕ ನಾಯಕಿಯರ ಹೆಸರಿನ ಬದಲಿಗೆ ಕೇವಲ ನಿರ್ದೇಶಕರ ಹೆಸರಿನ ಬ್ಯಾನರ್ ನೋಡಿ ಜನ ಚಿತ್ರಮಂದಿರಕ್ಕೆ ನುಗ್ತಾ ಇದ್ದಂತಹ ಕಾಲ ಇತ್ತು ಅಂತಂದ್ರೆ ಅದಕ್ಕೆ ಪುಟ್ಟಣ್ಣನವರೇ ಕಾರಣ. ಸ್ತ್ರೀ ಸಂವೇದನೆ, ಮನುಷ್ಯನ ಸಂಬಂಧಗಳ ಜಟಿಲತೆ, ಕಲಾತ್ಮಕ ಫ್ರೇಮ್ಗಳು ಮತ್ತು ಹಾಡುಗಳಿಗೆ ದೃಶ್ಯ ರೂಪ ಕೊಡ್ತಾ ಇದ್ದಂತಹ ಅವರ ಶೈಲಿ ಇವತ್ತಿಗೂ ಒಂದು ಯೂನಿವರ್ಸಿಟಿ ಇದ್ದ ಹಾಗೆ. ಬೆಳ್ಳಿಮೋಡ, ಶರಪಂಚರ, ನಾಗರಹಾವು, ರಂಗನಾಯಕಿ, ಪ್ರತಿಯೊಂದು ದೃಶ್ಯವೂ ಸಹ ಒಂದೊಂದು ಮಾಸ್ಟರ್ ಪೀಸ್ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಾರದು. ಸ್ನೇಹಿತರೆ, ಆ ಚಿತ್ರ ಬ್ರಹ್ಮನ ಕಲ್ಪನೆಯಲ್ಲಿ ಮೂಡಿ ಬಂದಂತಹ ಒಂದು ಸೂಪರ್ ಹಿಟ್ ಆಗಿರುವಂತಹ ಗೀತೆ ಮುಂದಿನ ಒಂದು ಹಾಡಾಗಿ ಪ್ಲೇಲಿಸ್ಟ್ ಅಲ್ಲಿ ಕಾಯ್ತಾ ಇದೆ. ಯಾವ ಹಾಡು ಕೇಳಿ ನಿಮಗೆ?

0: ಸ್ವಚ್ಛತೆಯೇ ಸೇವೆ 2026
1: ಸ್ವಚ್ಛ ಭಾರತ
0: ಕೈ ಜೋಡಿಸಿ ಸ್ವಚ್ಛ ಭಾರತ ನಿರ್ಮಿಸಿ.
2: ಪ್ರತಿಯೊಂದು ಹೆಜ್ಜೆಯೂ ಸ್ವಚ್ಛತೆಯ ಕಡೆಗೆ,
0: ಪ್ರತಿಯೊಂದು ಸೇವೆಯೂ ದೇಶದ ಅಭಿವೃದ್ಧಿಗೆ.
1: ಇದೇ ಮಹಾತ್ಮರ ಮೊದಲ ಆದ್ಯತೆ.
2: ಸೇವೆ ಎಂದರೆ ಬರೀ ಮಾತಲ್ಲ,
0: ಪರಿಸರ ಸ್ವಚ್ಛತೆಯೇ ನಿಜವಾದ ಸೇವೆಯ ಹಾದಿ.
3: ಗಿರಿಸಿರಿ ಚರಿ ತೊರೆ ಹೊಲ ಜಲ ಫಲ ನೆಲ ನೇಚರ್ ನಮ್ಮ ಟೀಚರ್.
2: ತ್ಯಾಜ್ಯ ಮುಕ್ತ ಊರು, ಆರೋಗ್ಯಕರ ಸಮಾಜ.
0: ಬನ್ನಿ ಸ್ವಚ್ಛತಾ ಸೇವೆಯಲ್ಲಿ ಭಾಗಿಯಾಗಿ.
3: ಆ ಭಾಗ್ಯವೇ, ಇಟ್ಸ್ ಆನ್ ದ ವೇ, ನಾಟ್ ಫಾರ್ ಅವೇ. ಆ ಕಾಲವೇ
0: ಸ್ವಚ್ಛತೆಯೇ ಸೇವೆ ಅಭಿಯಾನ 2026.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ನ ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಇದು ಸಿನಿ ಚಿಟ್ಟೆ ಕಾರ್ಯಕ್ರಮ. ಕನ್ನಡ ಚಿತ್ರರಂಗಕ್ಕೆ ಒಂದು ರಾಕೆಟ್ನ ವೇಗ ಮತ್ತು ಜಾಗತಿಕ ದೃಷ್ಟಿಕೋನವನ್ನು ತಂದುಕೊಟ್ಟಂತಹ ಮತ್ತೊಬ್ಬ ಮಾಂತ್ರಿಕ ಅಂತಂದ್ರೆ ಕರಾಟೆ ಕಿಂಗ್ ಶಂಕರ್ ನಾಗ್. ಆಟೋ ರಾಜ, ಮಿಂಚಿನ ಓಟ, ಗೀತಾ, ಆಕ್ಸಿಡೆಂಟ್, ಕಮರ್ಷಿಯಲ್ ಸಿನಿಮಾ ಆಗಿರಲಿ, ಸಾಮಾಜಿಕ ಕಳಕಳಿ ಇರಲಿ, ಅಥವಾ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರಲಿ, ಶಂಕರ್ ನಾಗ್ ಅವರ ಕ್ಯಾಮ್ರಾ ಮೂಮೆಂಟ್ಸ್ ಮತ್ತು ಎಡಿಟಿಂಗ್ ಶೈಲಿ ಇಂದಿನ ಯುವ ಪೀಳಿಗೆಗೂ ಸಹ ಅಚ್ಚರಿಯನ್ನು ತರಿಸುತ್ತೆ. ಅಷ್ಟೇ ಅಲ್ಲ, ಜಗತ್ಪ್ರಸಿದ್ಧ ಮಾಲ್ಗುಡಿ ಡೇಸ್ ಧಾರಾವಾಹಿಯ ಮೂಲಕ ಹಳ್ಳಿಯ ಮುಗ್ಧತೆಯನ್ನು ದೃಶ್ಯಗಳಲ್ಲಿ ಹಿಡಿದಿಟ್ಟಂತಹ ಬಗ್ಗೆ ಖಂಡಿತವಾಗಲೂ ಅದ್ಭುತವಾಗಿರುವಂತಹದ್ದು.

0: ಆ ಅದಮ್ಯ ಚೇತನದ ಕ್ರಿಯೇಟಿವಿಟಿಯನ್ನು ನೆನಪಿಸುವಂತಹ ಮತ್ತೊಂದು ಸೂಪರ್ ಹಿಟ್ ಸಾಂಗ್ ನಿಮಗೋಸ್ಕರ ಮುಡಿ ಬರ್ತಾ ಇದೆ. ಫ್ರಮ್ ನೋಡಿ ಸ್ವಾಮಿ ನಾವಿರೋದೇ ಹೀಗೆ,
1: ನೋಡಿ ಸ್ವಾಮಿ ನಾವಿರೋದು ಹೀಗೆ.

0: ಇಲ್ಲಿ ಯಾಕೆ ಬಂದೆ?
1: ನಮಸ್ಕಾರ.
0: ಟ್ಯಾಕ್ಸ್ ಕಟ್ಟೋಕ್ ಬಂದೆ. ಈಗ ಹಾಡ್ಕೊಂಡು ಕಾಲ ಕಳೆದ್ರೆ ಏನು ಸಾಧಿಸೋಕ್ ಆಗೋದಿಲ್ಲ ಮೈಸೂರು ಮಠ. ಜೀವನದಲ್ಲಿ ಧ್ಯೇಯ ಮುಖ್ಯ. ನನ್ನೇ ನೋಡು, ಗುಮಾಸ್ತೆ ಕುರ್ಚಿಲ್ ಕೂತ್ಕೊಂಡು ಕತ್ತೆ ದುಡ್ದಾಗ ದುಡ್ದಿದ್ದಕ್ಕೆ ಇವತ್ತಿನ ದಿವಸ ಇನ್ಕಮ್ ಟ್ಯಾಕ್ಸ್ ಸೂಪರಿಂಟೆಂಡೆಂಟ್.
2: ಈಗ ಹೇಳು ನಿನ್ ಧ್ಯೇಯ ಏನು?
3: ಸ್ವಾಮಿ, ನಮ್ಮ ದೇಶದಲ್ಲಿ ನಮ್ಮ ವಂಶಕ್ಕಂತೂ ಪ್ರೈಮ್ ಮಿನಿಸ್ಟರ್ಗೆ ಕಟ್ಟಿಟ್ಟಿಲ್ಲ, ಅದಕ್ಕೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಧ್ಯೇಯ ಇದೆ ಅಷ್ಟೇ.

ಜನ್ಮದಾತ ಚಲನಚಿತ್ರದ ಈ ಒಂದು ಗೀತೆಯನ್ನ ಕೇಳ್ತಾ ಇದ್ರಿ ಸ್ನೇಹಿತರೆ. ಶಂಕರ್ ಶಾನ್ಭಾಗ್ ಮತ್ತು ಸಂಗಡಿಗರ ಧ್ವನಿಯಾಗಿದ್ರು. ವಿ ಮನೋಹರ್ ಅವರ ಸಾಹಿತ್ಯ ರಚನೆ ಮತ್ತು ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದಂತಹ ಗೀತೆ ಇದಾಗಿತ್ತು. ಸದ್ಯಕ್ಕೆ ನಿಮ್ಮ ಸಂದೇಶಗಳ ಕಡೆಗೆ ನೋಡುವಂತಹ ಸಮಯ. ಸಿನಿ ಚಿಟ್ಟೆ ಕಾರ್ಯಕ್ರಮದ ಬಗ್ಗೆ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ, ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಅಂತ ನೋಡುವಂತಹ ಸಮಯ. ಗಾನಸಮ ಪಟ್ಟಸೋಮನಹಳ್ಳಿಯಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಹಾಡುಗಳು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹರಿಹರನ್ ಅವರು ವಿಜ್ಞಾನ ನಗರ ಇಂದ. ಓಕೆ, ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ಎಸ್ ಬಡಾವಣೆ ಹೊಸದುರ್ಗ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಧನ್ಯವಾದಗಳು. ಹಾಡುಗಳು ತುಂಬ ಇಷ್ಟ ಆಗ್ತಾ ಇದೆ ನಮಗೆ ಅಂತ ಹೇಳ್ತಾ ಇದ್ದಾರೆ. ನಿರ್ದೇಶಕರ ಒಂದು ಈ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಾವ್ಯಾರು ಚಿತ್ರಮಂದಿರ ಟಾಕೀಸ್ಗಳಲ್ಲಿ ಕಂಡಿರದಂತಹ ಚಿತ್ರಗಳು ಮರೆಯೋದಕ್ಕೆ ಸಾಧ್ಯನಾ ಅಂತ ಹೇಳ್ತಾ ಇದ್ದಾರೆ ಅನುಷಾ ಅವರು. ಅಂತಹ ಚಲನಚಿತ್ರಗಳು ಯಾವತ್ತೂ ಸಹ ನಮ್ಮ ಮನಸ್ಸನ್ನು ಆಳದಲ್ಲಿ ಕೂತ್ಬಿಟ್ಟಿರ್ತವೆ. ಇನ್ನು ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮಗಳು ಅಜದ ಹಾಡು ಕಾರ್ಯಕ್ರಮ ಎಲ್ಲ ಇಷ್ಟ ಆಯಿತು ಅಂತ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಳ್ಳಿ ಮಳವಳ್ಳಿ ತಾಲೂಕಿನಿಂದ ಶ್ವೇತ ಹೆಸರಾವ್ ಸುಳ್ಯ ಇಂದ ಸಂದೇಶವನ್ನು ಕಳಿಸಿ. ನೋಡಿ ಸ್ವಾಮಿ ನಾವಿರೋದ ಹಾಗೆ ಹೀಗೆ ಈ ಒಂದು ಹಾಡು ನನಗೆ ಫೇವ್ರೇಟ್ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಹಾಡುಗಳು ತುಂಬ ಇಷ್ಟ ಆಯಿತು ಅಂತ ಸುಜಾತಾರ್ ಗಣೇಶ್ ಲಿಖಿತ ಯತೀಶ್ ಅಜಯ್ ಲೀಲಾ ಪೂಜಾ ವಿಸ್ಮಯ ಪೂರ್ವಿಕ ವಿಮ್ರೇಶ್ ರಾಜಾಜಿನಗರ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರಿಗೂ ಅಂತ ಹೇಳ್ತಾ ಈಗ ಸದ್ಯಕ್ಕೆ ಮುಂದಿನ ಗೀತೆ ನಿಮಗೋಸ್ಕರ ಮಾಡಿ ಬರ್ತಾ ಇರುವಂತಹದ್ದು ಪಂಕಜ್ ಉದಾಸ್ ಅವರು ಧ್ವನಿಯಾಗಿರುವಂತಹ ಈ ಒಂದು ಹಾಡು ಫ್ರಮ್ ಸ್ಪರ್ಶ ಹಂಸಲೇಖ ಅವರ ಸಂಗೀತ ಸಂಯೋಜನೆ ಈ ಹಾಡಿಗಿದೆ.

0: ಸ್ವಚ್ಛತೆಯೇ ಸೇವೆ 2026. ಬದಲಾವಣೆ ಮಾತುಗಳಿಂದಲ್ಲ, ಹೆಜ್ಜೆಯಿಂದ ಶುರುವಾಗಲಿ. ವಿಕಸಿತ ಭಾರತದ ಕನಸಿಗೆ ಸ್ವಚ್ಛತೆಯೇ ಅಡಿಪಾಯ.
1: ಸ್ವಚ್ಛತೆ ಎಂದು ಕೂಡಿ ಹಾಡುವ, ಕುಣಿಯುತ್ತ ನಲಿಯುತ್ತ ಹೊಳೆಯುವ, ಸೂರ್ಯನಂತೆ ಜಿಲ್ಲೆ ಸ್ವಚ್ಛ ಮಾಡುವ.
0: ಮನೆಯಿಂದ ಆರಂಭವಾಗಲಿ ಈ ಜಾಗೃತಿ, ಊರೆಲ್ಲ ಹರಡಲಿ ಈ ಕ್ರಾಂತಿ. ದೇಶದ ಪ್ರತಿಯೊಬ್ಬ ನಾಗರಿಕನ ಪಾಲ್ಗೊಳ್ಳುವಿಕೆಯೇ ನಮ್ಮ ನಿಜವಾದ ಶಕ್ತಿ.
1: ಸ್ವಚ್ಛತೆ ಸ್ವಚ್ಛತೆ ಸ್ವಚ್ಛತೆ
0: ಸ್ವಚ್ಛತೆಯೇ ಸೇವೆ ಅಭಿಯಾನ 2026.
2: ಸ್ನೇಹಿತರೆ, ಸಮಯ ಆಗ್ತಾ ಇದೆ 10:50. ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಇದ್ದೀವಿ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಲಕ್ಷ್ಮೀ ಹುಳಿಯಾರ್ ಅವರು ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಎಲ್ಲ ಹಾಡುಗಳು ಸಹ ತುಂಬ ಇಷ್ಟ ಆಯಿತು ನಮಗೆ ಅಂತ, ಚಿದಾನಂದ ಟಿಬಿ ಸರ್ಕಲ್ ಹೊಸದುರ್ಗ ಇಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಶೋಭಾ ಶೆಟ್ಟಿ ಅವರು ಚಿಕ್ಕಮಗಳೂರಿನಿಂದ, ಹಾಯ್ ಸರ್ ಗುಡ್ ಮಾರ್ನಿಂಗ್, ಎಲ್ಲ ಹಾಡುಗಳು ಸೂಪರ್ ಆಗಿವೆ ಅಂತ ವಸಂತ್ ಕುಮಾರ್ ಕೊಟ್ಟೂರಿನಿಂದ ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಧನ್ಯವಾದಗಳು ತಮ್ಮೆಲ್ಲರಿಗೂ. ಸ್ನೇಹಿತರೆ, ಒಂದು ಖಾಲಿ ಪರದೆಯ ಮೇಲೆ ಬೆಳಕು ಚೆಲ್ಲಿ ಅದರಲ್ಲಿ ಬಣ್ಣ, ಭಾವನೆ, ನೋವು ಮತ್ತು ಸಂಭ್ರಮಗಳನ್ನು ತುಂಬುವಂತಹ ದೃಶ್ಯ ಮಾಂತ್ರಿಕರು ನಿಜಕ್ಕೂ ನಮ್ಮ ಪಾಲಿಗೆ ಜಾದೂಗಾರರೇ. ಸರಿ, ಅವರು ಕಂಡಂತಹ ಕನಸುಗಳನ್ನು ನಾವು ಕಣ್ಣಾರೆ ಕಂಡು ಕಣ್ತುಂಬಿಕೊಳ್ಳುವಂತಹ ಪ್ರಕ್ರಿಯೆ ಇದೆಯಲ್ಲ, ಅದು ನಿಜಕ್ಕೂ ಅದ್ಭುತ. ಕನ್ನಡ ಚಿತ್ರರಂಗದ ಬೆಳ್ಳಿ ಪರದೆಗೆ ಹೊಸ ದೃಶ್ಯ ಭಾಷೆ ಕಲಿಸಿದಂತಹ ಪ್ರತಿಯೊಬ್ಬ ನಿರ್ದೇಶಕರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ಸಿನಿ ಚಿಟ್ಟೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಿಮ್ಮ ರೇನ್ಬೋ ಗಳಿಯ ಸಚಿನ್ ಬನವಾಸಿ. ಮತ್ತೆ ಸಿಗ್ತೀನಿ ಮುಂದಿನ ವಾರ ಇದೇ ಸಮಯದಲ್ಲಿ, ಮತ್ತಷ್ಟು ಮಾಹಿತಿ, ಮಗದಷ್ಟು ಮನರಂಜನೆಯೊಂದಿಗೆ. ಸದಾ ಕೇಳ್ತಾರೆ, ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಸ್ವಚ್ಛತೆಯೇ ಸೇವೆ 2026. ಬದಲಾವಣೆ ಮಾತುಗಳಿಂದಲ್ಲ, ಹೆಜ್ಜೆಯಿಂದ ಶುರುವಾಗಲಿ. ವಿಕಸಿತ ಭಾರತದ ಕನಸಿಗೆ ಸ್ವಚ್ಛತೆಯೇ ಅಡಿಪಾಯ.
3: ಸ್ವಚ್ಛತೆ ಎಂದು ಕೂಡಿ ಹಾಡುವ, ಕುಣಿಯುತ್ತ ನಲಿಯುತ್ತ ಹೊಳೆಯುವ, ಸೂರ್ಯನಂತೆ ಜಿಲ್ಲೆ ಸ್ವಚ್ಛ ಮಾಡುವ.
2: ಮನೆಯಿಂದ ಆರಂಭವಾಗಲಿ ಈ ಜಾಗೃತಿ, ಊರೆಲ್ಲ ಹರಡಲಿ ಈ ಕ್ರಾಂತಿ. ದೇಶದ ಪ್ರತಿಯೊಬ್ಬ ನಾಗರಿಕನ ಪಾಲ್ಗೊಳ್ಳುವಿಕೆಯೇ ನಮ್ಮ ನಿಜವಾದ ಶಕ್ತಿ.
3: ಸ್ವಚ್ಛತೆ, ಸ್ವಚ್ಛತೆ, ಸ್ವಚ್ಛತೆ,
2: ಸ್ವಚ್ಛತೆಯೇ ಸೇವೆ ಅಭಿಯಾನ 2026.
4: ಆಕಾಶವಾಣಿ ಎಫ್ಎಂ ರೈನ್ಬೋ, ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್. ಸ್ಟುಡಿಯೋದಲ್ಲಿ ಸಮಯ ಆಗಿದೆ 11:02. ಸ್ನೇಹಿತರೆ, ಕೆಲವು ಧ್ವನಿಗಳು ಕಿವಿಗೆ ಕೇಳಿಸುವುದಿಲ್ಲ, ನೇರವಾಗಿ ಹೃದಯ ಕೇಳಿಯುತ್ತದೆ. ಕೆಲವು ಹಾಡುಗಳು ಒಂದು ಕಾಲಕ್ಕೆ ಸೇರಿರುವುದಿಲ್ಲ, ಎಷ್ಟೇ ವರ್ಷಗಳು ಕಳೆದರೂ ನಮ್ಮ ನೆನಪುಗಳಲ್ಲಿ ಹೊಸದಾಗಿಯೇ ಉಳಿಯುತ್ತದೆ. ಅಂತಹ ಅಮರ ಧ್ವನಿಗೆ ಇಂದು ಹುಟ್ಟುಹಬ್ಬದ ನೆನಪು. ಭಾರತದ ಸಂಗೀತ ಲೋಕದ ಅಪ್ರತಿಮ ಗಾಯಕಿ ಲತಾ ಮಂಗೇಶ್ಕರ್ ಅವರ ಜನ್ಮದಿನ. ಹಾಗೆಯೇ ಇಂದಿನ ದಿನವೇ ಬಾಲಿವುಡ್ ಜನಪ್ರಿಯ ನಟ ರಣಬೀರ್ ಕಪೂರ್ ಅವರ ಹುಟ್ಟುಹಬ್ಬವೂ ಹೌದು. ಈ ವಿಶೇಷ ದಿನವನ್ನು ಅವರ ಹಾಡುಗಳ ಜೊತೆ, ನಿಮ್ಮ ನೆನಪುಗಳ ಜೊತೆ ಆಚರಿಸೋಣ. ಇದು ಆಪ್ಕಿ ಪಸಂದ್ ಕಾರ್ಯಕ್ರಮ.

ಓ ಕೋನತಿ ಚಿತ್ರದ ಲಗಜಾಗಲೇ ಚಿತ್ರದ ಗೀತೆಯನ್ನು ಕೇಳಿದ್ವಿ. ಲತಾ ಮಂಗೇಶ್ಕರ್ ಜಿಯವರ ಸಿರಿಕಂಠದಲ್ಲಿ 1929 ಸೆಪ್ಟೆಂಬರ್ 28 ಇಂದೂರಿನಲ್ಲಿ ಜನಿಸಿದ ಲತಾ ಮಂಗೇಶ್ಕರ್ ತಂದೆ ಪಂಡಿತ್ ದೀನನಾಥ್ ಮಂಗೇಶ್ಕರ್ ಅವರಿಂದ ಬಾಲ್ಯದಲ್ಲೇ ಸಂಗೀತ ಪಾಠ. ಆದರೆ ಜೀವನ ಅಷ್ಟು ಸುಲಭವಾಗಿರಲಿಲ್ಲ. ತಂದೆಯನ್ನು ಕಳೆದುಕೊಂಡಾಗ ಲತಾ ಅವರಿಗೆ ಕೇವಲ 13 ವರ್ಷ. ಕುಟುಂಬದ ಜವಾಬ್ದಾರಿ ಅವರ ಹೆಗಲ ಮೇಲೆ ಬಂತು. ಆ ಸಂಕಷ್ಟದ ನಡುವೆ ಆರಂಭವಾದ ಧ್ವನಿಯ ಪಯಣ ಮುಂದೆ ಕೋಟ್ಯಾಂತರ ಹೃದಯಗಳ ಸಂಗೀತವಾಯಿತು. ಈಗೋ ಆ ಮಾಂತ್ರಿಕ ಧ್ವನಿಯೊಂದಿಗೆ ಒಂದು ಮಧುರ ಹಾಡು. ಈ ಹಾಡನ್ನ ಹಾಕಿ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ ಮಹಾರಾಜ್ ಕೀರ್ತನ್ಪುರಿ ಗೋಸ್ವಾಮಿ, ಲಕ್ಷ್ಮೀ ಗೋಸ್ವಾಮಿ, ಜೋಗೇಶ್ಪುರಿ, ಟ್ವಿಂಕಲ್ ಅವರು, ಮನೀಷಾ, ನಿಶಾ, ತುಳಸಿ ಮತ್ತು ದಿಶಾ ಗೋಸ್ವಾಮಿ ಅವರು ನಮಗೆ ಈ ಹಾಡನ್ನು ಖಂಡಿತವಾಗ್ಲೂ ಪ್ರಸಾರ ಮಾಡಿ ಅಂತ ಸಂದೇಶ ಕಳಿಸಿದ್ದಾರೆ.

ಆಯ ದಿನ್ ಬಹಾರಿಕೆ ಚಿತ್ರದ ಏಕಲಿ ಚಿತ್ರದ ಗೀತೆಯನ್ನು ಕೇಳಿವಿ. ಹಾಡಿದವರು ಲತಾ ಮಂಗೇಶ್ಕರ್ ಮತ್ತು ಮಹೇಂದ್ರ ಕಪೂರ್. ಸಾಹಿತ್ಯ ಆಗಿತ್ತು ಆನಂದ್ ಬಕ್ಷಿ ಅವರದು ಮತ್ತು ಸಂಗೀತ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರದು. ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ ಮತ್ತು ಇವತ್ತು ಲತಾ ಮಂಗೇಶ್ಕರ್ ಜಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಕೆಲವು ಇಂಟ್ರೆಸ್ಟಿಂಗ್ ಟ್ರಿವ್ಯಾಗಳ ಬಗ್ಗೆ ಮಾತಾಡ್ತಾ ನಿಮ್ಮ ಫೇವ್ರೇಟ್ ಹಾಡುಗಳನ್ನ ಕೇಳ್ತಾ ಸಾಗ್ತಾ ಇದ್ದೀವಿ. ಒಂದು ಕಾಲದಲ್ಲಿ ಲತಾ ಅವರ ಧ್ವನಿ ತುಂಬ ತೆಳ್ಳಗಿದೆ, ಇಷ್ಟು ಎತ್ತರದ ಧ್ವನಿ ಹೇಗೆ ನಾಯಕರಿಗೆ ಹೊಂದುತ್ತೆ ಎಂಬ ಮಾತುಗಳು ಬಹಳ ಇದ್ವು. ಆದರೆ ಅದೇ ಧ್ವನಿ ಮುಂದೆ ಹಿಂದಿ ಚಿತ್ರರಂಗದ ನಾಯಕಿಯರ ಧ್ವನಿಗೆ ಹೊಸ ರೂಪ ಕೊಟ್ಟಿತು. 1949 ಮಹಲ್ ಚಿತ್ರದ ಆಯಿಗ ಆನೆವಾಲಾ ಹಾಡಿನ ನಂತರ ಅವರ ಜನಪ್ರಿಯತೆ ಹೊಸ ಎತ್ತರಕ್ಕೆ ಏರ್ಬಿಡ್ತು. ಒಬ್ಬ ಗಾಯಕಿ ಮಾತ್ರ ಅಲ್ಲ, ಒಂದು ಯುಗದ ಧ್ವನಿಯಾಗಿ ಬೆಳೆದರು ಲತಾ ಮಂಗೇಶ್ಕರ್ ಜಿಯವರು. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ನೀವು ಕೇಳಿರುವಂತಹ ರಘುನಾರಾಯಣ ಅವರು ನಮಗೆ ಈ ಹಾಡನ್ನ ಕಳಿಸಿ ಅಂತ ಸಂದೇಶ ಕಳಿಸಿದ್ದಾರೆ. ಅವರಿಗೋಸ್ಕರ ಈ ಹಾಡು. ಒಂದು ಗಂಟೆಯ ಕಾಲಾವಧಿಯಲ್ಲಿ ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಹಾಡುಗಳನ್ನು ಖಂಡಿತವಾಗ್ಲೂ ಪ್ರಸಾರ ಮಾಡ್ತೀವಿ. ಬಿಕಾಸ್ ಇದು ನಿಮ್ಮದೇ ಆಪ್ಕಿ ಪಸಂದ್ ಕಾರ್ಯಕ್ರಮ.

ಪ್ಯಾರ್ ಕಾ ಮೌಸಮ್ ಚಿತ್ರದ ಗೀತೆಯನ್ನು ಕೇಳಿದ್ವಿ. ಹಾಡಿದವರು ಲತಾ ಮಂಗೇಶ್ಕರ್, ಸಾಹಿತ್ಯ ಆಗಿತ್ತು ಮಜ್ರೂಹ್ ಅವರದು, ಸಂಗೀತ ಆರ್ ಡಿ ಬರ್ಮನ್ ಅವರದು. ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ ಮತ್ತು ಪ್ರೀತಿಗೆ ಲತಾ ದೀದಿಯವರ ಧ್ವನಿ, ವಿರಹಕ್ಕೆ ಲತಾ ದೀದಿಯವರ ಧ್ವನಿ, ಭಕ್ತಿಗೆ ದೇಶಭಕ್ತಿಗೆ ನೋವಿಗೆ ಸಂತೋಷಕ್ಕೆ ನಮ್ಮ ಬದುಕಿನ ಎಷ್ಟೋ ಭಾವನೆಗಳಿಗೆ ಒಂದು ಲತಾ ಮಂಗೇಶ್ಕರ್ ಅವರ ಹಾಡು ಯಾವಾಗಲೂ ಜೊತೆಯಾಗಿರುತ್ತೆ. ಅವರ ಸಂಗೀತ ಪಯಣ 6 ದಶಕಗಳಿಗೂ ಹೆಚ್ಚು ಕಾಲ ಮುಂದುವರಿಯಿತು. ವಿವಿಧ ಭಾಷೆಗಳಲ್ಲಿ ಹಾಡಿದ ಅವರ ಕನ್ನಡದಲ್ಲೂ ತಮ್ಮ ಧ್ವನಿಯನ್ನು ಮಧುರತೆಯನ್ನು ನೀಡಿದ್ದಾರೆ. ಅದಕ್ಕೆ ಲತಾ ಅವರ ಹಾಡು ಅವರ ಕೇಳುವಾಗ ಒಂದು ಹಾಡನ್ನು ಕೇಳುವುದಿಲ್ಲ, ಒಂದು ಭಾವನೆಯನ್ನು ಅನುಭವಿಸುತ್ತೇವೆ. ಸೊ ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಸುಷ್ಮಾ ಅವರು ನಮಗೆ ಯಲಹಂಕದಿಂದ ಕಳಿಸಿದ್ದಾರೆ. ಸೊ ದಿಸ್ ಸಾಂಗ್ ಈಸ್ ಫಾರ್ ಸುಷ್ಮಾ ಅವರು.

0: ಹಾಡನ್ನ ಪ್ರಸಾರ ಮಾಡಿ ಅಂತ ರಾಜೇಂದ್ರ ಅವರು ಬನಶಂಕರಿಯಿಂದ ಸಂದೇಶ ಕಳಿಸಿದ್ರು. ಈ ಕಾರ್ಯಕ್ರಮದ ಈ ಸುಂದರ ಕ್ಷಣಕ್ಕೆ ಒಂದು ಚಿಕ್ಕ ವಿರಾಮ. ಏಷ್ಯನ್ ಗೇಮ್ಸ್ ಅಪ್ಡೇಟ್ಸ್ ನ ನಂತರ ಮತ್ತೆ ನಮ್ಮ ಆಪ್ಕಿ ಪಸಂದ್ ಕಾರ್ಯಕ್ರಮ ಮುಂದುವರಿಯಲಿದೆ.
1: ಗೇಮ್ಸ್ 2026 ಐಜಿ ನಗೋಯಾ.
2: ವೆಲ್ಕಮ್ ಬ್ಯಾಕ್ ಟು ದಿ ಏಷ್ಯನ್ ಗೇಮ್ಸ್ ಲೈವ್ ಅಪ್ಡೇಟ್. And the latest action has kept us right on the edge of our seats. I am Vidushi Watts with Mohammad Shahid Azmi, bringing you all the latest twists, turns and medal moments from Asian Games. And what a moment we have to begin with. India has struck silver in shooting and has done it for us. What a spectacular contest this has been.

0: ಅಭಿಷೇಕಂ, ವಿಜಯ ರಾಘವೇಂದ್ರ ಅಭಿನಯದ, ವಸಂತ್ ಕುಮಾರ್ ನಿರ್ದೇಶನದ, ವಿ ಮನೋಹರ್ ಸಂಗೀತ ನಿರ್ದೇಶನದ ರುದ್ರಾಭಿಷೇಕಂ ಸೆಪ್ಟೆಂಬರ್ 25ರಿಂದ ರಾಜ್ಯಾದ್ಯಂತ.
1: ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದೀವಿ ಮತ್ತು ಇವತ್ತು ಲತಾ ದೀದಿಯವರ ಹುಟ್ಟು ಹಬ್ಬದ ಪ್ರಯುಕ್ತ ಕೆಲವು ಇಂಟ್ರೆಸ್ಟಿಂಗ್ ಟ್ರಿವಿಯಾಗಳ ಬಗ್ಗೆ ಕೂಡ ಮಾತಾಡ್ತಾ ಇದ್ವಿ. ಲತಾ ಮಂಗೇಶ್ಕರ್ ಜಿ ಅವರು ಕೇವಲ ಗಾಯಕಿಯಾಗಿರಲಿಲ್ಲ, ಬಾಲ್ಯದಲ್ಲೇ ಅವರು ಸಿನಿಮಾಗಳಲ್ಲೂ ನಟಿಸಿದ್ರಂತೆ. ಅದು 1942ರಲ್ಲಿ ಮರಾಠಿ ಚಿತ್ರ ಕಿತಿ ಹಸಲ್ಗಾಗಿ ತಮ್ಮ ಮೊದಲ ಹಾಡನ್ನು ರೆಕಾರ್ಡ್ ಮಾಡಿದರು. ನಂತರ 1947ರಲ್ಲಿ ಆಪ್ಕಿ ಸೇವಾ ಮೇ ಚಿತ್ರದ ಮೂಲಕ ಹಿಂದಿ ಚಿತ್ರರಂಗದಲ್ಲಿ ಪ್ಲೇಬ್ಯಾಕ್ ಸಿಂಗಿಂಗ್ ಆರಂಭವಾಗಿದ ಕ್ಷಣ ಆ ಚಿಕ್ಕ ವಯಸ್ಸಿನಲ್ಲಿ ಆರಂಭವಾದ ಪಯಣ ಮುಂದೆ ಭಾರತದ ಸಂಗೀತ ಇತಿಹಾಸದ ಒಂದು ದೊಡ್ಡ ಅಧ್ಯಾಯವಾಯಿತು. ಹಾ, ದಿಲ್ ಝೂಮ್ ಝೂಮ್ ಕರೇ ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಸದಾಶಿವ ಹಲಗೂರು ಬನಶಂಕರಿಯಿಂದ ಸಂದೇಶ ಕಳಿಸಿದ್ದಾರೆ. ಈ ಹಾಡು ಇವರಿಗಾಗಿ, ಇದೊಂದು ಐಕಾನಿಕ್ ಹಾಡು ಅಂತಲೇ ಹೇಳ್ಬೋದು, ರುದಾಲಿ ಚಿತ್ರದ್ದು.

ಹಾಡನ್ನ ಪ್ರಸಾರ ಮಾಡಿ ಅಂತ ನವೋದಯ ನಾಗರಾಜ್ ಅವರು ಬನಶಂಕರಿಯಿಂದ ನಮಗೆ ಸಂದೇಶ ಕಳಿಸಿದ್ರು. ನಿಮ್ಮೆಲ್ಲರ ಸಂದೇಶಗಳಿಗಾಗಿ ಅನಂತ ಅನಂತ ಧನ್ಯವಾದಗಳು. ಹಾಗೆ ಇವತ್ತು ಲತಾ ಮಂಗೇಶ್ಕರ್ ಜಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅನೇಕ ಕಾಲರ್ಸ್ಗಳು ಕೂಡ ನಮಗೆ ಫೋನ್ ಮಾಡಿ ಕೆಲವೊಂದು ಇಂಟ್ರೆಸ್ಟಿಂಗ್ ಟ್ರಿವ್ಯಾ ಕೂಡ ಹೇಳಿದ್ದಾರೆ. ಹಾಗೆ ಸ್ವಲ್ಪ ಜನ ಮೆಸೇಜ್ ಕೂಡ ಮಾಡಿದ್ದಾರೆ. ಅಂಥದ್ರಲ್ಲಿ ಒಬ್ಬರು ಶ್ರೀಕಾಂತ್ ಅನ್ನೋರು ನಮಗೆ ಸಂದೇಶ ಕಳಿಸಿದ್ದಾರೆ. ಕಾಲ್ ಮಾಡಿ ಹೇಳಿದರು, ಲತಾ ಅಂತ ಅಂದರೆ ನಮಗೇನನ್ಸುತ್ತೆ ಅಂದರೆ ಲ ಅಂದರೆ ಲಯ, ತಾ ಅಂದರೆ ತಾಳ್ ಅಂತ. ಸೊ ಮಂಗೇಶ್ಕರ್ ಅಂದರೆ ಅದು ಶಿವನ ಒಂದು ಫಾರ್ಮ್, ಹಾಗಾಗಿ ಅವರು ಕೂಡ ಶಿವನ ಒಂದು ಪ್ರತಿಮೆ ಥರ, ಒಂದು ಸೇಮ್ ಡೆಮಿ ಗಾಡ್ ಅವರು ಅಂತ ಹೇಳ್ತಾ, ಅವರು ಕೂಡ ದೇವತೆ, ನಮಗೆ ಸಂಗೀತದ ದೇವತೆ ಅಂತ ಸಂದೇಶ ಹೇಳಿದರೆ, ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ನಮಗೆ ಒಂದು ಇಂಟ್ರೆಸ್ಟಿಂಗ್ ಟ್ರಿವಿಯಾ ಸಂದೇಶ ಕಳಿಸಿದ್ದಾರೆ. ಲತಾ ಮಂಗೇಶ್ಕರ್ ಅವರಿಗೆ ಫೋಟೋಗ್ರಫಿ ಅಂದರೆ ತುಂಬ ಇಷ್ಟ ಇತ್ತಂತೆ, ಒಂದು ಕ್ಯಾಮ್ರಾ ಕೂಡ ತೊಗೊಂತಾರಂತೆ. ಆದರೆ ಸ್ಟಾರ್ಟಿಂಗಲ್ಲಿ ಅವರಿಗೆ ಫೋಟೋಸ್ ತೆಗೆದಾಗ ಅಷ್ಟು ಖುಷಿಯಾಗಲಿದೆ, ಫೋಟೋಗ್ರಫಿನೇ ಬಿಟ್ಬಿಡ್ತಾರಂತೆ. ನಂತರ ಒಬ್ಬ ಗ್ರೇಟ್ ಫೋಟೋಗ್ರಾಫರ್ ಗೌತಮ್ ರಾಜ್ಯಾಧ್ಯಕ್ಷ ಅವರು ಲತಾ ಮಂಗೇಶ್ಕರ್ ಅವ್ರನ್ನ ಮೀಟ್ ಮಾಡಿ ನಾನು ನಿಮ್ಮ ಫೋಟೋ ತೆಗಿಬೋದಾ ಅಂತ ಕೇಳಿದಾಗ ಅವರು ಖಂಡಿತವಾಗ್ಲೂ ಬೇಡ ಅಂತ ಹೇಳ್ತಾರಂತೆ. ಆದರೂ ಗೌತಮ್ ಅವರು ಅವರಿಗೆ ಗೊತ್ತಿಲ್ಲದೆ ಒಂದಷ್ಟು ಫೋಟೋ ತೆಗೆದು ಅಮೇಝಿಂಗ್ ಆಗಿರೋ ಫೋಟೋವನ್ನು ಲತಾ ದೀದಿ ಕಳಿಸಿದಾಗ ಅವರು ನೋಡಿಬಿಟ್ಟು ವಾವ್ ಇಷ್ಟು ಸೂಪರಾಗಿ ಫೋಟೋ ತೆಗೆದಿದ್ದೀರಾ, ನಂದು ಥ್ಯಾಂಕ್ ಯು ಸೋ ಮಚ್ ಅಂತ ಅವರಿಗೆ ಅಪೊಲಜೈಸ್ ಮಾಡಿ ಮತ್ತೆ ಅವ್ರನ್ನ ಮನೆಗೆ ಕರೆದು ಅವರ ಜೊತೆ ಇಂಟರ್ವ್ಯೂ ಕೂಡ ಮಾಡ್ತಾರಂತೆ. ಅದೊಂದು ಲೋಕಲ್ ಮ್ಯಾಗ್ಝಿನಲ್ಲಿ ಬಂದಿತ್ತಂತೆ. ಸೊ ಅದು ನಟ್ಕಟ್, ಅದೇ ನಮಗೆ ನಟ್ಕಟ್ ಲತಾ ದೀದಿ ಅಂತ ನಮಗೆ ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ಸಂದೇಶ ಕಳಿಸಿದ್ದಾರೆ ಮತ್ತು ಈ ಹಾಡಿಗಾಗಿ ರಿಕ್ವೆಸ್ಟ್ ಕೂಡ ಕಳಿಸಿದ್ದಾರೆ.

ಲತಾ ಮಂಗೇಶ್ಕರ್ ಜಿಯವರ ಸಾಧನೆಗಳಿಗೆ ಬಂದ ಗೌರವಗಳ ಪಟ್ಟಿಯು ಅಷ್ಟೇ ದೊಡ್ಡದು. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ, 3 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು, ಫಿಲ್ಮ್ ಫೇರ್ ಗೌರವಗಳು ಮತ್ತು ಭಾರತದ ಅತ್ಯುನ್ನತ ನಾಗರಿಕ ಗೌರವವಾದ ಭಾರತ ರತ್ನ. 1972 ಪರಿಚಯ ಚಿತ್ರದ ಮೂಲಕ ಅವರಿಗೆ ಮೊದಲ ನ್ಯಾಷನಲ್ ಅವಾರ್ಡ್ ಫಾರ್ ಬೆಸ್ಟ್ ಫಿಮೇಲ್ ಪ್ಲೇಬ್ಯಾಕ್ ಸಿಂಗಿಂಗ್ ಕೂಡ ದೊರೆಯಿತು. ಆದರೆ ನಿಜವಾದ ಪ್ರಶಸ್ತಿ ಏನ್ ಹೇಳಿ, ಇಂದಿಗೂ ಅವರನ್ನು ಕೇಳುವ ಕೋಟ್ಯಾಂತರ ಹೃದಯಗಳು ಮತ್ತು ಕಿವಿಗಳು. ಹಾಗೆ ನಮಗೆ ಈ ಹಾಡನ್ನ ಪ್ರಸಾರ ಮಾಡಿ ಜೈಸೇ ರಾಧಾ ಅಂತ ಸುಧಾಮೂರ್ತಿ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗಾಗಿ ಈ ಹಾಡು ಅವರಿಗೋಸ್ಕರ.

ಆಪ್ಕಿ ಪಸಂದ್ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದ್ಬಿಟ್ಟಿದ್ದೀವಿ. ಇನ್ನೇನು ಲತಾ ಮಂಗೇಶ್ಕರ್ ಅವರ ಜನ್ಮದಿನದ ನೆನಪು, ನಿಮ್ಮ ಪ್ರೀತಿಯ ಹಾಡುಗಳ ಜೊತೆ ಈ ಸಂಭ್ರಮ ಹೀಗೆ ಮುಂದುವರಿಯಲಿ. ಮತ್ತು ಏನ್ ಗೊತ್ತಾ, ನಾವು ಲತಾ ಮಂಗೇಶ್ಕರ್ ಅವರ ಧ್ವನಿ ಬಗ್ಗೆ ಒಂದು ವಿಷಯ ತುಂಬಾ ನಮಗೆ ಕಲಿಸುತ್ತೆ. ಕಾಲ ಬದಲಾಗಬಹುದು, ತಂತ್ರಜ್ಞಾನ ಬದಲಾಗಬಹುದು, ಪೀಳಿಗೆಗಳು ಬದಲಾಗಬಹುದು, ಆದರೆ ನಿಜವಾದ ಸಂಗೀತಕ್ಕೆ ವಯಸ್ಸೇ ಇಲ್ಲ. ಇಂದು ಸೆಪ್ಟೆಂಬರ್ 28 ಲತಾ ಮಂಗೇಶ್ಕರ್ ಜಿಯವರ ಜನ್ಮದಿನದ ನೆನಪಿನಲ್ಲಿ ಒಳ್ಳೊಳ್ಳೆ ಹಾಡುಗಳನ್ನ ಕೇಳಿದ್ವಿ. ಇದಾಗಿತ್ತು ನಿಮ್ಮ ಆಪ್ಕಿ ಪಸಂದ್ ಕಾರ್ಯಕ್ರಮ, ನಿಮ್ಮ ಹಾಡು ನಿಮ್ಮ ನೆನಪು, ಮತ್ತು ನಿಮ್ಮ FM ರೈನ್ಬೋ ಕನ್ನಡ ಕಾಮನ ಬಿಲ್ಲು. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ಜಿ ಶಾಂತಲಾ ಜೆ. ಈ ಹಾಡಿನೊಂದಿಗೆ ಇವತ್ತಿನ ಹಾಡನ ಮುಕ್ತಾಯ ಮಾಡ್ತಿದ್ದೀನಿ. ಈ ಹಾಡನ್ನ ಪ್ರಸಾರ ಮಾಡಿ ಅಂತ ವಿಲಿಯಂ ಪರ್ಲಾಕ್ ಅವರು ಪುತ್ತೂರಿನಿಂದ ಸಂದೇಶ ಕಳಿಸಿದ್ದಾರೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಉತ್ತರ ಕನ್ನಡ ಜಿಲ್ಲೆ ಅಪಾರ ಪ್ರವಾಸೋದ್ಯಮ ಸಾಮರ್ಥ್ಯ ಹೊಂದಿದೆ. ಜಿಲ್ಲೆಯ ಕಡಲ ತೀರಗಳು, ಜಲಪಾತಗಳು, ವನ್ಯಜೀವಿ ತಾಣಗಳು, ಕೋಟೆಗಳು ಆಕರ್ಷಣೀಯವಾಗಿವೆ. ಸ್ಥಳೀಯ ಆಹಾರ ಮತ್ತು ಕರಕುಶಲ ಉತ್ಪನ್ನಗಳನ್ನು ದೇಶ ವಿದೇಶದ ಪ್ರವಾಸಿಗರಿಗೆ ತಲುಪಿಸಲು ಡಿಜಿಟಲ್ ತಂತ್ರಜ್ಞಾನವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲಾಗುವುದು ಎಂದು ಪ್ರವಾಸೋದ್ಯಮ ಇಲಾಖೆ ಉಪನಿರ್ದೇಶಕಿ ಮಂಗಳಗೌರಿ ವಿ ಭಟ್ ತಿಳಿಸಿದ್ದಾರೆ. ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ 2026 ಅಂಗವಾಗಿ ಹೊನ್ನಾವರ ಕಾಸರಕೋಡು ಇಕೋ ಬೀಚ್ನಲ್ಲಿ ಆಯೋಜಿತ ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಂಡು ಮಾತನಾಡಿದರು. ವಾಣಿಜ್ಯ ತೆರಿಗೆ ಇಲಾಖೆ ಸಹಾಯಕ ಆಯುಕ್ತ ಗಣೇಶ್ ನಾಯಕ್ ಡಿಜಿಟಲ್ ತಂತ್ರಜ್ಞಾನ ಮತ್ತು ಎಐ ಸದ್ಬಳಕೆ ಹಾಗೂ ಸುಸ್ಥಿರ ಪ್ರವಾಸೋದ್ಯಮ ವಿಷಯ ಕುರಿತು ಉಪನ್ಯಾಸ ನೀಡಿದರು. ಮುರುಡೇಶ್ವರ ರೈಲು ನಿಲ್ದಾಣದಲ್ಲಿ ವಿಶ್ವ ಪ್ರವಾಸೋದ್ಯಮ ದಿನ ಹಾಗೂ ಸ್ವಚ್ಛತಾ ಪಾಕ್ಷಿಕದ ಅಂಗವಾಗಿ ಆಯೋಜಿತ ವಿಶೇಷ ಜಾಗೃತಿ ಹಾಗೂ ಸ್ವಚ್ಛತಾ ಅಭಿಯಾನದಲ್ಲಿ ಗೋವಾದ ಹಿರಿಯ ವಿಭಾಗೀಯ ವಾಣಿಜ್ಯ ವ್ಯವಸ್ಥಾಪಕ ದಿಲೀಪ್ ಭಟ್ ಪಾಲ್ಗೊಂಡರು. ಸೇವಾ ಸಂಕಲ್ಪ ಮಾಸಿಕ ಅಭಿಯಾನ ದೇಶಾದ್ಯಂತ ಆಯೋಜಿತವಾಗಿದೆ. ಭಾರತ ಸೌರಶಕ್ತಿ ಕ್ಷೇತ್ರದಲ್ಲಿ ಅಭೂತಪೂರ್ವ ಮುನ್ನಡೆ ಸಾಧಿಸಿದೆ. ಸೌರಶಕ್ತಿ ಯೋಜನೆಗಳಿಂದ ದೇಶದ 19 ಲಕ್ಷ ಕುಟುಂಬಗಳು ಶೂನ್ಯ ವಿದ್ಯುತ್ ಬಿಲ್ ಪಡೆಯುತ್ತಿವೆ. ರಾಜ್ಯದಲ್ಲಿ ಕುಸುಮ್ ಸಿ ಹಾಗೂ ಕುಸುಮ್ ಬಿ ಯೋಜನೆಗಳಿಂದ ಕೃಷಿಯಲ್ಲಿ ಸೌರ ವಿದ್ಯುತ್ ಬಳಕೆ ಹೆಚ್ಚಾಗಿದೆ. ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸಶಕ್ತ ಮಹಿಳೆ ಸುಸ್ಥಿರ ಕೃಷಿ ಧ್ಯೇಯದಡಿ ಆಯೋಜಿಸಿರುವ 4 ದಿನಗಳ ಕೃಷಿ ಮೇಳ ಇಂದು ಸಂಪನ್ನಗೊಳ್ಳಲಿದೆ. ಕೃಷಿ ಮೇಳದಲ್ಲಿ ಪಾಲ್ಗೊಂಡ ರೈತರು ಒಟ್ಟು 1,141 ಕಿಲೋಗ್ರಾಂನಷ್ಟು ಹಿಂಗಾರು ಬಿತ್ತನೆ ಬೀಜಗಳನ್ನು ಖರೀದಿಸಿದ್ದಾರೆ. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕು ಮಡ್ಲಿ ಗ್ರಾಮದ ಈರಪ್ಪ ಯಲ್ಲಪ್ಪ ಬಾರ್ಗೇರ್ ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ನೀಡುವ ಜಿಲ್ಲಾ ಮಟ್ಟದ ಶ್ರೇಷ್ಠ ಯುವ ಕೃಷಿಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಸಾವಯವ ಸಿರಿಧಾನ್ಯಗಳ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸುತ್ತಿರುವ ಈರಪ್ಪ ಆಧುನಿಕ ಕೃಷಿ ಕೈಗೊಂಡಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅವರು ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ನನಗೆ ಇವತ್ತು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಶ್ರೇಷ್ಠ ಯುವ ಕೃಷಿಕ ಅಂತೇಳಿ ಪ್ರಶಸ್ತಿಯನ್ನು ನೀಡಿದ್ದಾರೆ. ಈ ಶ್ರೇಷ್ಠ ಯುವ ಕೃಷಿಕ ಪ್ರಶಸ್ತಿ ಏನು ದೊರಕಿದೆ, ಅದು ನಾವು ಮಾಡ್ತಾ ಇರುವಂತ ಸಿರಿಧಾನ್ಯದ ಮೌಲ್ಯವರ್ಧನೆ ಮತ್ತು ಸಾವಯವ ಸಮಗ್ರ ಕೃಷಿಯ ಪ್ರಯುಕ್ತವಾಗಿ ನೀಡಿ ಗೌರವಿಸಿದ್ದಾರೆ. ನಾವು ಮಾಡ್ತಿರುವಂತ ಕೆಲಸಗಳನ್ನ ಗುರುತಿಸಿ ಒಂದು ಪ್ರಶಸ್ತಿಯನ್ನ ನೀಡಿದ್ದಕ್ಕೆ ನಾ ಧನ್ಯವಾದಗಳನ್ನು ಹೇಳ್ತೇನೆ. ರೈತ ಯಾವಾಗಲೂ ಕೃಷಿಯನ್ನ ಒಂದು ಉದ್ಯಮವನ್ನಾಗಿ ನೋಡಬೇಕು. ಅಂದಾಗ ಮಾತ್ರ ರೈತ ಆರ್ಥಿಕವಾಗಿ ಸಸ್ಟೈನ್ ಆಗ್ಲಿಕ್ಕೆ ಸಾಧ್ಯ ಐತೆ. ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ ಸಿರಿಧಾನ್ಯಗಳಲ್ಲಿ ಪ್ರತಿಯೊಂದು ಮೌಲ್ಯವರ್ಧನೆ ಮಾಡಿ ಸಾಕಷ್ಟು ಉತ್ಪನ್ನಗಳನ್ನ ನಾವು ತಯಾರಿಸ್ತೇವೆ. ಉದಾಹರಣೆಗೆ ಮಿಲೆಟ್ ಮಿಕ್ಸ್ ಅಂತ ಹೇಳಿ ತಯಾರಿಸ್ತೇವೆ, ಆಮೇಲೆ ರಾಗಿ ಮಾಲ್ಟ್ ಅಂತ ಹೇಳಿ ತಯಾರಿಸ್ತೇವೆ, ಮಕ್ಕಳಿಗೋಸ್ಕರ ಮೊಳಕೆ ಕಟ್ಟಿದ ಪೌಡರ್ ಅನ್ನ ತಯಾರಿಸ್ತೇವೆ.
0: ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ಅಪ್ರತಿಮ ಕ್ರಾಂತಿಕಾರಿ ಶಹೀದ್ ಭಗತ್ ಸಿಂಗ್ ಅವರ ಜನ್ಮದಿನವಿಂದು. ಭಗತ್ ಸಿಂಗ್ ಅವರ ತ್ಯಾಗ ಹಾಗೂ ಬಲಿದಾನವನ್ನು ಸ್ಮರಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿದ್ದಾರೆ. ಚೀನಾದ ಶಾಂಘೈನಲ್ಲಿ ಆಯೋಜಿತ 48ನೇ ವಿಶ್ವ ಕೌಶಲ ಸ್ಪರ್ಧೆಯಲ್ಲಿ ಪಾಲ್ಗೊಂಡ ಭಾರತೀಯ ತಂಡದಲ್ಲಿ 16 ಜನ ಕರ್ನಾಟಕ ಮೂಲದವರಿದ್ದರು. 9 ಸ್ಪರ್ಧಿಗಳಲ್ಲಿ ಓರ್ವರು ಬೆಳ್ಳಿ ಪದಕ ಹಾಗೂ 8 ಜನ ವಿವಿಧ ಪದಕಗಳಿಗೆ ಭಾಜನರಾಗಿದ್ದಾರೆ. ಅಂತಾರಾಷ್ಟೀಯ ಮಟ್ಟದಲ್ಲಿ ಸಾಧನೆಗೈದ ಸ್ಮೃತಿ ನಂಬಿಯಾರ್ ಸೇರಿದಂತೆ ಎಲ್ಲ ಸ್ಪರ್ಧಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಎಕ್ಸ್ ಖಾತೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ್ ಯೋಜನೆಯಡಿ ಪ್ರತಿಯೊಂದು ಅರ್ಹ ಕುಟುಂಬಕ್ಕೂ ವೈಯಕ್ತಿಕ ಗೃಹ ಶೌಚಾಲಯ ಸೌಲಭ್ಯವಿರುವ ಕುರಿತು ಖಾತ್ರಿಪಡಿಸಲು ನಿರ್ಮಲ ರಾಯಚೂರು ಮೊಬೈಲ್ ಆಪ್ ಮೂಲಕ ಸಮೀಕ್ಷೆ ಕೈಗೊಳ್ಳಲಾಗುತ್ತಿದೆ. ವಿವಿಧ ತಾಲೂಕುಗಳಲ್ಲಿ ಒಟ್ಟು 1,000 ಜನ ಸದಸ್ಯರು ಸಮೀಕ್ಷೆ ನಡೆಸುತ್ತಿದ್ದು 1,15,282 ಮನೆಗಳ ಸಮೀಕ್ಷೆ ಪೂರ್ಣಗೊಂಡಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಈಶ್ವರ್ ಕಾಂದು ತಿಳಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಜಾನುವಾರುಗಳಿಗೆ ಮೇವಿನ ಕೊರತೆ ಎದುರಾಗದಂತೆ 10,475 ಮೇವಿನ ಕಿಟ್ಗಳನ್ನು ವಿತರಿಸಲು ಕ್ರಮ ಕೈಗೊಳ್ಳಲಾಗಿದೆ. ಈಗಾಗಲೇ ಜಾನುವಾರುಗಳನ್ನು ಹೊಂದಿರುವ ಅರ್ಹ ರೈತರ ಪಟ್ಟಿ ಸಿದ್ದಪಡಿಸಲಾಗಿದ್ದು ಶೀಘ್ರ ಕಿಟ್ಗಳನ್ನು ವಿತರಿಸಲಾಗುವುದು ಎಂದು ಪಶುಸಂಗೋಪನೆ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆತ್ಮೀಯ ಸ್ನೇಹಿತರೆ ನಮಸ್ಕಾರ, ಗುಡ್ ಆಫ್ಟರ್ನೂನ್. 12:06:15 ಸಮಯದಲ್ಲಿ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ನವಿಲುಗರಿ ಕಾರ್ಯಕ್ರಮದಲ್ಲಿ ಎಫ್ಎಂ ರೇನ್ಬೋ ಧ್ವನಿಯಾಗಿ ನಾನಿದ್ದೇನೆ ಪುನೀತಾ ನಿಮ್ಮೊಂದಿಗೆ. ಇವತ್ತಿನ ನವಿಲುಗರಿ ಕಾರ್ಯಕ್ರಮದಲ್ಲಿ ಮನಸ್ಸಿಗೆ ಮುದ ನೀಡುವ ರಾಗಗಳು, ನೆನಪಿನ ಬಾಗಿಲು ತೆರೆಯುವ ಸುಮಧುರ ಗೀತೆಗಳು, ಪ್ರೀತಿಯ ಮಾತುಗಳು, ಹಾಗೆಯೇ ಕನ್ನಡ ಚಿತ್ರರಂಗ ನಮಗೆ ಕೊಟ್ಟಂತಹ ಅಪೂರ್ವ ಕೊಡುಗೆಗಳು ಮತ್ತು ಉಡುಗೊರುಗಳು, ಇವುಗಳ ಬಗ್ಗೆ ಮಾತನಾಡೋಣಂತೆ ಇವತ್ತಿನ ನವಿಲುಗರಿ ಕಾರ್ಯಕ್ರಮದಲ್ಲಿ. ವೆಲ್ಕಮ್

ಮಧುವಂತಿ ಅನ್ನುವಂಥದ್ದು ಕೂಡ ಅಷ್ಟೇ ಸುಮಧುರವಾದಂತಹ ರಾಗ ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ. ಅದೇನೇ ಇರಲಿ, 1972 ವಂಶವೃಕ್ಷ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ತಮ್ಮ ಪಾದಾರ್ಪಣೆಯನ್ನು ಮಾಡಿದಂತಹ ವಿಷ್ಣುವರ್ಧನ್ ಅವರಿಗೆ ಮೈಲುಗಲ್ಲಾದಂತಹ ಚಿತ್ರ ಕಣಗಾಲ್ ಪುಟ್ಟಣ್ಣ ಅವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ನಾಗರಹಾವು ಚಿತ್ರ. ಅದರಲ್ಲಿ ರಾಮಾಚಾರ್ಯ ಪಾತ್ರದಲ್ಲಿ ತಮ್ಮ ಛಾಪನ ಒತ್ತಿದಂತಹ ನಮ್ಮ ವಿಷ್ಣುವರ್ಧನ್ ಅವರು ಸುಮಾರು 220 ಚಿತ್ರಗಳಲ್ಲಿ ನಟಿಸಿದ್ದಾರೆ. ಅಲ್ಲದೆ 6 ಬಾರಿ ಅತ್ಯುತ್ತಮ ನಟ ಪ್ರಶಸ್ತಿ, ಡಾಕ್ಟರ್ ರಾಜ್ ಜೀವಮಾನ ಸಾಧನೆ ಪ್ರಶಸ್ತಿ, 6 ಬಾರಿ ಫಿಲ್ಮ್ಫೇರ್ ಪ್ರಶಸ್ತಿಯನ್ನು ಪಡೆದಿರುವುದಲ್ಲದೇ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ಗೂ ಕೂಡ ಪಾತ್ರರಾಗಿದ್ದಾರೆ ನಮ್ಮ ನಟ ಸಾರ್ವಭೌಮ ಡಾಕ್ಟರ್ ವಿಷ್ಣುವರ್ಧನ್.

ಈ ಹಾಡಿನ ಸಾಹಿತ್ಯ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಸ್ಫೂರ್ತಿ ಕೊಡುವಂತಹ ನಮ್ಮ ಕನ್ನಡದ ಚಿತ್ರದ ಹಾಡುಗಳಲ್ಲಿ ಈ ಹಾಡು ಕೂಡ ಅಗ್ರಪಂಕ್ತಿಯಲ್ಲಿ ಸೇರುತ್ತೆ. ಏನಂತೀರಾ? ಇದು ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಕಂಪನಾಂಕ. ನೀವು ಕೇಳ್ತಾ ಇದ್ದೀರಾ ನವಿಲುಗರಿ ಕಾರ್ಯಕ್ರಮ. ಆತ್ಮೀಯ ಸ್ನೇಹಿತರೆ, ಡಾಕ್ಟರ್ ವಿಷ್ಣುವರ್ಧನ್ ಅವರ ಜನ್ಮದಿನದ ಅಮೃತೋತ್ಸವವನ್ನು ಆಚರಿಸ್ತಾ ಇದ್ದೆ ಇವತ್ತು. ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇದೆ, ಸಾಧ್ಯ ಆಯಿತು ಅಂತೇಳ್ಬಿಟ್ಟು ಹೇಳಿದ್ರೆ ನೀವು ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಈಗ ಅವರಿಗೆ ಸಂಬಂಧಪಟ್ಟಂತಹ ಒಂದು ವಿಶೇಷ ಮಾಹಿತಿ ಏನು ಅಂತ ಹೇಳಿದ್ರೆ, ಬೆಂಗಳೂರಿನ ಬನಶಂಕರಿಯಿಂದ ಕೆಂಗೇರಿವರೆಗಿನ ರಸ್ತೆಗೆ ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆ ಅಂತ ಹೆಸರಿಟ್ಟಿದ್ದಾರೆ. ಏನಪ್ಪ ಈ ರಸ್ತೆಯ ವಿಶೇಷತೆ ಅಂತ ಹೇಳಿದ್ರೆ, ಭಾರತದಲ್ಲಿ ನಟನೊಬ್ಬನ ಹೆಸರಿನಲ್ಲಿ ಇರುವಂತಹ ಅತಿ ಉದ್ದದ ರಸ್ತೆ ಇದು.

ಇದರ ಉದ್ದ ಎಷ್ಟಿದೆ ಅಂತ ಹೇಳಿದ್ರೆ ಸುಮಾರು 14.5 kilometers 14.5 kilometers ಉದ್ದದ ರಸ್ತೆಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರಿಡಲಾಗಿದೆ. ನಟನೊಬ್ಬನ ಹೆಸರಿನಲ್ಲಿ ಇರತಕ್ಕಂತಹ ಅತಿ ಉದ್ದದ ರಸ್ತೆ ಭಾರತದಲ್ಲಿ ಇದು.

ಆತ್ಮೀಯ ಸ್ನೇಹಿತರೆ, ಇದು ನಿಮ್ಮ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಕಂಪನಾಂಕ ಕೇಳ್ತಾ ಇದ್ದೀರಾ ನವಿಲುಗರಿ ಕಾರ್ಯಕ್ರಮ. ನಿಮ್ಮೊಂದಿಗಿದ್ದೇನೆ ನಿಮ್ಮ ಪುನೀತಾ. ಹೌದು, ಕನ್ನಡ ಚಿತ್ರರಂಗ ನಮ್ಮ ಭಾರತೀಯ ಚಿತ್ರರಂಗದ ಜೊತೆ ಇರತಕ್ಕಂತಹ ಯಾವ ಸಂಬಂಧಗಳ ಬಗ್ಗೆ ನಾವು ಮಾತನಾಡೋಣ ಅಂತ ಹೇಳ್ಬಿಟ್ಟು ಹೇಳಬೇಕಾದ್ರೆ, ಫಸ್ಟ್ ನನಗೆ ಬರೋದು ಅಂತ ಹೇಳ್ಬಿಟ್ಟು ಹೇಳಿದ್ರೆ, ನಮ್ಮ ಭಾರತೀಯ ಚಿತ್ರರಂಗವನ್ನು ಉತ್ತುಂಗಕ್ಕೆ ಕೊಂಡೊಯ್ದಂತಹ ನಿರ್ದೇಶಕರ ಸಾಲಿನಲ್ಲಿ ಅಗ್ರ ಪಂಕ್ತಿಯಲ್ಲಿ ನಿಲ್ತಾರೆ ಸಾತ್ವಿಜಿತ್ರೆ. ಹಾಗೆಯೇ ನಮ್ಮ ಕನ್ನಡದ ಬಹಳಷ್ಟು ಚಿತ್ರಗಳಿಗೆ ಸ್ವರ್ಣಕಮಲ ಪ್ರಶಸ್ತಿಯನ್ನು ತಂದಿತ್ತಂತಹ ಗಿರೀಶ್ ಕಾಸರವಳ್ಳಿ. ಘಟಶ್ರಾದ್ಧ ಚಿತ್ರವನ್ನು ನಿರ್ದೇಶಿಸಿದಾಗ ಗಿರೀಶ್ ಕಾಸರವಳ್ಳಿಯವರ ವಯಸ್ಸು ಕೇವಲ 27. ಮೆಡ್ರಾಸ್ನಲ್ಲಿ ನಡೆದಂತಹ ಚಲನಚಿತ್ರೋತ್ಸವಕ್ಕೆ ಬಂದಿದ್ದಂತಹ ನಿರ್ದೇಶಕ ಸತ್ಯಜಿತ್ ರೇ ಅವರು ಚಿತ್ರವನ್ನು ನೋಡಿದ ನಂತರ ನಿರ್ದೇಶಕನ ವಯಸ್ಸು 27 ಅಂತ ಹೇಳಿದ್ರೆ ನಂಬಲೇ ಇಲ್ಲಂತೆ. ಬೆಳೆಯುವ ಪೈರು ಮೊಳಕೆಯಲ್ಲಿ ನೋಡಿ, ಯಾವಾಗ್ಲೂ ಕೂಡ ಶ್ರೇಷ್ಠ ನಿರ್ದೇಶಕರಿಗೆ ಅಷ್ಟೇ ಗೊತ್ತಾಗೋದು. ಒಬ್ಬ ಪುಟ್ಟ ಬಾಲಕ ಆದ್ರೂ ಕೂಡ 27 ಅಂತ ಹೇಳಿದ್ರೆ ಸತ್ಯಜಿತ್ ರೇ ಅವರ ವಯಸ್ಸಿಗೆ ಹೋಲಿಸಿದ್ರೆ ಖಂಡಿತವಾಗ್ಲೂ ಗಿರೀಶ್ ಕಾಸರವಳ್ಳಿಯವರ ವಯಸ್ಸು ಅಂಥದ್ದೇ. ಆದ್ರೂ ಕೂಡ ನಂಬದೇ ಇದ್ರೂ ಕೂಡ ಆ ಕಂಗಳಲ್ಲಿ ಕಂಡಂತಹ ಕಾಂತಿ ಮತ್ತು ಪ್ರತಿಭೆಯನ್ನು ಗುರುತಿಸಿದಂತಹ ನಿರ್ದೇಶಕರು ಸತ್ಯಜಿತ್ ರೇ.

ಆತ್ಮೀಯ ಸ್ನೇಹಿತರೆ, ಇದು ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಕಂಪನಾಂಕ. 12:24:50 ನಿಮ್ಮ ಸಂದೇಶಗಳು ಕೂಡ ನಮಗೆ ಬರ್ತಾ ಇದೆ. ಆತ್ಮೀಯ ಸ್ನೇಹಿತರೆ, ನಿಮ್ಮ ಸಂದೇಶಗಳನ್ನು ಖಂಡಿತ ನಮಗೆ ಕಳಿಸಿಕೊಡಿ. ಈಗ ಸ್ವರ್ಣಕಮಲ ಅಂತ ಹೇಳಿದ ತಕ್ಷಣ ನಾವು ನೆನಪಿಸ್ಕೊಂಡ್ವಿ ಗಿರೀಶ್ ಕಾಸರವಳ್ಳಿ, ಹಾಗೆಯೇ ಸತ್ಯಜಿತ್ ರೇ. ನಮ್ಮ ಭಾರತೀಯ ಚಿತ್ರರಂಗವನ್ನು ನಾವು ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ಹೌದು, ಸತ್ಯಜಿತ್ ರೇ ಅವರಿಗೆ 6 ಬಾರಿ ಸ್ವರ್ಣಕಮಲ ಪ್ರಶಸ್ತಿಗಳು ಸಿಕ್ಕಿವೆ. ಹಾಗೆಯೇ ಅದನ್ನು ಬಿಟ್ಟರೆ ಗಿರೀಶ್ ಅವರ ಘಟಶ್ರಾದ್ಧ 1978, ತಬರನ ಕಥೆ 1987, ತಾಯಿ ಸಾಹೀಬ 98, ದ್ವೀಪ 2002, 4 ಚಿತ್ರಗಳು ರಾಷ್ಟ್ರಪತಿಯವರ ಸ್ವರ್ಣಕಮಲ ಪ್ರಶಸ್ತಿಯನ್ನು ಗಳಿಸಿ ಕನ್ನಡದಲ್ಲಿ ದಾಖಲೆಯಾಗಿವೆ. ಭಾರತದ ಶ್ರೇಷ್ಠ ನಿರ್ದೇಶಕರು ಅನ್ನಿಸಿಕೊಂಡಂತಹ ಸತ್ಯಜಿತ್ ರೇ ಅವರು 6 ಬಾರಿ, ಮೃಣಾಲ್ ಸೇನ್ ಅವರು 4 ಬಾರಿ ಮತ್ತು ಗಿರೀಶ್ ಅವರ ಚಿತ್ರಗಳು ಅತ್ಯಂತ ಹೆಚ್ಚು ಬಾರಿ ಸ್ವರ್ಣಕಮಲ ಪ್ರಶಸ್ತಿಗೆ ಭಾಜನವಾಗಿವೆ ಅಂತ ಹೇಳಿದ್ರೆ ಇದು ನಮ್ಮ ಕನ್ನಡ ಚಿತ್ರರಂಗ ಹೇಗೆ ಭಾರತೀಯ ಚಿತ್ರರಂಗದ ಸಾಧನೆಗಳಲ್ಲಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಂಡಿದೆ ಅನ್ನೋದನ್ನು ನಮಗೆ ತಿಳಿಸುತ್ತೆ.

ಹೌದು, ಯುಗ ಯುಗಗಳೇ ಸಾಗಲಿ. ಇಂಥ ನಟರು ನಟಿಯರು ಕೊಟ್ಟಂತಹ, ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂತಹ ಕೊಡುಗೆ ಖಂಡಿತವಾಗ್ಲೂ ಶಾಶ್ವತವಾಗಿರುತ್ತೆ. ಆತ್ಮೀಯ ಸ್ನೇಹಿತರೆ, ಡಾಕ್ಟರ್ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಅವರು ಜೊತೆ ಜೊತೆಯಾಗಿ ಅಭಿನಯಿಸಿದಂತಹ ಆ ಚಿತ್ರ ಇದೆಯಲ್ಲ ಗಂಧದ ಗುಡಿ, ಇವತ್ತಿಗೂ ಕೂಡ ಕನ್ನಡ ಚಿತ್ರರಂಗದ ಸೂಪರ್ ಹಿಟ್ ಚಿತ್ರಗಳಲ್ಲಿ ಒಂದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬಂಗಾರದ ಮನುಷ್ಯ ಚಿತ್ರವನ್ನು ನೋಡಿ ಎಷ್ಟೋ ಜನ ಯುವಕರು ನಗರ ಪ್ರದೇಶದಿಂದ ತಮ್ಮ ಹಳ್ಳಿಗಳಿಗೆ ವಾಪಸ್ಸು ಹೋಗಿ ಭೂಮಿ ತಾಯಿಯನ್ನು ನಂಬಿ ಮತ್ತೆ ಕೃಷಿಯನ್ನು ಆರಂಭಿಸಿದ್ರು ಅನ್ನುವಂಥದ್ದು ಒಂದು ದಾಖಲೆಯಾದರೆ, ಇನ್ನೊಂದು ಅಂತ ಹೇಳಿದ್ರೆ ಬಂಗಾರದ ಮನುಷ್ಯ ಬೆಂಗಳೂರಿನಲ್ಲಿ ಸತತ 2 ವರ್ಷಗಳ ಕಾಲ ನಡೆದಂತಹ ಚಿತ್ರ. ವಜ್ರ ಮಹೋತ್ಸವದ ನಂತರ ತುಂಬಿದ ಗ್ರಹಗಳಿಗೆ ನಡೀತಾ ಇರಬೇಕಾದ್ರೆ ಸ್ಟೇಟ್ಸ್ ಚಿತ್ರಮಂದಿರ ಪ್ರದರ್ಶನವನ್ನು ನಿಲ್ಲಿಸಿದಾಗ ಪ್ರೇಕ್ಷಕರ ಒತ್ತಾಯದಿಂದ ಮುಂದುವರಿಯಿತು. 75 ವಾರ ಪೂರ್ಣಗೊಳಿಸಿದ ನಂತರ ಕೆಂಪೇಗೌಡ ಚಿತ್ರಮಂದಿರದಲ್ಲಿ 104ನೇ ವಾರ ಪೂರೈಸಿದಂತಹ ಏಕೈಕ ಚಿತ್ರ ನಮ್ಮ ಕನ್ನಡದ ಬಂಗಾರದ ಮನುಷ್ಯ.

0: ಗೌಡಮ್ಮ.
1: ಇಂಡಿಯಾ ಕ್ರಿಯೇಷನ್ಸ್ ರವರ ರುದ್ರಾಭಿಷೇಕಂ, ವಿಜಯ ರಾಘವೇಂದ್ರ ಅಭಿನಯದ, ವಸಂತ್ ಕುಮಾರ್ ನಿರ್ದೇಶನದ, ವಿ ಮನೋಹರ್ ಸಂಗೀತ ನಿರ್ದೇಶನದ ರುದ್ರಾಭಿಷೇಕಂ ಸೆಪ್ಟೆಂಬರ್ 25ರಿಂದ ರಾಜ್ಯಾದ್ಯಂತ.
2: ನೀ ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
3: ನನ್ನೊಬ್ಬನಿಗಲ್ಲ, ನಮ್ಮಿಬ್ರಿಗೂ ಸೇರಿ.
2: ಅದ್ ಹೇಗೆ?
3: ಎಲ್ಐಸಿಯ ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ರಿಗೂ ಜಾಯಿಂಟ್ ಲೈಫ್ ಕವರ್.
4: ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ.
5: ಎಲ್ಐಸಿ, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
6: ಆತ್ಮೀಯ ಸ್ನೇಹಿತರೆ, ಇದು ನಿಮ್ಮ ಕನ್ನಡ ಕಾಮನವಿಲ್ಲು 101.3 ಮೆಗಾಹರ್ಟ್ಸ್ ಕಂಪನಾಂಕ, 12:34:27. ಕನ್ನಡ ಕಾಮನಬಿಲ್ಲಿನ ನವಿಲುಗರಿ ಕಾರ್ಯಕ್ರಮದಲ್ಲಿ ಎಫ್ಎಂ ರೇನ್ಬೋದ ಧ್ವನಿಯಾಗಿ ನಿಮ್ಮೊಂದಿಗಿದ್ದೇನೆ, ನಿಮ್ಮ ಪುನೀತ. ಹೌದು, ಬಂಗಾರದ ಮನುಷ್ಯ ಚಿತ್ರದ ದಾಖಲೆಯನ್ನ ಕೇಳಿ ಆದ ನಂತರ ಈಗ ಭೂತಯ್ಯನ ಮಗ, ಅಯ್ಯೋ ನಾಗರಹ ಅಂತಹ ಚಿತ್ರಗಳ ದಾಖಲೆಗಳು ಕೂಡ ನಮ್ಮ ಕನ್ನಡ ಚಿತ್ರರಂಗದ ಚರಿತ್ರೆಯಲ್ಲಿ ಸಿಗತ್ತೆ. ಅಲ್ರಿ, ಭೂತಯ್ಯನ ಮಗ ಅಯ್ಯೋ ಚಿತ್ರದಲ್ಲಿ ನಮಗೆ ನಾಯಕ ಅಂತೇಳ್ಬಿಟ್ಟು ಹೇಳಿ ಸಿಗೋದು ಅಂತ ಹೇಳಿದ್ರೆ ಲೋಕೇಶ್ ಅವರ ಪಾತ್ರ ಕರೆಕ್ಟ್ ಅಲ್ವಾ? ಅಯ್ಯೋ ಪಾತ್ರದಲ್ಲಿ ಅಭಿನಯಿಸಿದಂತಹ ಲೋಕೇಶ್ ದಿನ ಬೆಳಗಾಗೋದ್ರೊಳಗಡೆ ತಾರೆ ಆಗ್ಬಿಟ್ರು ಅಂತ ಹೇಳತ್ತೆ ನಮ್ಮ ಕನ್ನಡ ಚಿತ್ರರಂಗದ ಒಂದು ದಾಖಲೆ. ಮುಂದೆ ಇದೇ ಚಿತ್ರ ತಮಿಳು, ಹಿಂದಿ ಮತ್ತು ತೆಲುಗಿನಲ್ಲಿ ರೀಮೇಕ್ ಆದಾಗ ಅಯ್ಯುವಿನ ಪಾತ್ರವನ್ನು ಲೋಕೇಶ್ ಅವರೇ ವಹಿಸಿದರು. ಎವಿಎಂ ಸಂಸ್ಥೆ ನಿರ್ಮಿಸಿದ ಈ ಚಿತ್ರಗಳು ನೇಟಿವಿಟಿಯ ಕೊರತೆಯಿಂದ ಅಷ್ಟಾಗಿ ಯಶಸ್ವಿ ಆಗಲಿಲ್ಲ ಅಂತ ಹೇಳತ್ತೆ ನಮ್ಮ ಕನ್ನಡ ಚಿತ್ರರಂಗದ ಚರಿತ್ರೆ.

ಬಯಲುದಾರಿ ಚಿತ್ರಕ್ಕೋಸ್ಕರ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ವಾಣಿ ಜಯರಾಮ್ ಅವರು ಹಾಡಿದ ಗೀತೆಯನ್ನು ಕೇಳಿದ್ರಿ. ಅನಂತ್ನಾಗ್ ಹಾಗೂ ಕಲ್ಪನಾ ಅವರ ಅಭಿನಯದಲ್ಲಿ ಮೂಡಿಬಂದಂತಹ ಈ ಚಿತ್ರ ನಮ್ಮ ಕನ್ನಡ ಚಿತ್ರರಂಗದ ಸೂಪರ್ ಹಿಟ್ ಚಿತ್ರಗಳಲ್ಲಿ ಒಂದು ಅಲ್ವಾ. ಈಗ ಕಣಗಾಲ್ ಪುಟ್ಟಣ್ಣ ಅವರ ಬಗ್ಗೆ ಹೇಳದೆ ಇದ್ರೆ ಕಾರ್ಯಕ್ರಮ ಅಪೂರ್ಣ, ಕರೆಕ್ಟ್ ಅಲ್ವಾ? ನಮ್ಮ ಕನ್ನಡ ಚಿತ್ರರಂಗದ ಒಳ್ಳೆಯ ಸಹೋದರ ದ್ವಯರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಿದ್ರೆ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ, ಹಾಗೇನೆ ಕಣಗಾಲ್ ಪುಟ್ಟಣ್ಣ. ಒಬ್ಬರು ನಿರ್ದೇಶನದ ಗರಡಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡ್ರೆ, ಇನ್ನೊಬ್ಬರು ಚಿತ್ರ ಸಾಹಿತಿಯಾಗಿ ತುಂಬ ಹೆಸರನ್ನ ಮಾಡಿದ್ರು. ಬಹಳ ಸಂಪ್ರದಾಯಸ್ಥ ಕುಟುಂಬದಿಂದ ಬಂದಂತಹ ಕಣಗಾಲ್ ಪುಟ್ಟಣ್ಣ ಅವರು ತಮ್ಮ ಸಹೋದರರ ಶಿಫಾರಸಿನಿಂದ ಪದ್ಮಿನಿ ಪಿಕ್ಚರ್ಸ್ ಸಂಸ್ಥೆಗೆ ಸೇರಿದಾಗ ಬರೀ 21 ವರ್ಷ ಅಲ್ರಿ. ಈಗ ಪುಟ್ಟಣ ಕಣಗಾಲ್ ಅವರು ನಿರ್ದೇಶನ ಮಾಡಿದಂತಹ ಕೊನೆಯ ಚಿತ್ರ ಯಾವುದು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಹೇಳ್ತೀವಿ ಮಸಣದ ಹೂವು ಅಂತ ಹೇಳ್ಬಿಟ್ಟು ಹೇಳಿ. ಆದರೆ ಒಂದು ನಮಗೆ ನೆನಪಿರಬೇಕು, ಪುಟ್ಟಣ್ಣ ಅವರ ನಿರ್ದೇಶನದ ಕೊನೆಯ ಚಿತ್ರ ಮಸಣದ ಹೂವು ಅಪೂರ್ಣ ಚಿತ್ರ. ಇದನ್ನು ಕೆ ಎಸ್ ಎಲ್ ಸ್ವಾಮಿ ಪೂರ್ಣಗೊಳಿಸ್ತಾರೆ. ಅಲ್ಲದೆ 70ರ ದಶಕದಲ್ಲಿ ಪುಟ್ಟಣ್ಣ ಅವರು ಸಾವಿರ ಮೆಟ್ಟಿಲು ಅನ್ನುವಂತಹ ಚಿತ್ರವನ್ನು ಕೂಡ ಮಾಡಿರ್ತಾರೆ. ಅದರ ನಿರ್ಮಾಪಕರಾದಂತಹ ಡಿ ಬಿ ಬಸವೇಗೌಡರು ಪೂರ್ಣಗೊಳಿಸಿ ಬಿಡುಗಡೆ ಮಾಡ್ತಾರೆ. ಬಹುಶಃ ಒಬ್ಬ ನಿರ್ದೇಶಕನ ಎರಡು ಅಪೂರ್ಣ ಚಿತ್ರಗಳು ಅವರ ನಿಧನಾನಂತರ ಪೂರ್ಣಗೊಂಡಿದ್ದು ಅಂತ ಹೇಳಿದ್ರೆ ಅದನ್ನು ಕೂಡ ಒಂದು ದಾಖಲೆ. ಈ ದಾಖಲೆ ನಮ್ಮ ಕಣಗಾಲ್ ಪುಟ್ಟಣ್ಣ ಅವರಿಗೆ ಸೇರುತ್ತೆ. ಆತ್ಮೀಯ ಸ್ನೇಹಿತರ, ನಿಮ್ಮ ಸಂದೇಶಗಳು ನನಗೆ ಬರ್ತಾ ಇದೆ, ಅವೆಲ್ಲವೂ ಕೂಡ ನಾನು ಹೇಳ್ತೇನೆ ಥ್ಯಾಂಕ್ಸ್. ಹಾಗೆಯೇ ಈ ಹಾಡಿನ ಆಚೆಗೆ ನಿಮ್ಮ ಸಂದೇಶಗಳನ್ನು ಓದ್ತೇನೆ. ಓಕೆ, ಇದು ನಿಮ್ಮ ಕನ್ನಡ ಕಾಮನಬಿಲ್ಲು 101.3 MHz ಕಂಪನಾಂಕ ಕಾರ್ಯಕ್ರಮ ನವಿಲುಗರಿ.

0: ಪ್ಯಾನ್ ಇಂಡಿಯಾ ಕ್ರಿಯೇಷನ್ಸ್ ರವರ ರುದ್ರಾಭಿಷೇಕಂ, ವಿಜಯ ರಾಘವೇಂದ್ರ ಅಭಿನಯದ, ವಸಂತ್ ಕುಮಾರ್ ನಿರ್ದೇಶನದ, ಬಿ ಮನೋಹರ್ ಸಂಗೀತ ನಿರ್ದೇಶನದ ರುದ್ರಾಭಿಷೇಕಂ ಸೆಪ್ಟೆಂಬರ್ 25ರಿಂದ ರಾಜ್ಯಾದ್ಯಂತ.
1: ಹಾಲುಂಡೆ ತವರು ಚಿತ್ರದ ಗೀತೆಯನ್ನು ಕೇಳಿದ್ರೆ ಅಲ್ವಾ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ. ಆತ್ಮೀಯ ಸ್ನೇಹಿತರೆ, ತಾಯಿ ಅಂತ ಹೇಳಿದ್ರೆ ತವರು ಮನೆ ಹೆಣ್ಣು ಮಕ್ಕಳಿಗೆ ಎಷ್ಟು ಇಷ್ಟ ಆಗುತ್ತಲ್ವಾ. ಆದರೆ ತಾಯಿ ಹೋದ ಮೇಲೆ ಆ ತವರು ಅನ್ನುವಂಥದ್ದು ಹೇಗೆ ಭಾರ ಆಗುತ್ತೆ ಹೆಣ್ಣು ಮಕ್ಕಳಿಗೆ ಅನ್ನುವಂಥದ್ದನ್ನು ತುಂಬ ಚಂದದ ಸಾಹಿತ್ಯದಲ್ಲಿ ನಮಗೆ ಅಷ್ಟೇ ಅದ್ಭುತವಾಗಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು. ಸಿತಾರ ಮತ್ತು ವಿಷ್ಣುವರ್ಧನ್ ಅವರ ಅಭಿನಯದಲ್ಲಿ ಮೂಡಿ ಬಂದ ಕನ್ನಡದ ಸೂಪರ್ ಹಿಟ್ ಚಿತ್ರಗಳಲ್ಲಿ ಒಂದಾದ ಹಾಲುಂಡೆ ತವರು ಚಿತ್ರದ ಗೀತೆಯನ್ನು ಕೇಳಿದೆ. ಹೇಗಿರ್ತಾ ಇತ್ತು ಅವತ್ತಿನ ಚಿತ್ರಗಳು ಅಂತ ಹೇಳಿದೆ. ನೀವೆಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಕೂತ್ಕೊಂಡು ಯಾವುದೇ ರೀತಿಯ ಬಿಂಕ ಬಿಗುಮಾನಗಳು, ಯಾವುದೇ ರೀತಿಯ ಜಿಗುಪ್ಸೆ ಇಲ್ಲದೆ ನೋಡಬಹುದಾದಂತಹ ಚಿತ್ರಗಳು ಅಂಥವಾಗಿದ್ದವು. ಅಂತಹ ಚಿತ್ರಗಳು ಇನ್ನೂ ಕೂಡ ಹೆಚ್ಚು ಹೆಚ್ಚು ಕನ್ನಡ ಚಿತ್ರರಂಗದಲ್ಲಿ ಬರಬೇಕು ಅನ್ನುವಂತಹ ಪ್ರಾರ್ಥನೆ ಮತ್ತು ಕೋರಿಕೆ ನನ್ನದು. ಅದೇನೇ ಇರಲಿ ಆತ್ಮೀಯ ಸ್ನೇಹಿತರೆ, ಈಗ ನಾನು ಒಂದು ಇನ್ಫಾರ್ಮೇಷನ್ ಅನ್ನು ಕೊಡ್ತಾ ಇದ್ದೇನೆ.

ಹಾಗೂ ಚಿತ್ರ ಅದನ್ನು ಪುಟ್ಟಣ ಕಣಗಾಲ್ ಅವರು ನಿರ್ದೇಶಿಸಿದರು. ಈ ಚಿತ್ರದ ಮೂಲಕ ಅತ್ಯಂತ ಸೌಂದರ್ಯವತಿ, ಅವತ್ತಿನ ಕಾಲದಲ್ಲಿ ಅಲ್ಲ ಇವತ್ತಿಗೂ ಕೂಡ ಒಂದು ರೀತಿಯ ಸ್ನಿಗ್ಧ ಸೌಂದರ್ಯ ಆರತಿ ಅವರದು, ಅವರನ್ನು ಆರತಿ ಅವರನ್ನು ವಿಷ್ಣುವರ್ಧನ್ ಅವರನ್ನು ಮತ್ತು ಅಂಬರೀಷ್ ಅವರನ್ನು ಪರಿಚಯ ಮಾಡಿದರು ಕನ್ನಡ ಚಿತ್ರರಂಗಕ್ಕೆ ಕಣಗಾಲ್ ಪುಟ್ಟಣ ಅವರು. ರಾಮಾಚಾರ್ಯಾಗಿ ವಿಷ್ಣುವರ್ಧನ್ ಅವರು ಬಂದರೆ ಜಲೀಲನಾಗಿ ಅಂಬರೀಷ್ ಅವರು ಈ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಎಲ್ಲೋ ಒಂದು ಕಡೆ ವಿ ರವಿಚಂದ್ರನ್ ಅವರು ಮಾಡಿದಂತಹ ಪ್ರೇಮ ಲೋಕ ಚಿತ್ರ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ದಾಖಲೆಯನ್ನು ನಿರ್ಮಿಸಿದಂತಹ ಚಿತ್ರ. ಅದರಲ್ಲೂ ಕೂಡ ರವಿಚಂದ್ರನ್ ಅವರು ಒಂದು ಪ್ರಯೋಗವನ್ನು ಮಾಡ್ತಾರೆ. ಇದರಲ್ಲಿ ವಿಷ್ಣುವರ್ಧನ್ ಅವರು ಪ್ರೊಫೆಸರ್ ಆಗಿ ಈ ಒಂದು ಹಾಡಿನಲ್ಲಿ ಕಾಣಿಸ್ಕೊಳ್ತಾರಲ್ವ, ಹಾಗೆಯೇ ಅಂಬರೀಷ್ ಅವರು ಹೋಟೆಲ್ ಮಾಣಿಯಾಗಿ ಕಾಣಿಸ್ಕೊಳ್ತಾರೆ, ಪ್ರಭಾಕರ್ ಅವರೂ ಕೂಡ ಈ ಒಂದು ಹಾಡಿನಲ್ಲಿ ಬರ್ತಾರೆ. ಅಂದರೆ ಶ್ರೀನಾಥ್ ಅವರು ಕೂಡ ಇದ್ರು, ಲೀಲಾವತಿ ಅವರು ಕೂಡ ಇದ್ರು. ಆತ್ಮೀಯ ಸ್ನೇಹಿತರೆ, ಈ ಚಿತ್ರದಲ್ಲಿ ನಮಗೆ ಕನ್ನಡದ ನಟ ದಿಗ್ಗಜರಾದಂತಹ ವಿಷ್ಣುವರ್ಧನ್, ಅಂಬರೀಷ್ ಮತ್ತು ಪ್ರಭಾಕರ್ ಹಾಗೆಯೇ ಶ್ರೀನಾಥ್ ಅವರೆಲ್ಲರನ್ನ ಪರಿಚಯ ಮಾಡಿದಂತಹ ಚಿತ್ರ ಪ್ರೇಮಲೋಕ. ಇದು ನಿಮ್ಮ ಕನ್ನಡ ಕಾಮನ ಬಿಲ್ಲು. ನಿಮ್ಮ ಸಂದೇಶಗಳನ್ನು ಖಂಡಿತವಾಗ್ಲೂ ನಾನು ಓದ್ತೇನೆ. ಬರಲಿ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡು ನಿಮ್ಮ ಉತ್ತಮ ಸಂದೇಶಗಳನ್ನು ನಮಗೆ ಕಳಿಸಿದ್ದೀರಾ, ಆ ಸಂದೇಶಗಳನ್ನೆಲ್ಲವನ್ನು ಓದ್ತೇನೆ. ಈಗ ನೀ ಬರೆದ ಕಾದಂಬರಿ ಚಿತ್ರಕ್ಕೋಸ್ಕರ ಎಸ್ ಜಾನಕಿ ಅವರು ಹಾಡಿದ ಗೀತೆಯನ್ನು ಕೇಳೋಣ. ಪ್ಯಾರ್ ಜುಕ್ತಾ ನಹಿ, ಹಿಂದಿಯಲ್ಲಿ ಮಿಥುನ್ ಚಕ್ರವರ್ತಿ ಹಾಗೆಯೇ ಪದ್ಮಿನಿ ಕೊಲ್ಹಾಪುರಿ ಅವರ ಅಭಿನಯದಲ್ಲಿ ಮೂಡಿಬಂತು. ಆ ಚಿತ್ರ ಕನ್ನಡದಲ್ಲಿ ನೀ ಬರೆದ ಕಾದಂಬರಿ ಅಂತೇಳ್ಬಿಟ್ಟು ಹೇಳಿ ರೀಮೇಕ್ ಆಯಿತು. ಇದರಲ್ಲಿ ವಿಷ್ಣುವರ್ಧನ್ ಮತ್ತು ಭವ್ಯ ಅವರು ಅಭಿನಯಿಸಿದರು. ಕೇಳಿ ಆ ಚಿತ್ರದ ಒಂದು ಗೀತೆಯನ್ನು ಎಸ್ ಜಾನಕಿ ಅವರ ಧ್ವನಿಯಲ್ಲಿ.

ಎಸ್ ಜಾನಕಿಯವರು ಹೇಗೆ ಒಂದು ಸ್ಥಾನದಲ್ಲಿ ವಿಶಿಷ್ಟವಾಗಿ ನಿಲ್ತಾರೆ ಅನ್ನೋದಕ್ಕೆ ಕೆಲವು ಹಾಡುಗಳು ನಿದರ್ಶನ ಆಗಿ ನಿಲ್ತವೆ. ಅದರಲ್ಲಿ ಈ ಹಾಡು ಕೂಡ ಒಂದು. ಮಗುವಿಗೋಸ್ಕರ ಧ್ವನಿ ಕೊಟ್ಟಂತಹ ಎಸ್ ಜಾನಕಿಯವರು ಈ ಹಾಡನ್ನು ಹಾಡಬೇಕಾದ್ರೆ ಅಮ್ಮ ಇರಬಹುದು, ಹಾಗೆಯೇ ಅಮ್ಮ ಅನ್ನುವಂತಹ ಧ್ವನಿಯಲ್ಲಿರತಕ್ಕಂತಹ ಆರ್ತನಾದ ಪ್ರೀತಿ, ಆಕೆ ಮತ್ತೆ ನಾವು ಬರಬೇಕು, ನಾವೆಲ್ಲರೂ ಕೂಡ ಒಟ್ಟಾಗಿ ಸಂಸಾರವನ್ನು ನಡೆಸಬೇಕು ಅನ್ನುವಂತಹ ಒಂದು ಆಸೆ ಇದೆ ಅಲ್ಲ, ರಾಗದಲ್ಲಿ ತುಂಬ ಚೆನ್ನಾಗಿ ಅಭಿವ್ಯಕ್ತ ಆಗಿದೆ ಈ ಹಾಡಿನಲ್ಲಿ. ಹಾಗಾಗಿ ನಾನಷ್ಟೇ ಇಷ್ಟಪಡೋದಿಲ್ಲ ಈ ಹಾಡನ್ನು. ಯಾರ್ಯಾರು ಎಸ್ ಜಾನಕಿಯವರ ಅಭಿಮಾನಿಗಳಾಗಿದ್ದೀರೋ ನೀವೆಲ್ಲರೂ ಕೂಡ ಈ ಹಾಡನ್ನು ಬೇಕಾದಷ್ಟು ಕಾರಣಗಳಿಗೋಸ್ಕರ ಇಷ್ಟಪಡಬಹುದು ಅಲ್ವಾ? ಆತ್ಮೀಯ ಸ್ನೇಹಿತರೆ, ಇವತ್ತು ಎಷ್ಟೋ ಕುಟುಂಬಗಳು ಒಂದಾಗಿದ್ದಾವೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ಕಾರಣ ಮಕ್ಕಳೇ. ದಟ್ಸ್ ವೈ ಯು ನೋ ವರ್ಡ್ಸ್ ವರ್ತ್ ಹೇಳ್ತಾರೆ ಒಂದು ಮಾತು, ಚೈಲ್ಡ್ ಇಸ್ ದ ಫಾದರ್ ಆಫ್ ಮ್ಯಾನ್. ಇರಲಿ, ಈಗ ನಿಮ್ಮ ಸಂದೇಶಗಳ ಕಡೆ ನಾನು ಗಮನವನ್ನು ಹರಿಸ್ತಾ ಇದ್ದೇನೆ. ಜಯಾಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡ್ಬಿಟ್ಟು ಮೆಸೇಜನ್ನು ಮಾಡಿದ್ದೀರಾ, ಥ್ಯಾಂಕ್ ಯು. ಶಾಂತಾಚಾರ್ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಮೆಸೇಜನ್ನು ಕಳಿಸಿ ನೀವು ಹೇಳ್ತಾ ಇದ್ದೀರಾ. ಚಲನಚಿತ್ರದ ಕುರಿತು ನೀಡಿದಂತಹ ಮಾಹಿತಿ, ಮನರಂಜನೆ ತುಂಬ ಇಷ್ಟ ಆಯಿತು. ಒಳ್ಳೆಯ ಮಧುರವಾದ ಹಾಡುಗಳನ್ನು ಕೇಳ್ತಾ ಕೆಲಸ ಮಾಡೋದು ಮನಸ್ಸಿಗೆ ತುಂಬ ಸಂತೋಷ ಮತ್ತು ನೆಮ್ಮದಿ ನೀಡುತ್ತೆ. ಇಂತಹ ಸುಂದರ ಕಾರ್ಯಕ್ರಮವನ್ನು ನೀಡ್ತಾ ಇರುವಂತಹ ಎಫ್ ಎಂ ರೇನ್ಬೋಗೆ ಧನ್ಯವಾದ. ನಿಮ್ಮ ಪ್ರೀತಿಯ ಮಾತುಗಳಿಗೆ ನಾನು ಹೇಳ್ತೇನೆ ಥ್ಯಾಂಕ್ಸ್. ನಾಗೇಂದ್ರ ಕುಣಿಗಲ್ನಿಂದ, ನಮಗೆ ತಾವರೆಕೆರೆ ಕುಣಿಗಲ್ನಿಂದ ಕಾರ್ಯಕ್ರಮವನ್ನು ಮೆಚ್ಕೊಂಡ್ಬಿಟ್ಟು ಸಂದೇಶವನ್ನು ಕಳಿಸಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನಿರೂಪಣೆಯನ್ನು ಮೆಚ್ಚಿ, ಇಲ್ಲಿ ಬಂದಂತಹ ಇನ್ಫಾರ್ಮೇಷನನ್ನು ಮೆಚ್ಚಿ ಶಿವಶಂಕರ್ ವೇದವತಿ ಆನೇಕಲ್ನಿಂದ ಮೆಸೇಜನ್ನು ಮಾಡಿದ್ದಾರೆ. ಬಸವರಾಜ್ ಕೊಳಕಿ ಗೋಕಾಕ್ ಅವರು ಕೂಡ ಹಾಡುಗಳನ್ನು ಮೆಚ್ಚಿಕೊಂಡು ಸಂದೇಶವನ್ನು ಕಳಿಸಿದ್ದಾರೆ. 16,000 ಹಾಡುಗಳನ್ನು ಕನ್ನಡದಲ್ಲಿ ಹಾಡಿದ್ದಾರೆ ನಮ್ಮ ಜಾನಕಿಯವರು. ಪುನೀತ್ ರಾಜ್ಕುಮಾರ್ ಅವರಿಗೂ ಹಿನ್ನೆಲೆ ಗಾಯನ ಮಾಡಿದ್ದಾರೆ ಅನ್ನುವಂತಹ ಸಂದೇಶವನ್ನು ಕಳಿಸಿದ್ದಾರೆ ನವೋದಯ ನಾಗರಾಜ್ ಅವರು. ಕಾರ್ಯಕ್ರಮವನ್ನು ಮೆಚ್ಚಿ ನೀವು ಸಂದೇಶಗಳನ್ನು ಕಳಿಸಿದ್ದೀರಾ ನಾಗರಾಜ್, ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಕನ್ನಡ ಚಲನಚಿತ್ರ ರಂಗದ ಈ ಒಂದು ಚಿತ್ರ ಜಗತ್ತಿನಲ್ಲಿ ನಾನು ತೇಲಿದೆ ಇವತ್ತು, ನಿಮ್ಮ ಮೆಸೇಜ್ಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಎ ಹರಿಹರನ್ ಅವರು ವಿಜ್ಞಾನ ನಗರದಿಂದ ಮೆಸೇಜ್ ಮಾಡಿದ್ದಾರೆ, ಆಸ್ಕರ್ ಪ್ರವೇಶದಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಸ್ಥಾನನೂ ಕೂಡ ಇರಬೇಕು. ಕಾಂತಾರ ಎ ಲೆಜೆಂಡ್ ಚಾಪ್ಟರ್ 1 ಸಿನಿಮಾ ಆಸ್ಕರ್ ಪ್ರಮುಖ ವಿಭಾಗಗಳ ಸ್ಪರ್ಧೆಗೆ ಅಧಿಕೃತ ಪ್ರವೇಶ ಪಡೆದು ಜಾಗತಿಕ ಮನ್ನಣೆಯನ್ನು ಗಳಿಸಿದೆ ಅನ್ನುವಂತಹ ವಿಶೇಷ ಮಾಹಿತಿಯನ್ನು ಅವರು ಕೊಡ್ತಾ ಇದ್ದಾರೆ. ಎ ಹರಿಹರನ್ ಅವರು ವಿಜ್ಞಾನ ನಗರದಿಂದ ನಾನು ಹೇಳ್ತಾ ಇದ್ದೇನೆ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಸುಭಾನ್ ಕೋರಿ ಹಂಪ ಸಾಗರದಿಂದ ಮೆಸೇಜ್ ಮಾಡಿ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡಿದ್ದೀರಾ. ಅವರು ಹೇಳ್ತಾ ಇದ್ದಾರೆ ಉತ್ತಮವಾದ ಮಾಹಿತಿಯನ್ನು ನೀಡ್ತಾ ಇದೆ ಎಫ್ ಎಂ ರೇನ್ಬೋ. ಅದರಲ್ಲೂ 1994 ತೆರೆ ಕಂಡ ಡಿ ರಾಜೇಂದ್ರ ಬಾಬು ನಿರ್ದೇಶನದ ಹಾಲುಂಡ ತವರು ಬೆಂಗಳೂರಿನ ಕಲ್ಪನಾ ಥಿಯೇಟರ್ನಲ್ಲಿ ಶತದಿನೋತ್ಸವ ಆಚರಿಸಿತು. ನಾನೇ ಅದೇ ಥಿಯೇಟರ್ನಲ್ಲಿ 2 ಬಾರಿ ಚಿತ್ರವನ್ನು ನೋಡಿದ್ದೇನೆ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗೆಯೇ ಜಡ್ ಸಿ ಯಾರು ಇವರು ನನಗೆ, ಅಣ್ಣಪ್ಪ ಬೆಂಚೆ ಶಿರಾದಿಂದ ನಮಗೆ ಮೆಸೇಜನ್ನು ಕಳಿಸಿದ್ದೀರಾ. ನಿಮ್ಮೆಲ್ಲರ ಸಂದೇಶಗಳಿಗೆ ನಾನು ಹೇಳ್ತಾ ಇದ್ದೀನಿ ಧನ್ಯವಾದ. ನಿಮ್ಮ ಸ್ಪಂದನ ಹೀಗೆ ಇರಲಿ. ಕಾರ್ಯಕ್ರಮವನ್ನು ಮುಗಿಸೋದಕ್ಕೆ ಟೈಮ್ ಆಗ್ತಾ ಇದೆ, ಆದರೆ ಅದಕ್ಕಿಂತ ಮುಂಚೆ ಒಂದು ಹಾಡನ್ನು ಕೇಳಿಕೊಂಡು ನಂತರ ನಾನು ಬಂದು ನಿಮಗೆ ಗುಡ್ ಬೈ ಹೇಳ್ತೇನೆ. ಓಕೆ.

ರೋಷನ್ ರೋಷನ್ ಶೋಭಾ ರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡಿದ್ದೀರಾ. ಹಾಗೆಯೇ ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ಇವರು ಕೂಡ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡಿದ್ದೀರಾ. ಧನ್ಯವಾದ.

ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಮೆಸೇಜ್ ಅನ್ನು ಕಳಿಸಿದ್ದಾರೆ. ನಿಮ್ಮ ಸಂದೇಶಗಳು ಮತ್ತೆ ಮತ್ತೆ ಬರ್ತಾ ಇದೆ. ಯಾರ್ದಾದ್ರೂ ಸಂದೇಶಗಳನ್ನು ನಾನು ಓದಲಿಲ್ಲ ಅಂತ ಹೇಳಿದ್ರೆ ಬೇಜಾರು ಮಾಡ್ಕೊಳ್ಬೇಡಿ. ಶೋಭಾ ಶೆಟ್ಟಿ ಅವರು ಕೂಡ ಜಾನಕಮ್ಮನ ಅಭಿಮಾನಿ, ಕಾರ್ಯಕ್ರಮಕ್ಕೆ ಧನ್ಯವಾದ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀರಾ. ಓಕೆ, ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮವನ್ನು ಸಮಯ ಅನ್ನೋದು ನೋಡಿ, ಅದಕ್ಕೋಸ್ಕರ ನಾವು ಹೇಳೋದು ಕಾಲಾಯತಸ್ಮೈ ನಮಃ ಅಂತ ಹೇಳ್ಬಿಟ್ಟು ಹೇಳಿ. ಸಮಯ ಯಾರಿಗೂ ಕೂಡ ಕಾಯೋದಿಲ್ಲ. ಹಾಗಾದರೆ ಈಗ ನನಗೆ ನವಿಲುಗರಿ ಕಾರ್ಯಕ್ರಮವನ್ನು ಮುಗಿಸೋದಕ್ಕೆ ಅನುಮತಿಯನ್ನು ಕೊಡಿ. ಮತ್ತೆ ಯಾವತ್ತಾದರೂ ಭೇಟಿಯಾಗೋಣಂತೆ. ನಿಮ್ಮೊಂದಿಗೆ ಮಾತನಾಡ್ತಾ, ನಿಮ್ಮ ಸ್ಪಂದನವನ್ನು ಕೇಳ್ತಾ, ನನಗೂ ಕೂಡ ಕಾರ್ಯಕ್ರಮದ ಬಗ್ಗೆ ಇನ್ನೂ ಹೆಚ್ಚು ಹೆಚ್ಚು ಒಳ್ಳೆಯ ಮಾಹಿತಿಗಳನ್ನು ಕೊಡಬೇಕು ಅಂತ ಹೇಳಿದ್ರೆ, ಮತ್ತೊಮ್ಮೆ ನಾನು ಸಾಹಿತ್ಯಾಭಿಮಾನಿ ಆದೆ ನಿಮ್ಮೆಲ್ಲರ ಈ ಪ್ರಯತ್ನಕ್ಕೆ ನಾನು ಕೂಡ ಹೇಳ್ತಾ ಇದ್ದೇನೆ ಥ್ಯಾಂಕ್ಸ್. ನಿಮ್ಮ ಸ್ಪಂದನಕ್ಕೆ ಐ ಆಮ್ ಸೋ ಟೋಟಲಿ ಗ್ರೇಟ್ಫುಲ್ ಟು ಯು. ಸೊ ಮತ್ತೆ ಸಿಗುವ, ಈಗ 12:58 5 ಸೆಕೆಂಡ್ಗಳಾಗ್ತಾ ಇದೆ. ಪುನೀತಾಗೆ ಹೇಳಿ, ಬಾಯ್, ಸಿ ಯು, ಟೇಕ್ ಕೇರ್, ನಮಸ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ಟುಡಿಯೋದಲ್ಲಿ ಸಮಯ ಆಗಿದೆ 1:30. ಸಮಯ ಕರೆಯಲ್ಲಿ ಕೈ ರುಚಿ. ಅಡುಗೆ ಅಂದ್ರೆ ಬರೀ ಹೊಟ್ಟೆ ತುಂಬಿಸೋದಲ್ಲ, ಅದರಲ್ಲಿ ನಮ್ಮ ಮನೆಯ ನೆನಪು, ಅಮ್ಮನ ಕೈ ರುಚಿ, ಅಜ್ಜಿಯ ಸಲಹೆ ಮತ್ತು ನಮ್ಮದೇ ಒಂದಿಷ್ಟು ಕ್ರಿಯೇಟಿವಿಟಿ ಎಲ್ಲವೂ ಇರುತ್ತೆ ಅಲ್ವಾ. ಇವತ್ತು ಕರೆಯಲ್ಲಿ ಕೈ ರುಚಿ, ಯಾರು ತಮ್ಮ ಕ್ರಿಯೇಟಿವಿಟಿಯೊಂದಿಗೆ, ತಮ್ಮ ಕ್ರಿಯಾಶೀಲತೆಯೊಂದಿಗೆ ನಮ್ಮ ಜೊತೆ ಅವರ ರೆಸಿಪಿನ ಹಂಚಿಕೊಳ್ತಿದ್ದಾರೆ. ನೀವು ಕೂಡ ಎಫ್ಎಂ ರೈನ್ಬೋ ಟ್ಯೂನ್ ಮಾಡಿದ್ರೆ ನಿಮ್ಮ ಅಡುಗೆ ಮನೆಯಿಂದ ಅಡುಗೆ ಮಾಡ್ತಾ ನೀವು ಕೂಡ ನಮ್ಮ ಕರೆಯಲ್ಲಿ ಕೈ ರುಚಿ ಕೇಳ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ನಮಗೆ ಒಂದು ಫೋನ್ ಕಾಲ್ ಬಂದಿದೆ, ಯಾರು ನಮ್ಮ ಜೊತೆ ಇವತ್ತು ಇದ್ದಾರೆ ಅಂತ ಕೇಳೋಣ. ಹಲೋ, ನಮಸ್ಕಾರ.
2: ನಮಸ್ಕಾರ,
1: ಯಾರು ಮಾತಾಡ್ತಾ ಇರೋದು?
2: ನನ್ನ ಹೆಸರು ದಿಶಾ.
1: ಓಹೋ, ದಿಶಾನ, ಎಲ್ಲಿಂದ ಕರೆ ಮಾಡಿರೋದು?
2: ನಾನು ರಾಜರಾಜೇಶ್ವರಿ ನಗರ, ಬೆಂಗಳೂರಿಂದ ಕರೆ ಮಾಡಿರೋದು.
1: ಓಹೋ, ರಾಜರಾಜೇಶ್ವರಿ ನಗರ, ತುಂಬಾ ಚೆನ್ನಾಗಿದೆ. ನಿಮ್ಮ ಧ್ವನಿ ಕೇಳಿದ್ರೆ ಯಾರೋ ತುಂಬಾ ಚಿಕ್ಕ ಹುಡುಗಿ ಅನ್ನಿಸ್ತಾ ಇದ್ದೀರಾ. ಹೌದಾ?
2: ಹೌದು, ನಾನು ಇವಾಗ ಇನ್ನು ಫಸ್ಟ್ ಪಿ ಯು ಸಿ ಅಲ್ಲಿ ಓದ್ತಾ ಇದ್ದೀನಿ.
1: ಫಸ್ಟ್ ಪಿ ಯು ಸಿ ಅಲ್ಲಿ ಓದ್ತಾ ಇದ್ದೀರಾ? ಇವತ್ತು ಕಾಲೇಜ್ ಇಲ್ವಾ ದಿಶಾ ಅವರೇ?
2: ಆಕ್ಚುಲಿ ನಮ್ಗೆ ಇವತ್ತು ಸ್ಟಡಿ ಹಾಲಿಡೇ ಅಂತ ಕೊಟ್ಟಿದ್ದಾರೆ ಮೇಡಮ್. ಎಕ್ಸಾಮ್ಗೆ ಇದು ಮಿಡ್ ಟರ್ಮ್ ನಡೀತಾ ಇದೆ ಅಲ್ಲ, ಹಾಗಾಗಿ ಓದ್ತಾ ಇದ್ದೆ, ಹಾಗೆ ರಿಲ್ಯಾಕ್ಸ್ ಆಗೋಣ ಅಂತ ಹೇಳಿ ರೇಡಿಯೋಗೆ ಟ್ಯೂನಿನ್ ಆಗಿದ್ದೆ, ನಿಮ್ಮ ಪ್ರೋಗ್ರಾಮ್ ಕೇಳ್ತಾ ಇದ್ದೆ, ನಾನು ಒಂದ್ ರೆಸಿಪಿ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು, ಹಾಗಾಗಿ ಕರೆ ಮಾಡಿದೆ.
1: ವಾವ್, ಸೂಪರ್. ಹಾಗಾದ್ರೆ ಇವತ್ತು ನಮ್ಮ ಲಿಸ್ನರ್ಸ್ ಜೊತೆ ಯಾವ ರೆಸಿಪಿ ಶೇರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ಫಸ್ಟ್ ಪಿ ಯು ಸಿ ಓದ್ತಿರುವ ದಿಶಾ?
2: ನಾನು ಇವತ್ತು ಒಂದು ತುಂಬಾ ಸಿಂಪಲ್ ಆಗಿರುವ, ಎಲ್ಲರೂ ಮಾಡುವಂತ ಒಂದು ಸ್ನಾಕ್ಸ್ ಹೇಳ್ತೀನಿ. ಇದು ಸಾಮಾನ್ಯವಾಗಿ ನಾನು ನನ್ನ ತಮ್ಮ ಯಾವಾಗ್ಲೂ ಮಾಡ್ಕೊಂಡು ತಿಂತಾ ಇರ್ತೀವಿ. ಇದರ ಹೆಸರು ಮೈಸೂರು ಚುರುಮುರಿ ಅಂತ.
1: ಓಕೆ, ಮೈಸೂರು ಚುರುಮುರಿ, ಫೈನ್. ಇದಕ್ಕೆ ಏನೇನ್ ಸಾಮಗ್ರಿಗಳು ಬೇಕು?
2: ಮೊದಲಿಗೆ ಫಸ್ಟ್ ಒಂದು ಸ್ವಲ್ಪ ಕಡಲೆ ಪುರಿ ಬೇಕಾಗತ್ತೆ, ನಂತರ ಕ್ಯಾರೆಟ್, ಈರುಳ್ಳಿ, ಸೌತೆಕಾಯಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಿಂಬೆಹಣ್ಣು, ಕಡಲೆಕಾಯಿ ಬೀಜ, ಎಣ್ಣೆ, ಮತ್ತೆ ಸ್ವಲ್ಪ ರಸಂ ಪುಡಿ, ಉಪ್ಪು, ಮತ್ತೆ ಸ್ವಲ್ಪ ಏನೋ ಸಕ್ಕರೆ ಸ್ವಲ್ಪ, ಹಾಗೆ ಏನಾದ್ರು ಮೊಳಕೆ ಕಾಳು ಅಥವಾ ಕಾಂಗ್ರೆಸ್ ಇದ್ರೆ ಅದು ಕೂಡ ಉಪಯೋಗ ಬರುತ್ತೆ.
1: ಹೌದಾ, ಸರಿ ಸರಿ. ಹಾಗಾದ್ರೆ ಮಾಡೋ ವಿಧಾನ ಹೇಳ್ಬೋದಾ ದಿಶಾ?
2: ಖಂಡಿತ. ಸೊ ಫಸ್ಟ್ ನಾವು ಒಂದು ದೊಡ್ಡ ಬೌಲ್ ತಗೊಂಡು ಅದ್ರೊಳಗಡೆ ಕಡ್ಲೆಪುರಿನ ಹಾಕೋತೀವಿ, ಕ್ಯಾರೆಟ್ ನ ಸ್ವಲ್ಪ ತುರ್ಕೊಂಡು, ಹಾಗೆ ಈರುಳ್ಳಿ, ಟೊಮ್ಯಾಟೊ, ಸೌತೆಕಾಯಿ ಇದನ್ನೆಲ್ಲ ಸಣ್ಣದಾಗಿ ಹೆಚ್ಕೊಂಡು ಹಾಕೋತೀವಿ. ನಂತರ ಒಂದು ಚಿಕ್ಕ ಬಾಂಡ್ಲಿಯಲ್ಲಿ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು ಕಾಯಿಸ್ಕೊಂಡು ಅದಕ್ಕೆ ಕಡ್ಲೆಕಾಯಿ ಬೀಜ ಹಾಗೆ 2 ಸ್ಪೂನ್ ರಸಂ ಪುಡಿ ಹಾಕೋತೀವಿ. ಯೂಶಲಿ ಇದರ ಸಾಂಬಾರ್ ಪುಡಿನೂ ನಡೆಯುತ್ತೆ, ಅಂಡ್ ಆಫ್ ಮಾಡ್ಬೇಕು ಯಾಕಂದ್ರೆ ಸೀಗವಸ ಅನ್ಸುತ್ತಿರುತ್ತೆ. ಹಾಗೆ ಇದನ್ನೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, 1/4 ಚಮಚ ಸಕ್ಕರೆ ಹಾಕೊಂಡು 1/2 ಹೋಳು ನಿಂಬೆಹಣ್ಣು ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ನಿಮ್ಮ ಮೈಸೂರು ಚುರುಮುರಿ ರೆಡಿ.
1: ಓಹೋ, ಸೂಪರ್ ಆಗಿದೆ ಇದು ನಿಮ್ಮ ಮೈಸೂರು ಚುರುಮುರಿ. ಸೊ ಈಗ ನೀವ್ ಹೇಳಿದ್ರಲ್ಲ, ಇದು ಬಾಂಡ್ಲಿಲಿ ಎಣ್ಣೆ ಇಟ್ಟು ಕಾಯಿಸಿ ಒಂದ್ ಸ್ವಲ್ಪ ಕಡಲೆಕಾಯಿ ಬೀಜನು ಹುರ್ಕೋಬೇಕಾ ಅದ್ರಲ್ಲಿ ಎಣ್ಣೆಲಿ?
2: ಹೌದು ಹೌದು.
1: ಅದಕ್ಕೆ ರಸಂ ಪೌಡರ್ ಹಾಕ್ಬೇಕು
2: ಸ್ವಲ್ಪ. ಹಾ, ಖಂಡಿತ. ಹಾಗೆ ನಿಮ್ ಹತ್ರ ಏನಾದ್ರು ಬೇರೆ ಇದ್ರೆ ಲೈಕ್ ಕಾಂಗ್ರೆಸ್ ಮಸಾಲಾ ಮಾಡ್ಕೋಬಹುದು, ಇಲ್ಲ ನಿಪ್ಪಟ್ ಇದ್ರೆ ನಿಪ್ಪಟ್ ಮಸಾಲಾ ಕೂಡ ಆಗತ್ತೆ, ಇಲ್ಲ ಮೊಳಕೆ ಕಾಳು ಹಾಕೊಂಡ್ರೆ ಮೊಳಕೆ ಕಾಳು ಕೂಡ ಆಗತ್ತೆ. ಸೊ ತುಂಬಾ ಪ್ರೋಟೀನ್ ಆಗೂ ಇರುತ್ತೆ, ಅಂಡ್ ಎಲ್ಲ ನ್ಯೂಟ್ರಿಷನ್ಸ್ ಏನ್ ಬೇಕು ಎಲ್ಲ, ಅಂಡ್ ಸ್ನಾಕ್ಸ್ ಮಾತ್ರ ಸಖತ್ ಆಗಿರುತ್ತೆ. ಈ ಫಾಸ್ಟ್ ಫುಡ್, ಪಿಜ್ಜಾ, ಬರ್ಗರು ಅಥವಾ ಫ್ರೆಂಚ್ ಫ್ರೈಸ್ ತಿನ್ನೋಕ್ಕಿಂತ ಇದು ಹೊಟ್ಟೆ ಕೂಡ ತುಂಬತ್ತೆ, ಅಂಡ್ ಹೆಲ್ದಿ ಆಗೂ ಕೂಡ ಇರುತ್ತೆ. ನಾವ್ ಏನೇನ್ ಹಾಕಿದೀವಿ ಇಂಗ್ರೀಡಿಯೆಂಟ್ಸ್ ನಮಗೂ ಕೂಡ ಗೊತ್ತಿರುತ್ತೆ.
1: ಕರೆಕ್ಟ್, ಸ್ವಚ್ಛವಾಗಿ ತುಂಬಾ ಹೈಜೀನಿಕ್ ಆಗಿ ನಾವೇ ಮನೇಲಿ ಕೂಡ ಮಾಡ್ಕೋಬಹುದು ಅಂತ ಹೇಳ್ತಿದ್ದೀರಾ ಅಲ್ವಾ? ಆಮೇಲೆ ತುಂಬಾ ಈಸಿ ಬೇರೆ ಮಾಡಕ್ಕೆ.
2: ಹೌದು, ತುಂಬಾ ಟೈಮ್ ಕೂಡ ಬೇಕಾಗಲ್ಲ, ಏನೇನ್ ಮನೆಯಲ್ಲಿ ಏನೇನ್ ಸಾಮಗ್ರಿಗಳಿರುತ್ತೆ ಅದನ್ನೇ ಹಾಕೊಂಡು ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ.
1: ಕರೆಕ್ಟ್ ದಿಶಾ ಅವರೇ. ಸೊ ಥ್ಯಾಂಕ್ ಯು. ಅಂದ್ರೆ ನೀವ್ ಇದನ್ನ ಮಾಡ್ಕೋತಾ ಇರ್ತೀರಾ ಮನೇಲಿ?
2: ಹೌದು ಮೇಡಮ್, ನಮ್ಮಅಮ್ಮ ಅಥವಾ ಅಪ್ಪ ವರ್ಕಿಗೆ ಹೋಗಿದ್ದಾಗ ನನ್ ಕಾಲೇಜಿಂದ ಮನೆಗ್ ಬಂದು ನನ್ ತಮ್ಮ ಏನಾದ್ರು ತಿನ್ಬೇಕು ಚೆನ್ನಾಗಿ ಯಾವ್ದಾದ್ರು ರುಚಿಯಾಗಿರೋ ಸ್ನಾಕ್ಸ್ ತಿನ್ಕೋಬೇಕು ಅಂತ ಹೇಳಿದ್ರೆ ನಾನು ನನ್ ತಮ್ಮ ಕಂಡಿದ್ದು ಹೀಗೇನೆ ಮನೆಯಲ್ಲಿರೋ ಸಾಮಗ್ರಿ ಇನ್ನೆಲ್ಲ ಹಾಕಿ ಎಕ್ಸ್ಪೆರಿಮೆಂಟ್ ಮಾಡಿ ಇದು ಸಿಕ್ತು ನಮ್ಗೆ.
1: ಓಕೆ, ಒಂದ್ ಕ್ವಿಕ್ ಆಗಿ ನಂದೊಂದು ಹೇಳ್ಬೇಕು ಅಂದ್ರೆ, ನೀವು ಮೈಸೂರು ಮಸಾಲಾ ಚುರುಮುರಿ ಹೇಳ್ತಿದ್ದೀರಾ, ಸೊ ಅದಕ್ಕೆ ಬಾಂಡ್ಲಿಗ್ಲಿ ಒಂದ್ ಸ್ವಲ್ಪ ನಾವು ಇದು ಏನು ಕಡ್ಲೆಪುರಿ ತಗೊಂಡು ಕ್ಯಾರೆಟ್ ತುರಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, ಆಮೇಲೆ ಈರುಳ್ಳಿ ಎಲ್ಲ ಹಾಕಿ ಮತ್ತೆ ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣೆಲ್ಲ ಹಿಂಡಿ ಮತ್ತೆ ಒಗ್ಗರಣೆಗೆ ಕಡ್ಲೆಕಾಯಿ ಬೀಜ, ರಸಂ ಪೌಡರ್ ಅಲ್ವಾ, ಅದೇ ನಿಮ್ಮ ಸ್ಪೆಷಲ್ ಇಂಗ್ರೀಡಿಯಂಟ್.
2: ಹೌದು, ಅದೇ ನಮ್ಮ ಸ್ಪೆಷಲ್ ಮತ್ತೆ ಸೀಕ್ರೆಟ್ ಇಂಗ್ರೀಡಿಯಂಟ್.
1: ಓಕೆ, ಅದು ಇವತ್ತು ಎಲ್ಲರಿಗೂ ತಿಳಿಸ್ಬಿಟ್ಟಿದ್ದೀರಾ. ಸೊ ಅದನ್ನೆಲ್ಲ ಚೆನ್ನಾಗಿ ಕಲಿಸ್ಬಿಟ್ರೆ ಸೂಪರ್ ಮೈಸೂರು ಮಸಾಲಾ ಮಸಾಲ್ ಪುರಿನ ಚುರುಮುರಿ ಫುಲ್ ರೆಡಿ ಅಂತ ಹೇಳ್ತಾ ಇದ್ದೀರಾ. ಸೊ ಹಾಗೆ ನಿಮ್ಗೆ ಸಂದೇಶ ಕೂಡ ಬಂದಿದೆ, ನವೋದಯ ನಾಗರಾಜ್ ಅವರು ಮೈಸೂರು ಪುರಿ ಚುರುಮುರಿ ಸೂಪರ್ ದಿಶಾ ಅವರೇ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ಹರೀಶ್ ಮಲ್ಲೇಶ್ವರದವರು ಕೂಡ ಕಳಿಸಿದ್ದಾರೆ, ನಿಮ್ಮ ಕೈರುಚಿ ನಾವು ತಿಳ್ಕೊಂಡಿದೀವಿ, ಸಂಜೆಯ ಟೈಮ್ ಪಾಸ್ಗೆ ಸಕ್ಕತ್ತಾಗಿದೆ ದಿಶಾ ಅಂತ ಈಗ ಲೈವ್ ಆಗಿ ಮೆಸೇಜ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ದಿಶಾ.
2: Thank you so much, madam. Thank you so much for having me.
1: So, Gen Z ಮಕ್ಕಳು ಕೂಡ ನಮಗೆ ಕಾಲ್ ಮಾಡಿ ಅವರ ಸ್ಪೆಷಲ್ ಕೈರುಚಿನ ನಮ್ಮ ಎಫ್ ಎಂ ರೈನ್ಬೋದಲ್ಲಿ ಹೇಳ್ತಿರೋದು ನಮಗೂ ಕೂಡ ತುಂಬಾ ಸಂತಸದ ವಿಷಯನೇ ಕೂಡ. ಸೊ ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ಎಫ್ ಎಂ ರೈನ್ಬೋ ಕೇಳ್ತಾ ಇರಿ, ಕಾಲ್ ಮಾಡ್ತಾ ಇರಿ, ಹಾಗೆ ನಾಳೆ ಎಕ್ಸಾಮ್ ಅಂತ ಹೇಳ್ತಿದ್ದೀರಾ, ಓದ್ಕೋತಾ ಇರಿ, ಅವಾಗವಾಗ ರಿಲ್ಯಾಕ್ಸ್ ಮಾಡಿ ಮತ್ತೆ ಓದ್ಕೊಳ್ಳಿ, ಓಕೆನಾ?
2: Yes, thank you.
1: ಸೊ ಇದಾಗಿತ್ತು ಇವತ್ತಿನ ಕರೆಯಲ್ಲಿ ಕೈರುಚಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಸಾಮಾಜಿಕ ಭದ್ರತಾ ವ್ಯಾಪ್ತಿಗೆ ದೇಶದ 100 ಕೋಟಿಗೂ ಹೆಚ್ಚು ಜನರು, ಕೇಂದ್ರ ಸಚಿವ ಡಾ ಮನ್ಸುಖ್ ಮಾಂಡವೀಯ. ಕತಾರ್ನಲ್ಲಿ ಏಷ್ಯನ್ ಮೂಲಸೌಕರ್ಯ ಹೂಡಿಕೆ ಬ್ಯಾಂಕ್ನ ವಾರ್ಷಿಕ ಸಭೆ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗಿ. ಏಷ್ಯನ್ ಗೇಮ್ಸ್ ಮಹಿಳೆಯರ 25 ಮೀಟರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಭಾರತದ ಇಶಾ ಸಿಂಗ್ಗೆ ಬೆಳ್ಳಿ. ಹಾಗೂ ಏಷ್ಯನ್ ಗೇಮ್ಸ್ ಕ್ರಿಕೆಟ್, ಪ್ರತಿಕೂಲ ಹವಾಮಾನ ಕಾರಣ ಅಫ್ಘಾನಿಸ್ತಾನ ವಿರುದ್ಧದ ಕ್ವಾರ್ಟರ್ ಫೈನಲ್ ಪಂದ್ಯ ರದ್ದು, ಸೆಮಿಫೈನಲ್ಗೆ ಭಾರತ ಲಗ್ಗೆ. ವಾರ್ತೆಗಳ ವಿವರ. ದೇಶದಲ್ಲಿ 100 ಕೋಟಿಗೂ ಹೆಚ್ಚು ಜನರು ಸಾಮಾಜಿಕ ಭದ್ರತಾ ವ್ಯಾಪ್ತಿಗೆ ಒಳಪಟ್ಟಿದ್ದಾರೆ. ಇದರಲ್ಲಿ 60 ಕೋಟಿಗೂ ಹೆಚ್ಚು ನಾಗರಿಕರಿಗೆ 5 ಲಕ್ಷ ರೂಪಾಯಿಗಳ ಆರೋಗ್ಯ ಭದ್ರತಾ ರಕ್ಷಣೆ, 25 ಕೋಟಿ ಜನರಿಗೆ ಇಎಸ್ಐಸಿ ಆರೋಗ್ಯ ಭದ್ರತೆ ಮತ್ತು 80 ಕೋಟಿಗೂ ಹೆಚ್ಚು ಜನರಿಗೆ ಉಚಿತ ಆಹಾರ ಧಾನ್ಯಗಳು ಹಾಗೂ ರೈತರು ಮತ್ತು ಮಹಿಳೆಯರಿಗೆ ಆರ್ಥಿಕ ನೆರವು ಒಳಗೊಂಡಿದೆ ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವೀಯ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಕೈಗಾರಿಕಾ ಸಂಬಂಧಗಳು ಮತ್ತು ಕಾರ್ಮಿಕ ವಿಷಯಗಳ ಕುರಿತ ರಾಷ್ಟೀಯ ಸಮ್ಮೇಳನ

0: ಇರುವ ಸದಸ್ಯ ರಾಷ್ಟ್ರಗಳ ನಿಯೋಗಗಳು, ನೀತಿ ನಿರೂಪಕರು ಮತ್ತು ಪಾಲುದಾರರು ಭಾಗವಹಿಸಲಿದ್ದಾರೆ. ನವದೆಹಲಿಯಲ್ಲಿ ಇಂದು ರಬಿ ಅಭಿಯಾನ 2026 ಕುರಿತಾದ ಎರಡು ದಿನಗಳ ರಾಷ್ಟೀಯ ಕೃಷಿ ಸಮ್ಮೇಳನವನ್ನು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಉದ್ಘಾಟಿಸಿದರು. ಮುಂಬರುವ ಹಿಂಗಾರು ಬೆಳೆಯ ಹಂಗಾಮಿಗೆ ಸಂಬಂಧಿಸಿದ ಪ್ರಮುಖ ಆದ್ಯತೆಗಳು ಮತ್ತು ಸಿದ್ದತೆಗಳ ಕುರಿತು ಚರ್ಚಿಸಲು ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯು ಈ ಸಮ್ಮೇಳನವನ್ನು ಆಯೋಜಿಸಿದೆ. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಮನ್ವಯ ಬಲಪಡಿಸುವುದು ಹಾಗೂ ಕೃಷಿ ಉತ್ಪಾದನೆ, ಉತ್ಪಾದಕತೆ, ಸುಸ್ಥಿರತೆ ಮತ್ತು ರೈತರ ಆದಾಯ ಹೆಚ್ಚಿಸಲು ಸಮನ್ವಯಯುತ ಹಾಗೂ ಫಲಿತಾಂಶ ಆಧಾರಿತ ಕಾರ್ಯತಂತ್ರವನ್ನು ರೂಪಿಸುವುದರ ಮೇಲೆ ಈ ಸಮ್ಮೇಳನ ಗಮನಹರಿಸಲಿದೆ. ದೇಶದ ಸ್ವಾಯತ್ತ ಮತ್ತು ಸಾಂವಿಧಾನಿಕ ಸಂಸ್ಥೆಗಳನ್ನು ದುರ್ಬಲಗೊಳಿಸಲು ಹಾಗೂ ಅವುಗಳ ವರ್ಚಸ್ಸಿಗೆ ಧಕ್ಕೆ ತರಲು ವಿರೋಧ ಪಕ್ಷಗಳು ಪ್ರಯತ್ನಿಸುತ್ತಿವೆ ಎಂದು ಬಿಜೆಪಿ ಹಿರಿಯ ನಾಯಕ ಹಾಗೂ ಕೇಂದ್ರ ಸಚಿವ ಜೆಪಿ ನಡ್ಡಾ ಆರೋಪಿಸಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿರೋಧ ಪಕ್ಷದ ನಾಯಕರು ಸಾರ್ವಜನಿಕರನ್ನು ದಾರಿ ತಪ್ಪಿಸುತ್ತಿದ್ದಾರೆ ಮತ್ತು ದೇಶದಲ್ಲಿ ಗೊಂದಲ ಸೃಷ್ಟಿಸಲು ಯತ್ನಿಸುತ್ತಿದ್ದಾರೆ. ಚುನಾವಣಾ ಆಯೋಗವು ವಿರೋಧ ಪಕ್ಷಗಳ ಆರೋಪಗಳನ್ನು ಈಗಾಗಲೇ ತಳ್ಳಿಹಾಕಿದ್ದರೂ ಅವರು ವಾತಾವರಣವನ್ನು ಕಲುಷಿತಗೊಳಿಸುತ್ತಿದ್ದಾರೆ ಎಂದು ದೂರಿದರು. ಅಧಿಕಾರ ಪಡೆಯುವುದು, ವಂಶಾಡಳಿತ ರಾಜಕಾರಣ ಘೋಷಿಸುವುದು ಮತ್ತು ವೈಯಕ್ತಿಕ ಲಾಭ ಪಡೆಯುವುದು ಮಾತ್ರ ವಿರೋಧ ಪಕ್ಷಗಳ ಏಕೈಕ ಉದ್ದೇಶವಾಗಿದೆ ಎಂದು ಜೆಪಿ ನಡ್ಡಾ ಆರೋಪಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಕುರಿತ ಒಂದು ನೋಟ ಇಲ್ಲಿದೆ. 2015 ಪ್ರಾರಂಭವಾದ ಪಿಎಂ ಮುದ್ರಾ ಯೋಜನೆಯು ಭಾರತದ ಸಣ್ಣ ಉದ್ಯಮಗಳ ಸಾಮರ್ಥ್ಯವನ್ನು ಬಲಪಡಿಸಲು ನಿಧಿ ಇಲ್ಲದವರಿಗೆ ಹಣಕಾಸು ಒದಗಿಸುತ್ತದೆ. ಈ ಉಪಕ್ರಮವು ಸಣ್ಣ ಉದ್ಯಮಿಗಳಿಗೆ ತಮ್ಮ ವ್ಯವಹಾರಗಳನ್ನು ಪ್ರಾರಂಭಿಸಲು, ಉಳಿಸಿಕೊಳ್ಳಲು ಮತ್ತು ಬೆಳೆಸಲು ಬಂಡವಾಳ ಒದಗಿಸುತ್ತದೆ. ಮೇಲಾಧಾರ, ಮುಕ್ತ ಸಾಲ, ಕೋಟ್ಯಾಂತರ ಸಣ್ಣ ಉದ್ಯಮಗಳನ್ನು ಔಪಚಾರಿಕ ಹಣಕಾಸು ವ್ಯವಸ್ಥೆಗೆ ಒಳಪಡಿಸಲಾಗಿದೆ. ಶೇಕಡ 68% ಸಾಲಗಳು ಮಹಿಳೆಯರಿಗೆ ಮತ್ತು ಶೇಕಡ 51% ಸಾಲಗಳು ಎಸ್ಸಿ ಎಸ್ಟಿ ಒಬಿಸಿ ಸಮುದಾಯದ ಸಣ್ಣ ಉದ್ಯಮಿಗಳಿಗೆ ನೀಡಲಾಗಿದೆ. ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಸಮೀಕ್ಷೆಯ ಪ್ರಕಾರ ಮುದ್ರಾ 2015 ಮತ್ತು 2018 ನಡುವೆ 1.12 ಕೋಟಿ ನಿವ್ವಳ ಹೆಚ್ಚುವರಿ ಉದ್ಯೋಗಗಳನ್ನು ಸೃಷ್ಟಿಸಿದೆ. 2024 ಮುದ್ರಾ ಸಾಲದ ಮಿತಿಯನ್ನು 10 ಲಕ್ಷ ರೂಪಾಯಿಗಳಿಂದ 20 ಲಕ್ಷ ರೂಪಾಯಿಗಳಿಗೆ ದ್ವಿಗುಣಗೊಳಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸರ್ಜಿಕಲ್ ಸ್ಟ್ರೈಕ್ ಕಾರ್ಯಾಚರಣೆಯ 10ನೇ ವಾರ್ಷಿಕೋತ್ಸವವನ್ನು ಇಂದು ಭಾರತ ಆಚರಿಸುತ್ತಿದೆ. 2016 ಸೆಪ್ಟೆಂಬರ್ 28-29 ಪಾಕಿಸ್ತಾನದ ಅಧೀನದಲ್ಲಿರುವ ಭಯೋತ್ಪಾದಕರ ನೆಲೆಗಳ ಮೇಲೆ ಭಾರತೀಯ ಸೇನೆಯು ನಿಖರವಾದ ಸರ್ಜಿಕಲ್ ಸ್ಟ್ರೈಕ್ ನಡೆಸಿತು. ಅದೇ ತಿಂಗಳ ಆರಂಭದಲ್ಲಿ ನಡೆದ ಉರಿ ಭಯೋತ್ಪಾದಕ ದಾಳಿಯಲ್ಲಿ 19 ಭಾರತೀಯ ಯೋಧರು ಹುತಾತ್ಮರಾಗಿದ್ದರು. ಅದಕ್ಕೆ ನೇರ ಮತ್ತು ನಿರ್ಣಾಯಕ ಮಿಲಿಟರಿ ಪ್ರಕ್ರಿಯೆಯಾಗಿ ಈ ಕಾರ್ಯಾಚರಣೆ ಕೈಗೊಳ್ಳಲಾಗಿತ್ತು. ಈ ವಾರ್ಷಿಕೋತ್ಸವವು ಕಳೆದ 1 ದಶಕದಲ್ಲಿ ವಿಕಸನಗೊಂಡಿರುವ ರಾಷ್ಟೀಯ ಭದ್ರತಾ ಕ್ರಮಗಳನ್ನು ಎತ್ತಿ ತೋರಿಸುತ್ತದೆ. 2016 ತೋರಿದ ದೃಢ ಸಂಕಲ್ಪವು 2019 ಬಾಲ್ಕೋಟ್ ವೈಮಾನಿಕ ದಾಳಿ ಮತ್ತು 2025 ಆಪರೇಷನ್ ಸಿಂಧೂರ ಸೇರಿದಂತೆ ನಂತರದ ದಿಟ್ಟ ಕ್ರಮಗಳಿಗೆ ಭದ್ರ ಬುನಾದಿ ಹಾಕಿತು ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದೇಶವು ಇಂದು ಮಹಾನ್ ಕ್ರಾಂತಿಕಾರಿ ಶಹೀದ್ ಭಗತ್ ಸಿಂಗ್ ಅವರ 119ನೇ ಜನ್ಮದಿನವನ್ನು ಆಚರಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಅನೇಕ ಗಣ್ಯರು ಗೌರವ ನಮನ ಸಲ್ಲಿಸಿದ್ದಾರೆ. ಭಗತ್ ಸಿಂಗ್ ಅವರು 1907 ಇದೇ ದಿನದಂದು ಪ್ರಸ್ತುತ ಪಾಕಿಸ್ತಾನದಲ್ಲಿರುವ ಪಂಜಾಬ್ನ ಲಯಲ್ಪುರ ಜಿಲ್ಲೆಯ ಬಂಗಾ ಗ್ರಾಮದ ಕ್ರಾಂತಿಕಾರಿಗಳ ಕುಟುಂಬದಲ್ಲಿ

ನಿಸಿದರು. ರಾಜಗುರು ಮತ್ತು ಸುಖದೇವ್ ಅವರೊಂದಿಗೆ ತಮ್ಮ ಪ್ರಾಣವನ್ನೇ ಅರ್ಪಿಸುವ ಮೂಲಕ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಭಗತ್ ಸಿಂಗ್ ಅವರು ಅಪ್ರತಿಮ ಧೈರ್ಯ ಮತ್ತು ಶೌರ್ಯದೊಂದಿಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ಚೈತನ್ಯ ತುಂಬಿದರು. ದೇಶದ ಗೌರವಕ್ಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದ ಅವರ ಮನೋಭಾವವು ಭಾರತದ ಯುವಜನತೆಯ ಧೈರ್ಯ ಮತ್ತು ದೃಢ ಸಂಕಲ್ಪದ ಸಂಕೇತವಾಗಿದೆ ಎಂದು ಹೇಳಿದ್ದಾರೆ. ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್, ಅಮೆರಿಕ ಸಂಸತ್ನ ವಿದೇಶಾಂಗ ವ್ಯವಹಾರಗಳ ಸಮಿತಿಯ ಅಧ್ಯಕ್ಷ ಬ್ರಿಹಾನ್ ಮಾಸ್ಟ್ ನೇತೃತ್ವದ ನಿಯೋಗದೊಂದಿಗೆ ಸಭೆ ನಡೆಸಿದರು. ರಕ್ಷಣಾ ಕೈಗಾರಿಕೆ ಮತ್ತು ತಾಂತ್ರಿಕ ಸಹಕಾರಕ್ಕೆ ವಿಶೇಷ ಒತ್ತು ನೀಡುವ ಮೂಲಕ ವಿಕಸನಗೊಳ್ಳುತ್ತಿರುವ ಭಾರತ ಅಮೆರಿಕ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆಯ ಕುರಿತು ಈ ಚರ್ಚೆ ಕೇಂದ್ರೀಕೃತವಾಗಿತ್ತು ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ 2026 ಏಷ್ಯನ್ ಗೇಮ್ಸ್ನ ಮಹಿಳೆಯರ 25 ಮೀಟರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಭಾರತದ ಈಶಾ ಸಿಂಗ್ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಅವರು 38 ಅಂಕಗಳೊಂದಿಗೆ 2ನೇ ಸ್ಥಾನ ಪಡೆದರು. ಮಹಿಳೆಯರ 78 ಕೆಜಿ ವಿಭಾಗದ ಪುರುಷ ಸ್ಪರ್ಧೆಯಲ್ಲಿ ಭಾರತದ ಪಿಂಕಿ ಬಲ್ಹರ್ ಕಂಚಿನ ಪದಕ ವಿಜೇತರಾಗಿದ್ದಾರೆ. ಕ್ವಾರ್ಟರ್ ಫೈನಲ್ನಲ್ಲಿ ಅವರು ದಕ್ಷಿಣ ಕೊರಿಯಾದ ಲಿಮ್ ಗಾರಂ ಅವರನ್ನು 3-0 ಅಂತರದಿಂದ ಸೋಲಿಸುವ ಮೂಲಕ ಕಂಚಿನ ಪದಕ ತಮ್ಮದಾಗಿಸಿಕೊಂಡರು. ಬಾಕ್ಸಿಂಗ್ ಸ್ಪರ್ಧೆಯ ಮಹಿಳೆಯರ 75 ಕೆಜಿ ವಿಭಾಗದ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತದ ಲವ್ಲಿನಾ ದಕ್ಷಿಣ ಕೊರಿಯಾದ ಸಿಯೋಂಗ್ ಸುವಾನ್ ವಿರುದ್ಧ 5-0 ಅಂತರದಿಂದ ಗೆಲುವು ಸಾಧಿಸುವ ಮೂಲಕ ಪದಕ ಖಚಿತಪಡಿಸಿಕೊಂಡಿದ್ದಾರೆ. ಜಪಾನ್ನ ಐಚಿ ನಗೋಯಾದಲ್ಲಿಂದು ನಡೆಯಬೇಕಿದ್ದ ಭಾರತ ಮತ್ತು ಅಫ್ಘಾನಿಸ್ತಾನ ತಂಡಗಳ ನಡುವಿನ ಏಷ್ಯನ್ ಗೇಮ್ಸ್ನ ಕ್ರಿಕೆಟ್ ಕ್ವಾರ್ಟರ್ ಫೈನಲ್ ಪಂದ್ಯ ಪ್ರತಿಕೂಲ ಹವಾಮಾನದ ಕಾರಣ ರದ್ದುಗೊಂಡಿದೆ. ಇದರಿಂದಾಗಿ ಪಂದ್ಯ ಆಡದೆ ಭಾರತದ ಪುರುಷರ ಕ್ರಿಕೆಟ್ ತಂಡ ಸೆಮಿಫೈನಲ್ ಪ್ರವೇಶಿಸಿದೆ. ಹಾಲಿ ಚಾಂಪಿಯನ್ ಭಾರತ ಐಸಿಸಿ ಟಿ20 ಅಂತಾರಾಷ್ಟ್ರೀಯ ಕ್ರಿಕೆಟ್ ಶ್ರೇಯಾಂಕದಲ್ಲಿ ಅಗ್ರಸ್ಥಾನದಲ್ಲಿದ್ದರೆ ಅಫ್ಘಾನಿಸ್ತಾನ ತಂಡ ಪ್ರಸ್ತುತ 10ನೇ ಸ್ಥಾನದಲ್ಲಿದೆ. ಈ ಶ್ರೇಯಾಂಕದ ಆಧಾರದ ಮೇಲೆ ಭಾರತ ತಂಡ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದೆ. ನೇಪಾಳ ಮತ್ತು ಶ್ರೀಲಂಕಾ ತಂಡಗಳ ನಡುವೆ ನಡೆಯುವ ಮತ್ತೊಂದು ಕ್ವಾರ್ಟರ್ ಫೈನಲ್ನಲ್ಲಿ ವಿಜೇತ ತಂಡವನ್ನು ಸೆಮಿಫೈನಲ್ನಲ್ಲಿ ಭಾರತ ಎದುರಿಸಲಿದೆ. ನಗೋಯಾದಲ್ಲಿ ಕಳೆದ ಹಲವು ದಿನಗಳಿಂದ ನಿರಂತರ ಮಳೆಯಾಗುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಮಾಜಿಕ ಭದ್ರತಾ ವ್ಯಾಪ್ತಿಗೆ ದೇಶದ 100 ಕೋಟಿಗೂ ಹೆಚ್ಚು ಜನರು, ಕೇಂದ್ರ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವಿಯ. ಕತಾರ್ನಲ್ಲಿ ಏಷ್ಯನ್ ಮೂಲಸೌಕರ್ಯ ಹೂಡಿಕೆ ಬ್ಯಾಂಕ್ನ ವಾರ್ಷಿಕ ಸಭೆ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಭಾಗಿ. ಏಷ್ಯನ್ ಗೇಮ್ಸ್ ಮಹಿಳೆಯರ 25 ಮೀಟರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಭಾರತದ ಇಶಾ ಸಿಂಗ್ಗೆ ಬೆಳ್ಳಿ. ಹಾಗೂ ಏಷ್ಯನ್ ಗೇಮ್ಸ್ ಕ್ರಿಕೆಟ್, ಪ್ರತಿಕೂಲ ಹವಾಮಾನ ಕಾರಣ ಅಫ್ಘಾನಿಸ್ತಾನ ವಿರುದ್ಧದ ಕ್ವಾರ್ಟರ್ ಫೈನಲ್ ಪಂದ್ಯ ರದ್ದು, ಸೆಮಿಫೈನಲ್ಗೆ ಭಾರತ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಬೆಳೆದಿರಲು ನಿನ್ನ ನೆರಳ ನಿತರರ ಮೇಲೆ ಬಾಳಿಕೊಳುಗವರು ತಮ್ಮ ಬೆಳಕಿನಲ್ಲಿ ಬೀಳಿಸದಿರಲು ನಿನ್ನ ನೆರಳ ನಿತರರ ಮೇಲೆ ಬಾಳಿಕೊಳುಗವರು ತಮ್ಮ ಬೆಳಕಿನಲ್ಲಿ ಮೇಲು ಬೀಳುಗಳಾರ್ಗದಂತೂ ನೀನೇನರಿವೆ ತಾಳದಿರು ಗುರುತನವ ಮಂಕುತಿಮ್ಮ. ಮೇಲು ಬೀಳುಗಳಾರ್ಗದಂತೂ ನೀನೇನರಿವೆ ತಾಳದಿರು ಗುರುತನವ ಮಂಕುತಿಮ್ಮ.

ಬೀಳಿಸದಿರು ಎಲೋ ನಿನ್ನ ನೆರಳನ್ ಇತರರ ಮೇಲೆ ಅಂತ ಇರುವಂತಹ ಪದ್ಯ. ನಿನ್ನ ನೆರಳನ್ನ ಇತರ ಮೇಲೆ ಬೀಳಿಸಬೇಡ, ಅವರು ತಮ್ಮ ತಮ್ಮ ಬೆಳಕಿನಲ್ಲಿ ಬಾಳ್ಕೊಳ್ಳಿ. ಮೇಲು ಕೀಳುಗಳು, ಜಯ ಅಪಜಯಗಳು, ಯಾರಿಗೆ ಅದು ಹೇಗಾಗುತ್ತೆ, ಏನು ಬಲ್ಲೆ, ನೀನೇನು ಬಲ್ಲೆ, ನನ್ನಿಂದಲೇ ಹೀಗಾಯಿತು, ನಾನೇ ಅದೆಲ್ಲ ಮಾಡಿದ್ದು ಅಂತಕ್ಕಂತಹ ಅಹಂಭಾವ ಪಡಬೇಡ, ಗುರುತನ ತಾಳಬೇಡ, ಅದನ್ನು ಧರಿಸಬೇಡ. ಧರ್ಮದ ಮಾರ್ಗದಲ್ಲಿನ ಆಚರಣೆ ನಂಬಿಕೆಗಳು, ಸಮಾಜದ ಅಭಿವೃದ್ಧಿಗೆ ಮಾಡಬೇಕಾದ ಕಾರ್ಯಯೋಜನೆ, ಸಂಸಾರದ ನಿರ್ವಹಣೆ, ತತ್ವ ವಿಚಾರಗಳ ಬಗೆಗಿನ ಅಧಿಕೃತ ನಿಲುವು ಮುಂತಾದ ಬಗ್ಗೆ ಚಿಂತನೆಗಳೇ ನಾನು ಹೇಳಿದ್ದೇ ಸರಿಯಾಗಿದೆ ಅಂತ ಧೋರಣೆ ತಳಿಬೇಕಾದ್ದಿಲ್ಲ. ಅದನ್ನೇ ಇತರರು ಅನುಸರಿಸಲೇಬೇಕಂತ ಒತ್ತಾಯ ತರುವುದು ಕೂಡ ಸರಿಯಲ್ಲ. ಅವರು ನಡೆಸೋದೂ ಇಲ್ಲ, ನಮಗೆ ಗೊತ್ತಾಗೇ ಆಗುತ್ತೆ. ಅವರವರ ಅನುಭವ ವಿಚಾರ ಮಂಥನದಿಂದ ಪಡೆದುಕೊಂಡ ತಿಳಿವಿದೆಯಲ್ಲ ಅದರಂತೆ ವರ್ತಿಸ್ತಾರೆ, ಅವರು ಸ್ವತಂತ್ರವಾಗಿರಲಿ. ತೆಗೆದುಕೊಂಡ ನಿರ್ಧಾರದಲ್ಲಿ ಯಾರದ್ದು ಸರಿ, ಅದು ಹೇಗೆ, ಏಕೆ ತಿಳಿಯಲಾರದ್ದು. ನಾನು ಗುರು, ಇವರೆಲ್ಲ ನನ್ನ ಶಿಷ್ಯರು, ನನ್ನ ಅನುಯಾಯಿಗಳು ಎಂಬ ಗುರುತನ ಬೇಕಾಗಿಲ್ಲ. ನನ್ನಿಂದಲೇ ಮತ್ತವ ಬೆಳೆಯಬೇಕು, ನಾನು ತೋರಿದ ದಾರಿಯಲ್ಲೇ ನಡೆಯಬೇಕು, ಸರಿ ತಪ್ಪುಗಳನ್ನು ನಿರ್ಧಾರ ಮಾಡುವವನು ನಾನು ಎಂದೆಲ್ಲ ಆದೇಶ ಮಾಡ್ತಾ ಗುರುತನವನ್ನು ಪಡೆಯಬೇಕೆಂಬ ಹಂಬಲ ಸರಿಯಲ್ಲ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಬೆಳಕಿನಲ್ಲಿ ಜೀವನವನ್ನು ನಡೆಸುವುದೇ ಸರಿ ಮಾರ್ಗ ತಿಳಿಯು ಸೂಕ್ತ. ನಮ್ಮ ಅಕ್ಕ ತಂಗಿ, ಅಣ್ಣ ತಮ್ಮಂದರು, ಗಂಡ ಹೆಂಡತಿ, ಮಕ್ಕಳು, ಸಹಪಾಠಿಗಳು, ಸಹೋದ್ಯೋಗಿಗಳು ಎಲ್ಲರೂ ಅವರವರ ಜೀವನದ ದಾರಿಯನ್ನು ಕಂಡುಕೊಳ್ತಾರೆ. ನಾವು ಸಾಕ್ಷಿಗಳಾಗಬೇಕೇ ಹೊರತು ಹೀಗೆ ನಡೆಯಬೇಕೆಂಬ ಹಠ ನಡೆಯುವುದಿಲ್ಲ. ನಮ್ಮ ಜೀವನವನ್ನು ಪರಿಶೀಲಿಸಿದಾಗ ಈ ಅಂಶಗಳು ಸ್ಪಷ್ಟವಾಗತ್ತೆ. ಬಾಳಿನ ಈ ಸಂಕೀರ್ಣತೆಯನ್ನು ಅರ್ಥ ಮಾಡಿಕೊಳ್ಳೋದು ಕಷ್ಟ, ಆದರೆ ಶಾಂತಿಯುತ ಬಾಳಿಗೆ ಇದು ಅನಿವಾರ್ಯ.

ಪೆರತೊಂದು ಬಾಳ ನೀನಾಳ್ವ ಸಾಹಸವೇಕೆ, ಹೊರೆಸಾಲದೆ ನಿನಗೆ ಪೆರರ್ಗೆ ಹೊಣೆವೋಗೆ. ಪೆರತೊಂದು ಬಾಳ ನೀನಾಳ್ವ ಸಾಹಸವೇಕೆ, ಹೊರೆಸಾಲದೆ ನಿನಗೆ ಪೆರರ್ಗೆ ಹೊಣೆವೋಗೆ. ಮರದಿ ನನೆ ನೈಜದಿಂದರಳೆ ಸೊಗವೆಲ್ಲರ್ಗೆ ಸೆರೆಮನೆಯ ಸೇಮವೇ ಮಂಕುತಿಮ್ಮ. ಮರದಿ ನನೆ ನೈಜದಿಂದರಳೆ ಸೊಗವೆಲ್ಲರ್ಗೆ ಸೆರೆಮನೆಯ ಸೇಮವೇ ಮಂಕುತಿಮ್ಮ.

0: ಇನ್ನೊಂದು ನಿನ್ನ ಬಾಳ ನೀನ್ ನಡ್ಸ್ಕೋಬೇಕು, ನಿನ್ನ ಜೀವನ ನಡೆಸಬೇಕು ಅನ್ನೋದಕ್ಕೆ ಪೆರತೊಂದ ಬಾಳ ನೀನ್ ಆಳ್ವ ಸಾಹಸ ಏಕೆ ಅನ್ನುವ ಪದ್ಯ ಈಗಾಗಲೇ ಕೇಳಿದ್ದೀರಿ. ಅದರ್ಥ ಹೀಗೆ, ಬೇರೊಬ್ಬರ ಜೀವನನ ನೀನು ನಡೆಸಬೇಕಾದ ಸಾಹಸ ಯಾಕೆ ಮಾಡ್ತೀ? ಇನ್ನೊಬ್ಬರ ಜವಾಬ್ದಾರಿ ಹೊತ್ಕೊಳ್ಳೋ ಸಿದ್ಧವಾಗಿರೋ ನಿನಗೆ ನಿನ್ನದೇ ಆಗಿರುವ ಹೊರೆ ಸಾಲದೇನು? ಇನ್ನೊಬ್ಬರ ಜೀವನದ ರೀತಿಯನ್ನು, ಅವರ ಕಷ್ಟ ನಷ್ಟಗಳನ್ನು ವಿಡಂಬನಾತ್ಮಕವಾಗಿ ನೋಡಿ ಅವನು ನಡೆದುಕೊಳ್ಳೋದೇ ಸರಿಯಲ್ಲ, ಆ ಸಂದರ್ಭದಲ್ಲಿ ಅವನು ಹೀಗೆ ಮಾಡಬಾರ್ದಾಗಿತ್ತು, ಅವನ ಉದ್ದೇಶವೇ ಸರಿಯಲ್ಲ ಎಂದೆಲ್ಲ ಟೀಕೆ ಮಾಡ್ತಾ ಅವನ ಬದುಕಿನ ಮೂಗು ತೂರಿಸೋದು ಸರಿಯಲ್ಲ. ಅವರವರ ಕರ್ಮಫಲಕ್ಕೆ ತಕ್ಕಂತೆ ಜವಾಬ್ದಾರಿ ನಿರ್ವಹಣೆ ಹೇಗೆ ಹೇಗೆ ನಡೆಯುತ್ತೆ? ನೀನು ಬಿಡಿಸಬೇಕಾದ ಹಲವಾರು ಸಮಸ್ಯೆಗಳು ನಿರ್ಧರಿಸಿದ ಜವಾಬ್ದಾರಿಗಳ ಬಗ್ಗೆ ಗಮನ ಇಟ್ಕೊಳ್ಳೋದು ಒಳ್ಳೆಯದು. ಅವರ ಬದುಕಿನೊಳಗೆ ಪ್ರವೇಶ ಮಾಡುವ ಕುಚೇಷ್ಟೇ ಸಲ್ಲದು, ನಾವು ಮಾಡಬಾರ್ದು. ಒಂದು ಮರದಲ್ಲಿ ಮೊಗ್ಗು ಸಹಜವಾಗಿ ಅರಳಿದರೆ ಎಲ್ರಿಗೂ ಸಂತೋಷವಾಗುತ್ತೆ. ವ್ಯಕ್ತಿತ್ವ ವಿಕಸನವು ಹೀಗೆ. ಬಂಧನದಲ್ಲಿರುವ ಸೆರೆಮನೆ ಕ್ಷೇಮಕರವೇ? ಒಳ್ಳೆ ಸೆರೆಮನೆ, ಒಳ್ಳೆ ಇಡ್ಲಿ ಕೊಡ್ತಾರೆ, ತಿಂಡಿ ಕೊಡ್ತಾರೆ ಅಂಥೇಳಿ ಕ್ಷೇಮವಾಗಿರುತ್ತೆ? ಏನೋ ತಿಂದ್ಬಿಡ್ಬೋದು ಅಷ್ಟೇ ಹೊರತು ಮನಸ್ಸಿಗೆ ಸಮಾಧಾನ ಕೊಡ್ತಕ್ಕಂಥದ್ದಲ್ಲ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಆರ್ ಶ್ರೀದೇವಿ, ವ್ಯಾಖ್ಯಾನ ಎಚ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಸ್ವಚ್ಛತೆಯ ಸೇವೆ 2026
1: ಭಾರತ ಸ್ವಚ್ಛ ಭಾರತ
0: ಕೈ ಜೋಡಿಸಿ ಸ್ವಚ್ಛ ಭಾರತ ನಿರ್ಮಿಸಿ.
2: ಪ್ರತಿಯೊಂದು ಹೆಜ್ಜೆಯೂ ಸ್ವಚ್ಛತೆಯ ಕಡೆಗೆ,
0: ಪ್ರತಿಯೊಂದು ಸೇವೆಯೂ ದೇಶದ ಅಭಿವೃದ್ಧಿಗೆ.
1: ಇದೇ ಮಹಾತ್ಮರ ಮೊದಲ ಆದ್ಯತೆ.
2: ಸೇವೆ ಎಂದರೆ ಬರೀ ಮಾತಲ್ಲ,
0: ಪರಿಸರ ಸ್ವಚ್ಛತೆಯೇ ನಿಜವಾದ ಸೇವೆಯ ಹಾದಿ.
3: ಗಿರಿಸಿರಿ ಝರಿ ತೊರೆ ಹೊಲ ಜಲ ಫಲ ನೆಲ ನೇಚರ್ ನಮ್ಮ ಟೀಚರ್.
2: ತ್ಯಾಜ್ಯ ಮುಕ್ತ ಊರು, ಆರೋಗ್ಯಕರ ಸಮಾಜ.
0: ಬನ್ನಿ ಸ್ವಚ್ಛತಾ ಸೇವೆಯಲ್ಲಿ ಭಾಗಿಯಾಗಿ.
3: ಆ ಭಾಗ್ಯವೇ, ಇಟ್ಸ್ ಆನ್ ದ ವೇ, ನಾಟ್ ಫಾರ್ ಅವೇ. ಆ ಕಾಲವೇ
0: ಸ್ವಚ್ಛತೆಯೇ ಸೇವೆ ಅಭಿಯಾನ 2026
3: ಕೇಳಮ್ಮ.

0: ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೇ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ.
1: ಪಚ್ಚೆಯ ಮುಗಿಲೇರಿ ಬನ ತುಂಬಿ ನಗುವಾಗ ವನರಾಣಿ ಕಣ್ಮಣಿಯು ಸೆಳೆಯುತ್ತಾಳೋ.
0: ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವೇ

0: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
1: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
0: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.
2: ಸ್ವಚ್ಛತೆಯ ಕೊರತೆಯಿಂದಾಗಿ ಉಂಟಾಗುವ ಆರೋಗ್ಯ ಸಮಸ್ಯೆಗಳು ಒಂದಲ್ಲ ಎರಡಲ್ಲ.
3: ಹುಳುಕಡ್ಡಿ, ಹೊಟ್ಟೆ ಹುಳು, ತುರಿಕಜ್ಜಿ, ಮೈಮೇಲಿನ ಹುಣ್ಣುಗಳು, ಅತಿಸಾರ, ರಕ್ತಭೇದಿ, ಇವು ಸ್ವಚ್ಛತೆಯ ಕೊರತೆಯಿಂದ ಉಂಟಾಗುವ ಸಮಸ್ಯೆಗಳು ಎನ್ನುತ್ತಾರೆ ವೈದ್ಯರು.
2: ಕಣ್ಣು, ಕಿವಿ, ಮೂಗಿನ ಸ್ವಚ್ಛತೆ, ತಲೆ ಹಾಗೂ ಬಾಯಿಯ ನೈರ್ಮಲ್ಯ, ಚರ್ಮದ ಆರೈಕೆ,
3: ಮಲಮೂತ್ರ ವಿಸರ್ಜನೆಯ ನಂತರದ ಸ್ವಚ್ಛತೆ,
2: ಇವುಗಳನ್ನು ಬಾಲ್ಯದಿಂದಲೇ ರೂಢಿಸಿಕೊಳ್ಳಬೇಕು.
3: ಎಲ್ಲಿ ಸ್ವಚ್ಛತೆ ಇರುತ್ತದೆಯೋ ಅಲ್ಲಿ ಆರೋಗ್ಯ ಇರುತ್ತದೆ.
4: ಈಗ ಆರಂಭ.
5: ಆಕಾಶವಾಣಿ ಕೇಂದ್ರ ಸರ್ಕಾರದ ಸೇವಾ ಸಂಕಲ್ಪ ಅಭಿಯಾನ ಹಿನ್ನೆಲೆಯಲ್ಲಿ ಪಿಎಂ ಗತಿಶಕ್ತಿ ಯೋಜನೆ ಕುರಿತಂತೆ ವಿಶೇಷ ಸಂವಾದ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಆಶಾ ಕೃಷ್ಣಸ್ವಾಮಿ ಹಿರಿಯ ಪತ್ರಕರ್ತರು, ನಡೆಸಿಕೊಡುತ್ತಾರೆ ನಾರಾಯಣಸ್ವಾಮಿ ಬಿಎಸ್ ಹಿರಿಯ ಪತ್ರಕರ್ತರು.
6: ಎಲ್ಲ ಕೇಳುಗರಿಗೆ ನಮಸ್ಕಾರ. ಕೇಂದ್ರ ಸರ್ಕಾರದ ಸೇವಾ ಸಂಕಲ್ಪ ಅಭಿಯಾನ ಹಿನ್ನೆಲೆಯಲ್ಲಿ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಿರುವ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಪಿಎಂ ಗತಿಶಕ್ತಿ ಯೋಜನೆ ಕುರಿತಂತೆ ಇಂದಿನ ಸಂವಾದದಲ್ಲಿ ನಮ್ಮೊಂದಿಗೆ ಹಿರಿಯ ಪತ್ರಕರ್ತರಾದ ಡಾಕ್ಟರ್ ಆಶಾ ಕೃಷ್ಣಸ್ವಾಮಿ ಅವರಿದ್ದಾರೆ. ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ.
7: ನಮಸ್ಕಾರ
6: ಮೇಡಮ್. ಪಿಎಂ ಗತಿಶಕ್ತಿ ಯೋಜನೆ ನಮ್ಮ ಆರ್ಥಿಕ ಪ್ರಗತಿ ದೃಷ್ಟಿಯಿಂದ ಮತ್ತೆ ಮೂಲಸೌಕರ್ಯ ಅಭಿವೃದ್ಧಿ ದೃಷ್ಟಿಯಿಂದ ಅತ್ಯಂತ ಮಹತ್ವದ ಯೋಜನೆ. 2021 ಅಕ್ಟೋಬರ್ನಲ್ಲಿ ಆರಂಭವಾದ ಯೋಜನೆ ಇದು. 100 ಲಕ್ಷ ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಮೊತ್ತದ ಅತ್ಯಂತ ಮಹತ್ವದ ಯೋಜನೆ. ಕಳೆದ 5 ವರ್ಷದಲ್ಲಿ ಈ ಯೋಜನೆಯ ಪ್ರಗತಿ ಮತ್ತೆ ನಾವೇನು 2047 ವಿಕಸಿತ ಭಾರತ ಅನ್ನುವ ಒಂದು ಗುರಿ ಇದೆ, ಅದರ ಸಾಧನೆಯಲ್ಲಿ ಇದು ಯಾವ ರೀತಿ ಕೊಡುಗೆ ಕೊಡಬಲ್ಲದು ಅಂತ ತಾವು ಹೇಳ್ತೀರಿ?
7: ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರ ಕನಸು ಅಂತ ಹೇಳಿದ್ರೆ ವಿಕಸಿತ್ ಭಾರತ್. ವಿಕಸಿತ್ ಭಾರತ್ 2047 ಅಂದ್ರೆ ಇನ್ನೂ ಬಹಳ ವರ್ಷ ಏನಿಲ್ಲ. ಅವರು ಅನೌನ್ಸ್ ಮಾಡಿದ್ದು 21 ಗತಿಶಕ್ತಿ ಅನೌನ್ಸ್ ಮಾಡ್ತಾರೆ, ಆ ಒಂದಕ್ಕೆ ಪೂರಕವಾಗಿ ಈ ಪ್ರೋಗ್ರಾಮ್ ಇದೆ. ವಿಕಸಿತ್ ಭಾರತ್ ಅಂತ ಹೇಳಿದ್ರೆ ಅದೊಂದು ಕಾನ್ಸೆಪ್ಟ್, ಅದೊಂದು ಕನಸು. ಆ ಕನಸನ್ನ ನನಸು ಮಾಡ್ಕೊಳ್ಳೋದಿಕ್ಕೆ ಅನೇಕ ಪ್ರೋಗ್ರಾಮ್ಸ್ ನ ಪ್ಲಾನ್ ಮಾಡಿದ್ದಾರೆ, ನೇಷನ್ ವೈಡ್ ಆಗಿದೆ. ಅದೊಳಗೆ ಗತಿಶಕ್ತಿ, ಗತಿಶಕ್ತಿ ಅಂತ ಹೇಳಿದ್ರೆ ಗತಿ ಅಂದ್ರೆ ಮೂವ್ಮೆಂಟ್ ಅಂದ್ರೆ ಚಲನೆ. ಚಲನೆ ಇದ್ರೇನೆ ಎಲ್ಲಾ ರೀತಿಯ ನಾವು ಒಂದು ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ ನೋಡ್ಬೋದು. ಕೊನೆಗೆ ಇದ್ರದ್ದು ಫೋಕಲ್ ಪಾಯಿಂಟ್ ಅಂತ ಹೇಳಿದ್ರೆ ಫಾರ್ಮರ್ಸ್ ಬಂದ್ಬಿಡ್ತಾರೆ ಈ ಎಲ್ಲ ಗತಿಶಕ್ತಿ ಮೂವ್ಮೆಂಟ್ ಅಲ್ಲಿ. ನೀವು ಆವಾಗ್ಲೇ ಹೇಳ್ದಂಗೆ 21 ಅಕ್ಟೋಬರ್ ಅಲ್ಲಿ ಇದು ಲಾಂಚ್ ಆಗತ್ತೆ. ಪ್ರಗತಿ ಮೈದಾನ ಅಲ್ಲಿ ಇದ್ರ ಬಗ್ಗೆ ಮಾತಾಡ್ತಾರೆ ಫಸ್ಟ್ ಟೈಮ್ ಅವರು. ಅದೊಂದು ಇನ್ಫ್ರಾಸ್ಟ್ರಕ್ಚರ್ ಪ್ಲಾನಿಂಗ್ ಸ್ಕೀಮ್ ಇದು. ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತ ಇಲ್ಲ, ಇದೆ. ರೋಡ್ ಇದೆ, ರೈಲ್ವೇಸ್ ಇದೆ, ಏರ್ ಇದೆ, ಆದರೆ ಇದೆಲ್ಲನೂ ಸೈಲೋ ಮೆಂಟಾಲಿಟಿ ಅಂತ ಹೇಳ್ತೀವಿ. ಅದ್ರ ಪಾಡಗ ಒಂದೊಂದೇ ಕಂಪಾರ್ಟ್ಮೆಂಟಲೈಸ್ ಆಗಿ ಯೋಚನೆ ಮಾಡ್ತಾರೆ, ವರ್ಕ್ ಮಾಡ್ತಾರೆ. ಈ ಪ್ಲಾಟ್ಫಾರ್ಮ್ ಏನಂದ್ರೆ ಗತಿಶಕ್ತಿ ಇದೊಳಗೆ ಎಲ್ಲಾನೂ ಇಂಟಿಗ್ರೇಟ್ ಮಾಡಬೇಕು, ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡಬೇಕು ಅಂತ ಹೇಳಿ. ಇವಾಗ ನೋಡಿ, ರೈಲ್ವೇಸು ಒನ್ ಆಫ್ ದ ಓಲ್ಡೆಸ್ಟ್ ಟ್ರಾನ್ಸ್ಪೋರ್ಟ್. ಇದು ಅವ್ರಿಗೆ ಇರೋಷ್ಟು ಲ್ಯಾಂಡು ಮತ್ತು ಅವ್ರಿಗಿರೋಷ್ಟು ಇನ್ಫ್ರಾಸ್ಟ್ರಕ್ಚರು ಬೇರೆಯವ್ರಿಗೆ ಇಲ್ಲ ಅಂತಾನೆ ಹೇಳ್ಬೋದು. ಆದರೆ ಭಾರತ ಸಾಮಾನ್ಯ ರಸ್ತೆ ಟ್ರಾನ್ಸ್ಪೋರ್ಟ್ ಮೇಲೆ ಬೆಳೆದಿರೋಂತಹ ಒಂದು ದೇಶ ಇದು. ಈ ಎಲ್ಲ ರೀತಿಯ ಇದನ್ನ ನಾವು ಇಂಟಿಗ್ರೇಟ್ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು. ಜನರು ಅಂತ ಹೇಳಿದ್ರೆ ಇಲ್ಲಿ ಏನಂದ್ರೆ ಕಾಮನ್ ಮ್ಯಾನು ಅಂದರೆ ಜಿಯೋ ಸ್ಪೇಷಿಯಲ್ ಪ್ಲಾಟ್ಫಾರ್ಮ್ ಅಂತ ಇದೊಂದು ಕ್ರಿಯೇಟ್ ಮಾಡಿ ಆ ಬೆಟರ್ ಮಲ್ಟಿ ಮೋಡಲ್ ಫ್ರೀಟ್ ಮೂವ್ಮೆಂಟ್ ಅಂದರೆ ಸಾಮಾನುಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕು ಅಂತ ಹೇಳಿದ್ರೆ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಬೇಕಾಗುತ್ತೆ. ಇವಾಗ ನಾವು ಏರಲ್ಲಿ ತಂದ್ಬಿಟ್ರೆ ಮತ್ತೆ ಅಲ್ಲಿಂದ ಮೂವ್ ಆಗ್ಬೇಕಲ್ಲ, ರೋಡ್ಗೆ ಬರಬೇಕಾಗತ್ತೆ, ಒಂದೊಂದ್ಸತಿ ಪೋರ್ಟ್ಗೆ ಬರಬೇಕಾಗತ್ತೆ. ಆ ಇಂಟಿಗ್ರೇಟ್ ಮಾಡುವಂತಹ ಒಂದು ಪ್ರಯೋಜನ ಇರೋದು ಈ ಸ್ಕೀಮಲ್ಲಿ. ಎಂಪವರಿಂಗ್ ಇಂಡಿಯಾ ಇದು ಕಾನ್ಸೆಪ್ಟು. ಇದೊಂದು ನ್ಯಾಷನಲ್ ಮಾಸ್ಟರ್ ಪ್ಲಾನ್ ಮಾಡ್ತಾರೆ NMP ಅಂತ. ಅದನ್ನ ಮಾಡಿದ್ಮೇಲೆ ಬಹಳನೇ ಇಂಪ್ರೂವ್ಮೆಂಟ್ ಆಗಿದೆ, ಇದರದ ಬಗ್ಗೆ ವರ್ಕ್ ಆಗಿದೆ. ಇದು ಮಲ್ಟಿ ಮೋಡಲ್ ಫ್ರೀಟ್ ಮೂಮೆಂಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಹಿಸ್ಟಾರಿಕಲಿ ನಾವು ಏನ್ ಮಾಡಿದೀವಿ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳ್ದಂಗೆ ರೋಡ್ ಮೇಲೆ ಇದು. ಈಗ ಮಾಡ್ತಾ ಇರೋದು ರೋಡು ರೈಲು ಪೋರ್ಟು ವಾಟರ್ವೇ ಸಿಸ್ಟಮ್ ಅದಷ್ಟು ಕನೆಕ್ಟ್ ಆಗಬೇಕು ಅಂತ ಹೇಳಿ ಮಾಡ್ತಾ ಇರೋದು. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಅನ್ನೆಸೆಸರಿ ಟೈಮ್ ವೇಸ್ಟು, ಹ್ಯಾಂಡ್ಲಿಂಗ್ ಚಾರ್ಜಸ್ ಅಂತ ಹೇಳ್ತೀವಲ್ಲ ಬಿಸ್ನೆಸ್ ಅಲ್ಲಿ, ಮತ್ತೆ ಕಂಜೆಷನ್ನು, ಟ್ರಾನ್ಸ್ಪೋರ್ಟ್ ಟೈಮು, ಇದೆಲ್ಲಾನು ಕಡಿಮೆ ಆಗುತ್ತೆ. ಸೊ ಇದೊಳಗೆ ನೋಡಿ, ರೀಸೆಂಟ್ ಆಗಿ ಒಂದು 150 ಗತಿಶಕ್ತಿ ಕಾರ್ಗೋ ಟರ್ಮಿನಲ್ಸ್ ಇಂಡಿಯನ್ ರೈಲ್ವೇಸ್ನವರು, ಭಾರತೀಯ ರೈಲ್ವೆ ಅವರು ಕಮಿಷನ್ ಮಾಡ್ತಾರೆ. ಇದರದ್ದು ಕಾನ್ಸೆಪ್ಟ್ ಅಷ್ಟೇನೆ, ಒಂದು ಶೇರಿಂಗ್ ಇನ್ಫ್ರಾಸ್ಟ್ರಕ್ಚರ್, ಐಸೋಲೇಷನ್ ಅಲ್ಲಿ ನಾವು ವರ್ಕ್ ಮಾಡಬಾರ್ದು ಅಂತ ಹೇಳಿ ಇರೋದು. ಲ್ಯಾಂಡ್ ರಿಲೇಟೆಡ್ ಡೇಟಾನೇ ಇಲ್ಲ, ಯಾರ ಹತ್ರ ಎಷ್ಟು ಜಮೀನಿದೆ ಭೂಮಿ ಇದೆ ಅಂತ ಗೊತ್ತಿರಲ್ಲ. ಅದನ್ನ ಇದೊಳಗೆ ಎಲ್ಲಾನು ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ತಂದ್ರೆ ಓಕೆ, ರೈಲ್ವೇಸ್ ನಲ್ಲಿ ಇಷ್ಟಿದ್ರೆ ನಾವು ಬಸ್ ಟರ್ಮಿನಲ್ಸ್ ನವರು ಯಾಕೆ ಅದನ್ನ ಯೂಸ್ ಮಾಡ್ಕೋಬಾರ್ದು, ಅಥವಾ ಇಂಟಿಗ್ರೇಟ್ ಯಾಕೆ ಆಗಬಾರ್ದು ಅವ್ರ ಜೊತೆ. ಈ ರೀತಿ ಪ್ಲಾನಿಂಗ್ ಆಗ್ತಾ ಇದೆ, NPG ಅಂತ ಹೇಳಿ, ಅದು ನೆಟ್ವರ್ಕ್ ಪ್ಲಾನಿಂಗ್ ಗ್ರೂಪ್ ಅಂತ ಮಾಡಿದ್ದಾರೆ. ಇದೆಲ್ಲಾನು ಡೇಟಾ ಈಸಿಲಿ ಈಗ ಅವೈಲೇಬಲ್ ಇರೋ ಹಾಗೆ ಮಾಡಿದ್ದಾರೆ. ಈ ಮಲ್ಟಿ ಮೋಡಲ್ ಅಂಡ್ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇಸ್ ಇಂಡಿಯಾಗೆ ಈಗ ನಾವು ಡಿಬೇಟ್ ಮಾಡ್ತಾ ಇದ್ದೀವಿ, ಬಟ್ ಅಡ್ವಾನ್ಸ್ಡ್ ಕಂಟ್ರೀಸ್ನಲ್ಲಿ ಇದಾಗಿದೆ ಆಲ್ರೆಡಿ. ಅಲ್ಲೆಲ್ಲ ಭಾಳ ಅದು ಮುಂದುವರೆದ್ಬಿಟ್ಟು ಬಿಸ್ನೆಸ್ಗೆ ಭಾಳ ಹೆಲ್ಪ್ ಆಗ್ತಾ ಇದೆ ಇಂಡಸ್ಟ್ರಿ. ಇದಕ್ಕೆ ನೆಟ್ವರ್ಕ್ ಪ್ಲಾನಿಂಗ್ ಗ್ರೂಪಲ್ಲಿ ಒಂದು 352 ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸು ಅಪ್ರೂವ್ ಆಗಿದೆ ಅನ್ನೋದು ಒಂದು ಡೇಟಾ ಇದೆ. ಅದು 16.10 lakh crore ಅದರದ್ದು ಪ್ರಾಜೆಕ್ಟ್ ವರ್ತ್ ಆಗಿದೆ ಅಂತ. ಅಂದರೆ ಈ ಮಲ್ಟಿ ಮೋಡ್ ಇವ್ಯಾಲ್ಯೂಯೇಷನ್ ಯಾರು ಮಾಡ್ತಾರೆ ಅಂತ ಹೇಳಿದ್ರೆ, ದೇರ್ ಇಸ್ ಒನ್ ಪ್ಲಾನಿಂಗ್ ಅಥಾರಿಟಿ ಇರುತ್ತೆ, ಅವ್ರ ಮುಂದೆ ಎಲ್ಲ ಡೇಟಾ ಹೋದಾಗ ಅದನ್ನು ಹೌ ಟು ಯೂಸ್ ಅನ್ನೋದು ಗೊತ್ತಾಗ್ತಾ ಇದೆ ಇದೊಳಗೆ.
6: ತಾವು ಮುಖ್ಯವಾಗಿ ಈ ಇಂಟಿಗ್ರೇಷನ್ ಬಗ್ಗೆ ಸ್ಟ್ರೆಸ್ ಮಾಡಿ ಹೇಳಿದ್ರಿ, ಮತ್ತೆ ಐಸೋಲೇಟ್ ಆಗಿ ಯಾವುದೇ ವಲಯ ವರ್ಕ್ ಮಾಡಿದ್ರೆ ಅದು ಪ್ರಗತಿಗೆ ಅಷ್ಟು ಪೂರಕವಾಗಿರೋದಿಲ್ಲ ಅಂತ ಹೇಳಿದ್ರಿ. ಈ ದೃಷ್ಟಿಯಿಂದ ಈ PM ಗತಿಶಕ್ತಿ ಯೋಜನೆಯ ಮುಖ್ಯ ಉದ್ದೇಶವೇ ಇದು. ಇದರಲ್ಲಿ 7 ವಲಯಗಳು, ರೈಲ್ವೆ, ರಸ್ತೆ, ಬಂದರು, ಮತ್ತೆ ಒಳನಾಡು ಜಲಸಾರಿಗೆ, ವಿಮಾನ ನಿಲ್ದಾಣ, ಮಾಸ್ ಟ್ರಾನ್ಸ್ಪೋರ್ಟ್ ಅಂತ ನಾವೇನ್ ಹೇಳ್ತೀವಿ ಅದು, ಮತ್ತೆ ಲಾಜಿಸ್ಟಿಕ್ಸ್, ಈ 7 ಕ್ಷೇತ್ರಗಳನ್ನ ಸಮನ್ವಯವಾಗಿ ಮೂಲಸೌಕರ್ಯ ಅಭಿವೃದ್ಧಿ ಮಾಡುವ ಮುಖ್ಯ ಉದ್ದೇಶ ಇದ್ದು, ಮತ್ತೆ ಇದಕ್ಕೆ ಸಪೋರ್ಟಿವ್ ಆಗಿ ಈ ಎನರ್ಜಿ ಸೆಕ್ಟರ್, ಮಾಹಿತಿ ತಂತ್ರಜ್ಞಾನ, ಮತ್ತೆ ಜಲಸಂಪನ್ಮೂಲ, ಮತ್ತೆ ಸಾಮಾಜಿಕ ಮೂಲಸೌಕರ್ಯ, ಇವುಗಳೆಲ್ಲರ ಸಮನ್ವಯವನ್ನ ಇದು ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಒಟ್ಟು 44 ಸಚಿವಾಲಯಗಳು ಇದರ ಅಡಿಯಲ್ಲಿ ಬರುತ್ತೆ, ಮತ್ತೆ 36 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಮನ್ವಯದೊಂದಿಗೆ ಮಾಡ್ತಾ ಇರುವಂತಹ ಬಹುದೊಡ್ಡ ಒಂದು ಪರಿಕಲ್ಪನೆ ಇದು.
7: ಹೌದು,
6: ಈಗ ನೋಡಿ, ನಾವು ಬಂದರಿನಲ್ಲಿ ಸರಕು ಸಾಗಣೆ ಮಾಡ್ತೀವಿ ಅಂತ ಹೇಳಿದ್ರೆ, ಅಲ್ಲಿ ರೈಲ್ವೆ ಕನೆಕ್ಟಿವಿಟಿ, ರಸ್ತೆ ಕನೆಕ್ಟಿವಿಟಿ ಇದ್ದಾಗ ಅದು ಇನ್ನಷ್ಟು ಉತ್ತಮವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಮೂಲಸೌಕರ್ಯ ಮತ್ತೆ ಸಾರಿಗೆ, ಸರಕು ಸಾಗಣೆ, ಇವುಗಳಲ್ಲಿ ಒಂದು ಸಮನ್ವಯ ಬೇಕು ಅನ್ನೋದು ತುಂಬಾ ಮುಖ್ಯವಾದ ಅಂಶ ಈ ಒಂದು ಯೋಜನೆಯಲ್ಲಿ. ಒಟ್ಟಾರೆ ಈ ಒಂದು ಆಯಾಮದಿಂದ ನೋಡೋದಾದ್ರೆ, ಕಳೆದ 5 ವರ್ಷಗಳಲ್ಲಾಗಿರುವ ಪ್ರಗತಿ, ಮತ್ತೆ ಇದು ಮುಂದೆ ಇದು ಯಾವ ದಿಕ್ಕಿನಲ್ಲಿ ಸಾಗಬಹುದು ಅಂತ ತಾವು ಹೇಳ್ತೀರಿ?
7: ಅಂದ್ರೆ ಚೀಪರ್ ಟ್ರಾನ್ಸ್ಪೋರ್ಟೇಷನ್, ಅದು ಒಂದು ಗುರಿ ಇರುತ್ತೆ ಇಲ್ಲಿ. ಮತ್ತೆ ನೀವು ಈ ಸಮಯಕ್ಕೆ ಈ ಸಾಮಾನಿಲಿ ಹೋಗಬಹುದು, ಈ ಕನ್ಸೈನ್ಮೆಂಟ್ ಅಂದ್ರೆ ಪ್ರಿಡಿಕ್ಟಬಲ್ ಡೆಲಿವರಿ ಅಂತ ಹೇಳ್ತೀವಿ, ಅದಾಗ ಒಂದು. ಮತ್ತೆ ಬೆಟರ್ ಮಾರ್ಕೆಟ್ ಆಕ್ಸೆಸ್ ಬರುತ್ತೆ. ಈಗ ರಾಜಸ್ಥಾನದ ಒಬ್ಬ ರೈತ ಕರ್ನಾಟಕದಲ್ಲಿ ಏನಾರು ಮಾರಬೇಕು ಅಂತ ಹೇಳಿದ್ರೆ 16 ಕಡೆ ಹುಡುಕೋ ಅಷ್ಟಿಲ್ಲ. ಅವನು ಒಂದು ಕನೆಕ್ಟಿವಿಟಿ ರೋಡ್ ಅಥವಾ ಪ್ಲಾಟ್ಫಾರ್ಮ್ ಇದೆ ಅಂತ ಹೇಳಿದ್ರೆ ಆತನಿಗೆ ಚೂಸ್ ಮಾಡ್ಕೊಳಕ್ಕೆ ಇದೆ. ಮತ್ತೆ ಲೋಯರ್ ಇನ್ವೆಂಟ್ರಿ ಕಾಸ್ಟ್ ಅಂತ ಹೇಳಿ ಅದಾಗುತ್ತೆ. ಮತ್ತೆ ಇಂಟರ್ಮೀಡಿಯೇಟ್ ಇಸ್ ವೇರ್ ಪಾಸಿಬಲ್ ಆಕ್ಸೆಸ್ ಟು ಲಾರ್ಜರ್ ಡೊಮೆಸ್ಟಿಕ್ ಅಂಡ್ ಎಕ್ಸ್ಪೋರ್ಟ್ ಮಾರ್ಕೆಟ್. ನಾವು ಎಕ್ಸ್ಪೋರ್ಟ್ ಮಾರ್ಕೆಟ್ನ ಇನ್ನೂ ನಮ್ಮ ದೇಶ ಇನ್ನೂ ಹುಡುಕಬೇಕಿದೆ. ಡೊಮೆಸ್ಟಿಕ್ ಆಕ್ಟಿವ್ ಆಗಿದೆ ಇವಾಗ ಸದ್ಯಕ್ಕೆ. ಆ ಇದನ್ನ ಬಿಸ್ನೆಸ್ ಅಲ್ಲಿರೋರಿಗೆ, ರೈತರಿಗಿರ್ಬೋದು ಅಥವಾ ಯಾರು ಲಾಜಿಸ್ಟಿಕ್ಸ್ ಅಲ್ಲಿ ಬಿಸ್ನೆಸ್ ಅಲ್ಲಿ ಇದ್ದಾರೆ ಅವರೆಲ್ಲರಿಗೂ ಇದು ಒಂದು ಮಾರ್ಕೆಟ್ ಕ್ರಿಯೇಟ್ ಮಾಡಿಕೊಡುತ್ತೆ. ಈ ಎಲ್ಲ ಬೆನಿಫಿಟ್ನ ನಾವು 5 ಅಥವಾ 10 ವರ್ಷದಲ್ಲಿ ಅಂತ ಹೇಳಿ ಲೆಕ್ಕ ಹಾಕೋದಕ್ಕಿಂತ ಇದೆಲ್ಲ ಲಾಂಗ್ ಟರ್ಮ್ ಬೆನಿಫಿಟ್ಸ್ ಇರೋವಂಥದ್ದು. ಆದರೆ ಆಲ್ರೆಡಿ ನಾನು ಆಗಲೇ ಹೇಳಿದಂಗೆ ಒಂದು 352 ಪ್ರಾಜೆಕ್ಟ್ಸ್ನ ಅವರು ಐಡೆಂಟಿಫೈ ಮಾಡಿಬಿಟ್ಟಿದ್ದಾರೆ. ಇದೊಳಗೆ ಇದು ಅಂದರೆ ಇವಾಗ ನಾವು ಟ್ರಾನ್ಸ್ಪೋರ್ಟ್ ಈಸ್ ಎ ಹ್ಯೂಜ್ ಇಶ್ಯೂ ಇನ್ ನಮ್ಮ ದೇಶದಲ್ಲಿ, ಇಲ್ಲ ಅಂತಿಲ್ಲ. ಆದರೆ ಒಂದು ಇಂಟಿಗ್ರೇಟ್ ಆಗಿಲ್ಲದೆ ಇರೋದ್ರಿಂದನೇ ಕಾಸ್ಟ್ಲಿ ಆಗುತ್ತೆ ನಮಗೆ. ತುಂಬಾ ಕಾಸ್ಟ್ಲಿ, ಅದನ್ನ ಕಮ್ಮಿ ಮಾಡಬಹುದು ಇಲ್ಲಿ. ಆಮೇಲೆ ಈ ಸ್ಮಾಲ್ ಬಿಸ್ನೆಸ್ ಮತ್ತೆ ಫಾರ್ಮರ್ಸ್ಗೆ ಬಹಳ ಬೆನಿಫಿಟ್ ಆಗತ್ತೆ ಅನ್ಸುತ್ತೆ, ಯಾಕಂದ್ರೆ ಅಲ್ಟಿಮೇಟ್ಲಿ ಅವರೇ ಬೆನಿಫಿಷರೀಸ್ ಯಾವ್ದ್ರಲ್ಲಾರೂ ಸರಿ. ಹಾಗಾಗಿ ಲಾರ್ಜ್ ಇನ್ಫ್ರಾಸ್ಟ್ರಕ್ಚರ್ ಕಂಪನೀಸ್ ಜೊತೆಗೆ ಈ ಸ್ಮಾಲರ್ ಇಂಡಸ್ಟ್ರೀಸ್ನವರು ಟೈಅಪ್ ಮಾಡ್ಕೋಬಹುದು ಈ ಇದೊಳಗೆ. ಏ ಫಾರ್ಮರ್ ಇನ್ ಕರ್ನಾಟಕ ಅವನು ಎಲ್ಲೋ ಒಂದ್ ಕಡೆ ಸ್ವಲ್ಪ ಬಿಸ್ನೆಸ್ನ ಡೈವರ್ಟ್ ಮಾಡಿ ನಾನು ತಮಿಳ್ನಾಡಲ್ಲಿ ಏನೇನೋ ಒಂದು ಬಿಸ್ನೆಸ್ ಮಾಡಬೇಕು ಟೆಕ್ಸ್ಟೈಲ್ನ ಜೊತೆಗೆ ಮಾಡ್ಕೋಬೇಕು ಅಂದ್ರೆ ಅವ್ನಿಗೆ ಟ್ರಾನ್ಸ್ಪೋರ್ಟ್ದು ಮತ್ತೆ ಏನಿದೆ ಅನ್ನೋದು ಗೊತ್ತಿರಲ್ಲ. ಇಲ್ಲಿ ಏನಾಗುತ್ತೆ ಈ ಪ್ಲಾಟ್ಫಾರ್ಮ್ ಅಲ್ಲಿ ಅವ್ರಿಗೆ ಈಸಿಲಿ ಇನ್ಫಾರ್ಮೇಶನ್ ಅವೈಲೇಬಲ್ ಇದೆ. ಸೊ 5 ವರ್ಷದಲ್ಲಿ ಬಹಳ ಮಹತ್ತರವಾದ ಒಂದು ಗುರಿ ಸಾಧಿಸೋದಕ್ಕೆ ಪ್ಲಾನ್ ಇಟ್ಕೊಂಡಿದ್ದಾರೆ. ಆ ಪ್ಲಾನ್ ರೀತಿನೇ ಹೋಗ್ತಾ ಇದೆ. ಆದರೆ ಕೊನೆಗೆ ಒಂದು ನಮ್ಮ ಮುಂದೆ ಕ್ವಶನ್ ಬರೋದೇನಂತ ಹೇಳಿದ್ರೆ, ಕಟ್ಟೆ ಕಡೆಯದಾಗಿ ಇದು ಯಾರಿಗೆ ಹೆಲ್ಪ್ ಆಗುತ್ತೆ ಇದು ಅಂತ ಹೇಳಿದ್ರೆ, ಅದು ಬಿಲ್ಡಿಂಗ್ ಇನ್ಫ್ರಾಸ್ಟ್ರಕ್ಚರು ಇಸ್ ನಾಟ್ ಒಂದು ನಮಗೆ ಪ್ರಾಬ್ಲಮ್ ಆಗಿಲ್ಲ ಈ ದೇಶದಲ್ಲಿ. ಇವಾಗ ಬಿಲ್ಡಿಂಗ್ ಕನೆಕ್ಟೆಡ್ ಎಕನಾಮಿಕ್ ಸಿಸ್ಟಮ್ಸೇ ನಮಗೆ ಇರೋದು ಇವಾಗ. ಅಂದರೆ ಎಕಾನಮಿ ಶುಡ್ ಬಿ ಇಂಟರ್ ರಿಲೇಟೆಡ್, ಕನೆಕ್ಟ್ ಆಗಬೇಕು, ಅದು ಆಗ್ತಾ ಇದೆ ಅಂತ ಇದೊಳಗೆ ನನ್ನ ಅಭಿಪ್ರಾಯ.
6: ತಾವು ಹೇಳಿದ್ರಿ ಈ ಕೃಷಿಗೆ ಇದು ಅತ್ಯಂತ ಹೆಚ್ಚಿನ ಬಲ ಕೊಡುತ್ತೆ ಅಂತ. ಈಗ ಬೇಗನೆ ಕೆಡುವ ವಸ್ತುವಾದ ಕೃಷಿ ಉತ್ಪನ್ನಗಳನ್ನು ಸಕಾಲದಲ್ಲಿ ದೇಶದ ಬೇರೆ ಬೇರೆ ಗ್ರಾಹಕರಿಗೆ ಮಾರುಕಟ್ಟೆಗೆ ತಲುಪಿಸೋದಕ್ಕೆ, ಯಾಕೆಂತಂದರೆ ಭಾರತದ ಆಂತರಿಕ ಮಾರುಕಟ್ಟೆನೇ ತುಂಬ ಬೃಹತ್ತಾದದು, ಇದಕ್ಕೆ ಸಕಾಲದಲ್ಲಿ ತಲುಪಿಸೋದಕ್ಕೆ ಈ ಗತಿಶಕ್ತಿ ಯೋಜನೆ ತುಂಬ ಪೂರಕವಾಗಿದೆ ಅಂತ ತಾವು ಹೇಳ್ತೀರಿ. ಮತ್ತು ತಾವು ಈ ವೆಚ್ಚ ಕಡಿಮೆ ಬಗ್ಗೆ ಕೂಡ ತುಂಬ ಮುಖ್ಯವಾದ ಅಂಶವನ್ನು ಹೇಳಿದ್ರಿ. ಈ ಯೋಜನೆ ನಮ್ಮ GDPಯ 14-15% ಅಷ್ಟು ಲಾಜಿಸ್ಟಿಕ್ಸ್ ವೆಚ್ಚವನ್ನು ಕಡಿಮೆ ಮಾಡುತ್ತೆ ಅನ್ನುವ ಒಂದು ಅಂಕಿಅಂಶ ಇದೆ. ಒಟ್ಟಾರೆ ಈ ಒಂದು ಯೋಜನೆ ನಮ್ಮ ಆರ್ಥಿಕತೆಗೆ ತುಂಬ ವೇಗವನ್ನು ಕೊಡುತ್ತೆ ಅಂತ ತಾವು ಹೇಳ್ತೀರಿ. ಇದರ ಜೊತೆಗೆ ಇತ್ತೀಚೆಗೆ ಈ ರೈಲ್ವೆ ವಲಯದಲ್ಲಿ ಅತ್ಯಂತ ಮುಖ್ಯವಾದ ಒಂದು ಘೋಷಣೆಯನ್ನು ಕೇಂದ್ರ ಸರ್ಕಾರ ಮಾಡಿತು. ಕೆಲವು ದಶಕಗಳ ಹಿಂದೆ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ಏನು ಒಂದು ಸುವರ್ಣ ಚತುಷ್ಪಥ ಹೆದ್ದಾರಿಯನ್ನು ಮಾಡಿದ್ರಲ್ಲ, ಅದು ನಮ್ಮ ರಸ್ತೆ ಮೂಲಸೌಕರ್ಯದಲ್ಲಿ ತುಂಬ ದೊಡ್ಡ ಒಂದು ಯೋಜನೆ. ಅದರ ಫಲ ಈಗ ಕೂಡ ನಾವು ಕಾಣ್ತಾ ಇದ್ದೇವೆ. ಅದೇ ರೀತಿಯ ಒಂದು ಯೋಜನೆ ಈಗ ರೈಲ್ವೆ ವಲಯದಲ್ಲಿ ಘೋಷಣೆ ಆಗಿದೆ. ಸುವರ್ಣ ಚತುಷ್ಪಥ ರೈಲ್ವೆ ಯೋಜನೆ ಅದು, ಅಂತಂದ್ರೆ 4-lane ಮಾಡುವಂಥದ್ದು. ಸೊ ಇದು ಕೂಡ ಏನು ಒಂದು ಹೆದ್ದಾರಿ ಚತುಷ್ಪಥ ಯೋಜನೆ ಆಯ್ತಲ್ಲ, ಅದೇ ರೀತಿಯ ಒಂದು ಮಹತ್ವದ ಒಂದು ಬೆಳವಣಿಗೆಗೆ ಕಾರಣ ಆಗುತ್ತೆ ಅನ್ನುವ ಒಂದು ನಿರೀಕ್ಷೆ ಇದೆ. ಇದರ ಬಗ್ಗೆ ಏನು ಹೇಳ್ತೀರಿ?
7: ಅಂದ್ರೆ ಅದನ್ನ ಕಾಮನ್ ಆಗಿ GQ GD ರೂಟ್ಸ್ ಅಂತ ಹೇಳಿ ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ. ಇದು ಬ್ಯಾಕ್ ಬೋನ್ ರೈಲ್ವೆ ಸಾರಿಗೆ. ಇದು ಮೇಜರ್ ಸಿಟೀಸ್, ಇಂಡಸ್ಟ್ರಿಯಲ್ ಸೆಂಟರ್ಸ್, ಮೈನಿಂಗ್ ಏರಿಯಾಸ್, ಅಗ್ರಿಕಲ್ಚರಲ್ ಮಾರ್ಕೆಟ್ಸ್, ಮತ್ತೆ ಬಂದರುಗಳು, ಪೋರ್ಟ್ಸ್, ಮತ್ತೆ ಕನ್ಸಂಪ್ಷನ್ ಸೆಂಟರ್, ಎಲ್ಲಿ ಜಾಸ್ತಿ ಕನ್ಸಂಪ್ಷನ್ ಆಗುತ್ತೆ ಗೂಡ್ಸ್, ಅದಕ್ಕೆ ಅದನ್ನ ಮೆಟ್ರೋಸ್ಗೆ ಕನೆಕ್ಟ್ ಮಾಡಿದ್ದಾರೆ. ರೈಲ್ವೆ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಅಂಡ್ ಇಟ್ಸ್ ಡಯಾಗ್ನಲ್ ಅಂತ ಹೇಳಿ ಅದು. ಅದರೊಳಗೆ 8 ರೂಟ್ನ ಮೇಜರ್ ರೈಲ್ ರೂಟ್ಸ್ನ ಚೂಸ್ ಮಾಡಿದ್ದಾರೆ. ಡೆಲ್ಲಿ ಮುಂಬೈ, ನೀವು ಹೇಳಿದಂಗೆ ಮುಂಬೈ ಚೆನ್ನೈ, ಚೆನ್ನೈ ಹೌರಾ ಕೋಲ್ಕತ್ತಾ, ಇನ್ನೊಂದು ಹೌರಾ ಟು ಡೆಲ್ಲಿಗೆ ಮಾಡಿದ್ದಾರೆ. ಅದರೊಳಗೆ 2 ಡಯಾಗ್ನಲ್ ರೂಟ್ಸ್ನ ಡೆಲ್ಲಿ ಚೆನ್ನೈ ಮಾಡಿಕೊಂಡು ಮುಂಬೈ ಹೌರಾ ಮಾಡಿದ್ದಾರೆ. ಟುಗೆದರ್ ಇದು ಒಂದು 6 ರೂಟ್ಸ್ ಫ್ರಮ್ ರೈಲ್ವೆ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಪ್ಲಸ್ ಗೋಲ್ಡನ್ ಡಯಾಗ್ನಲ್ಸ್ ಅಂತ ಹೇಳ್ತಾರೆ. ಇದು ವೆರಿ ಸ್ಟ್ರಾಟಜಿಕಲಿ ಮಾಡಿದ್ದಾರೆ ಇದನ್ನ. ಆಮೇಲೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ರೈಲ್ವೆದು ಆಲ್ವೇಸ್ ಕಡಿಮೆ ರೇಟು, ರೋಡ್ಗಿಂತ ರೈಲ್ವೆ ಫ್ರೀಟ್ದು ಕಡಿಮೆ ಆಗುತ್ತೆ. ಸೊ ಇದನ್ನ ಡಬ್ಲಿಂಗ್, ಮತ್ತೆ ಕ್ವಾಡ್ರಾ ಡ್ರಿಪ್ಲಿಂಗ್ ಟ್ರ್ಯಾಕ್ಸ್, ರೈಸಿಂಗ್ ಪರ್ಮಿಸಬಲ್ ಸ್ಪೀಡ್, ಮತ್ತೆ ಎಲೆಕ್ಟ್ರಿಫಿಕೇಷನ್, ಸಿಗ್ನಲಿಂಗ್ ಮಾಡರ್ನೈಸೇಷನ್ ಆಗ್ತಾ ಇದೆ, ಎಲಿಮಿನೇಷನ್ ಆಫ್ ಲೆವೆಲ್ ಕ್ರಾಸಿಂಗ್, ಮತ್ತೆ ಆಟೋಮೆಟಿಕ್ ಸಿಗ್ನಲಿಂಗ್, ಬೆಟರ್ ಫ್ರೀಟ್ ಟರ್ಮಿನಲ್ಸ್, ಇಂಟಿಗ್ರೇಷನ್ ಆಫ್ ವಿತ್ ಡೆಡಿಕೇಟೆಡ್ ಫ್ರೀಟ್ ಕಾರಿಡಾರ್ಸ್, ಇದೆಲ್ಲಾನು ಇದೊಳಗೆ ತಂದ್ಬಿಟ್ಟಿದ್ದಾರೆ. ಇದು ನ್ಯಾಷನಲ್ ರೈಲ್ ಪ್ಲಾನ್ಸ್ ಅಂತ ಹೇಳಿ ಅದೊಳಗೆ ಸ್ಪೀಡ್ ಅನ್ನ ನೋಡಿ, ಡೆಲ್ಲಿ ಮುಂಬೈ ಡೆಲ್ಲಿ ಹೌರಾದು 160 KMPH ಪ್ಲಾನ್ ಮಾಡಿದ್ರೆ, ಇನ್ನೊಂದು ಇದೊಳಗೆ ಅವರು ಕೆಪಾಸಿಟಿನ 130 KMPH ಮಾಡಿದ್ದಾರೆ. ಅಂದ್ರೆ ಸ್ಪೀಡ್

0: ಇನ್ಕ್ರೀಸ್ ಆಗಬೇಕು ಅಂತ ಹೇಳಿ. ಇನ್ನೊಂದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಗೆ ಇದು ಬಹಳ ಮುಖ್ಯ ಆಗುತ್ತೆ. ಇದು ರೈಲ್ವೆ ಇದು ಕನೆಕ್ಟಿವಿಟಿ ಬೇಸಿಕಲಿ, ಇಟ್ ಡಿಟರ್ಮೈನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಲಾಜಿಸ್ಟಿಕ್ ಹಬ್ಸ್ನ ರೈಲ್ವೇಸ್ನವರು ಟಚ್ ಮಾಡಿಬಿಡ್ತಾರೆ. ಈಗ ರೋಡಲ್ಲೇ ಜಾಸ್ತಿ ಡಿಪೆಂಡ್ ಆಗಿರೋದು. ಗತಿಶಕ್ತಿ ಫ್ರೇಮ್ ವರ್ಕಲ್ಲಿ ಇದು ತುಂಬ ಪೂರಕವಾಗಿ ರೈಲ್ವೇಸ್ನವರು ಪ್ಲಾನ್ ಮಾಡಿದ್ದಾರೆ.
1: ಮತ್ತೆ ಈ ಯೋಜನೆ ನಮ್ಮ ಭಾರತದ ಒಂದು ಗುರಿ ಏನಿದೆ, $5 trillion ಆರ್ಥಿಕತೆಯ ದೇಶವನ್ನು ಆಗಿಸಬೇಕು ಅಂತ, ಅದಕ್ಕೆ ತುಂಬಾ ಸಪೋರ್ಟಿವ್ ಆಗಿರುವಂತಹ ಯೋಜನೆ ಇದು. ಮತ್ತೆ ಈ ಸಪ್ಲೈ ಚೈನ್ ಏನಿದೆ ಅದಕ್ಕೆ ತೊಂದರೆ ಆಗದ ಹಾಗೆ ತಯಾರಿಕಾ ವಲಯ ಮತ್ತೆ ಉತ್ಪಾದನಾ ವಲಯ, MSME, ಕೃಷಿ ಸೇರಿದಂತೆ ಎಲ್ಲಾ ವಲಯಗಳಿಗೂ ಒಂದು ಅಡಿಪಾಯದಂತೆ ಇರುವಂತಹ ಯೋಜನೆ. ಇದೇ ಯೋಜನೆಯಲ್ಲಿ ನಮ್ಮ ಮೂಲ ಸೌಕರ್ಯದ ವಿಷಯಕ್ಕೆ ಬರೋದಾದ್ರೆ, ಕಳೆದ 10-12 ವರ್ಷಗಳಲ್ಲಿ ನಮ್ಮ ವಿಮಾನ ನಿಲ್ದಾಣಗಳ ಸಂಖ್ಯೆ ಮತ್ತೆ ಅದರ ಸೇವೆ ಕೂಡ ತುಂಬಾ ಹೆಚ್ಚಾಗಿ ನಾವು ಕಾಣ್ತೀವಿ. 2014 74 ಇತ್ತು ನಮ್ಮಲ್ಲಿ ವಿಮಾನ ನಿಲ್ದಾಣಗಳ ಸಂಖ್ಯೆ, ಈಗ ಅದು 166 ಏರಿಕೆಯಾಗಿದೆ. ಆಗಲೇ ತಾವು ಉಡಾನ್ ಬಗ್ಗೆ ಹೇಳಿದ ಹಾಗೆ ಉಡಾನ್ ಅಲ್ಲಿ ಕೂಡ 677 ಮಾರ್ಗಗಳನ್ನ ಹೊಸದಾಗಿ ಮಾಡಿದ್ದಾರೆ ಮತ್ತೆ 95 ವಿಮಾನ ನಿಲ್ದಾಣಗಳಿಗೆ ಕನೆಕ್ಟಿವಿಟಿ ಶುರುವಾಗಿದೆ. ಸೊ ಈ ವೈಮಾನಿಕ ವಲಯ ಇದೆಯಲ್ಲ, ಅದು ಕೂಡ ನಮ್ಮ ಪ್ರಯಾಣಿಕರ ಸಾರಿಗೆ ಮತ್ತೆ ಸರಕು ಸಾಗಣೆ ಎರಡೂ ದೃಷ್ಟಿಯಿಂದ ತುಂಬಾ ಮಹತ್ವದ. ಸೊ ಈ ಒಂದು ಬೆಳವಣಿಗೆಗೆ ಬಗ್ಗೆ ಹೇಳ್ಬೋದು.
0: ಇದು ತುಂಬಾ ಮುಖ್ಯ, ಯಾಕಂದ್ರೆ ನಾವು ಎಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಸ್ಮಾಲರ್ ಟೌನ್ಸ್ ಅಲ್ಲಿ ಏನೇನು ಇದಿದೆ ಆ ಪೊಟೆನ್ಶಿಯಲ್ನ ನಾವು ಎಕ್ಸ್ಪ್ಲಾಯ್ಟ್ ಮಾಡಕ್ ನೋಡ್ತಾ ಇರ್ಬೇಕಾದ್ರೆ, ಕರ್ನಾಟಕದಲ್ಲೇ ನೋಡಿ, ಬಿಜಾಪುರ್ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಸ್ಮಾಲರ್ ಟೌನ್ಸ್ ಮೈಸೂರು, ಅಲ್ಲೆಲ್ಲ ನಮಗೆ ಏರ್ಪೋರ್ಟ್ಸ್ ಬೇಕಿದೆ. ಜನಗಳದ್ದು ಅಫೋರ್ಡಬಿಲಿಟಿನೂ ಜಾಸ್ತಿ ಆಗಿರೋದ್ರಿಂದ ಕ್ವಿಕ್ ಮೂಮೆಂಟ್ ನೋಡ್ತಾರೆ. ಸೊ ದಟ್ ಬಿಸ್ನೆಸ್ನವ್ರಿಗೆ ಹೆಲ್ಪ್ ಆಗುತ್ತೆ ಇದು, ಜೊತೆಗೆ ಗೂಡ್ಸ್ ಮೂಮೆಂಟ್ಗೆ ಕಾರ್ಗೋ ಬಹಳ ಮುಖ್ಯ ಆಗುತ್ತೆ ಆ ದೃಷ್ಟಿಯಿಂದ. ಆಮೇಲೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಅಂತ ತರ್ತಾ ಇದ್ದಾರೆ ಇಲ್ಲಿಗೆ, ಅದೇನು ಬೇಗ ಬೇಗ ಆಗ್ತಾ ಇದೆ. ನೀವು ನಾರ್ತ್ ಈಸ್ಟ್ ಕಡೆ ಹೋದ್ರೆ ಅಸ್ಸಾಮು ಆ ಕಡೆ ಎಲ್ಲ ಬಹಳನೇ ಮಹತ್ವ ಕೊಟ್ಟು ಬಹಳ ಕೆಲಸ ಆಗ್ತಾ ಇದೆ ಅದೊಳಗೆ. ಆ ಕಡೆ ನೋಡಿ, ಆ ರೀಜನ್ ಅಲ್ಲಿ ಕನೆಕ್ಟಿವಿಟಿನೇ ಹ್ಯೂಜ್ ಇಶ್ಯೂ.
1: ಹೌದು,
0: ದಿನಗಟ್ಟಲೆ ಹೋಗೋದಿತ್ತು ಮೊದಲು, ಬಿಸ್ನೆಸ್ನವ್ರಿಗೆ ಟೈಮ್ ಇರಲ್ಲ, ಆ ಥರ ಫ್ರೀಟ್ ಮೂಮೆಂಟ್ಗೆ ಆ ಥರ ಟೈಮ್ ಇರಲ್ಲ. ಹಾಗಾಗಿ ಇದು ಲಾಜಿಸ್ಟಿಕ್ಸ್ ಇಂದ ದೃಷ್ಟಿಯಿಂದ ನೋಡಿದ್ರೆ ಏರ್ಪೋರ್ಟ್ಸ್ ಬಹಳ ಮುಖ್ಯ ಆಗುತ್ತೆ. ಇಟ್ ಈಸ್ ನೋ ಮೋರ್ ಎ ಲಕ್ಷುರಿ, ಇಟ್ ಈಸ್ ಕನ್ವೀನಿಯನ್ಸ್.
1: ಮತ್ತೆ ಈ ಭಾರತ್ ಮಾಲಾ, ಸಾಗರಮಾಲಾ ಯೋಜನೆಗಳ ಮೂಲಕ ಈ ಒಳನಾಡು ಜಲ ಸಾರಿಗೆಗೆ ಹೆಚ್ಚಿನ ಮಹತ್ವ ಕೊಟ್ಟಿದ್ದಾರೆ. ಒಳನಾಡು ಜಲ ಸಾರಿಗೆ ಕೂಡ ನಮ್ಮ ನದಿಗಳ ಒಂದು ಹರಿವಿದೆಯಲ್ಲ, ಅದನ್ನ ಬಳಸ್ಕೊಂಡು ಸಾರಿಗೆ ಕಲ್ಪಿಸೋದ್ರಿಂದಾಗಿ ವೆಚ್ಚ ತುಂಬಾ ಕಡಿಮೆ ಆಗುತ್ತೆ ಮತ್ತೆ ಜನರ ಪ್ರಯಾಣದ ಸಮಯ ಕೂಡ ತುಂಬಾ ಉಳಿತಾಯ,
0: ಟೂರಿಸಂಗೂ ಅನುಕೂಲ,
1: ತುಂಬಾ ಅನುಕೂಲ ಆಗುತ್ತೆ.
0: ಟೂರಿಸಂನ ನಾವು ತುಂಬಾ ದೊಡ್ಡ ಸೆಕ್ಟರ್ ರೆವಿನ್ಯೂ ಇದೆ ದೃಷ್ಟಿಯಿಂದ, ಅವ್ರಿಗೂ ಇದು ಮತ್ತೆ ಜಾಬ್ ಜನರೇಷನ್ ಇದೆಲ್ಲಾನು ನಾವು ಇಟ್ಕೊಂಡಿರೋದೇನೆ ಜಾಬ್ ಜನರೇಟ್ ಆಗೋದಕ್ಕೆ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕ್ರಿಯೇಟ್ ಆಗುತ್ತೆ.
1: ಅಷ್ಟೇ ಅಲ್ಲ, ಈಗ ವಿದೇಶಿ ಬಂಡವಾಳ ಹೂಡಿಕೆ ನಮ್ಮ ಭಾರತಕ್ಕೆ ಬರೋದಕ್ಕೆ ಕೂಡ ತುಂಬಾ ಅದು ಹೆಲ್ಪ್ ಮಾಡುತ್ತೆ. ಯಾಕೆಂತಂದ್ರೆ ವೈವಿಧ್ಯಮಯವಾದಂತಹ ಭೌಗೋಳಿಕತೆ ಇರುವಂತಹ ಭಾರತದಲ್ಲಿ ಈ ಪ್ರತಿಭಾನ್ವಿತ ಯುವಜನರು ಇರೋದ್ರಿಂದಾಗಿ ಹೂಡಿಕೆ ಬರೋದಕ್ಕೇನು ಇದು ತೊಂದರೆ ಇಲ್ಲ. ಆದ್ರೆ ಹೂಡಿಕೆ ಬರಬೇಕು ಅಂದ್ರೆ ಮೂಲ ಸೌಕರ್ಯ,
0: ಇನ್ಫ್ರಾಸ್ಟ್ರಕ್ಚರ್ ಇರಲೇಬೇಕು,
1: ಜಾಗತಿಕ ಮಟ್ಟದ ಹೂಡಿಕೆ ಮತ್ತೆ ಇದು ಏನಿದೆ ಮೂಲ ಸೌಕರ್ಯ ಬೇಕು. ಆ ಮೂಲ ಸೌಕರ್ಯ ನಿರ್ಮಾಣಕ್ಕೆ ಗತಿಶಕ್ತಿ ಯೋಜನೆ
0: ತುಂಬಾ ಅನುಕೂಲ ಆಗುತ್ತೆ. ಬೆಂಗಳೂರಿನಲ್ಲಿ ಒಂದು ಏರ್ಪೋರ್ಟ್ ಇಟ್ಕೊಂಡ್ಬಿಟ್ಟು ನಾವು ಹುಬ್ಳಿಗೆ, ಬಿಜಾಪುರ್ಗೆ, ಶಿವಮೊಗ್ಗಕ್ಕೆ, ಮೈಸೂರ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಬೈ ರೋಡೇನೆ 2-2.5 hours 3 hours ಆಗ್ಬಿಡುತ್ತೆ. ಅದ್ರ ಜೊತೆಗೆ ಗೂಡ್ಸ್ ಎಲ್ಲ ನೈಟ್ ಹೋಗ್ಬೇಕು ಅಂತ ಹೇಳ್ತಾರೆ. ಬೆಂಗಳೂರನ್ನ ನಾವು ಬರ್ದೇನೆ ಸ್ಮಾಲರ್ ಟೌನ್ಸ್ಗೆ ಇವಾಗ ಹೋಗೋ ಅಂತಹ ಒಂದು ವ್ಯವಸ್ಥೆ ಆಗ್ತಾ ಇದೆ, ಬೈಪಾಸಿಂಗ್ ದ ಬ್ಯಾಂಗ್ಳೂರ್ ಬಟ್ ರೀಚಿಂಗ್ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್, ಅದು ಆಗ್ತಾ ಇದೆ. ಅದಕ್ಕೆ ಏರ್ಪೋರ್ಟ್ ಬಹಳ ಮುಖ್ಯ ಆಗುತ್ತೆ.
1: ಇಲ್ಲಿಯವರೆಗೆ PM ಗತಿಶಕ್ತಿ ಯೋಜನೆ ಕುರಿತು ತಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಹಿರಿಯ ಪತ್ರಕರ್ತರಾದ ಡಾಕ್ಟರ್ ಆಶಾ ಕೃಷ್ಣಸ್ವಾಮಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಮಸ್ಕಾರ.
2: ಇದುವರೆಗೂ ಕೇಂದ್ರ ಸರ್ಕಾರದ ಸೇವಾ ಸಂಕಲ್ಪ ಅಭಿಯಾನ ಹಿನ್ನೆಲೆಯಲ್ಲಿ PM ಗತಿಶಕ್ತಿ ಯೋಜನೆ ಕುರಿತಂತೆ ವಿಶೇಷ ಸಂವಾದ ಕೇಳಿದಿರಿ. ಭಾಗವಹಿಸಿದವರು ಡಾ ಆಶಾ ಕೃಷ್ಣಸ್ವಾಮಿ ಹಿರಿಯ ಪತ್ರಕರ್ತರು, ನಡೆಸಿಕೊಟ್ಟವರು ನಾರಾಯಣಸ್ವಾಮಿ BS ಹಿರಿಯ ಪತ್ರಕರ್ತರು, ಪ್ರಸಾರ ನಿರ್ವಹಣೆ ಚೇತನ್ CV, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
3: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ

0: ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ.

ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನು ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನು ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.

0: ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಅಧ್ಯಯನ ನಡೆಸಲು ಅಕ್ಟೋಬರ್ 3ರಂದು ಕೇಂದ್ರ ತಂಡ ಆಗಮನ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸ್ಪಷ್ಟನೆ. ಕಸ್ತೂರಿ ರಂಗನ್ ವರದಿ, ಬರ ಪರಿಸ್ಥಿತಿ ಚರ್ಚಿಸಲು ಸರ್ವಪಕ್ಷ ಸಭೆಗೆ ಶೀಘ್ರವೇ ದಿನಾಂಕ ನಿಗದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನಕಲಿ ಔಷಧಿ ಜಾಲದ ಪ್ರಮುಖ ಆರೋಪಿ ಪ್ರಶಾಂತ್ ರಂಜನ್ ಬಾಬು ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಬಂಧನ. ನಾಡಹಬ್ಬ ಮೈಸೂರು ದಸರಾ ಉದ್ಘಾಟಿಸುವಂತೆ ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿಗೆ ಸರ್ಕಾರ ಆಹ್ವಾನ. ಹಾಗೂ ಬೆಂಗಳೂರಿನ ಮೈಸೂರು ರಸ್ತೆಯ ಅಂಚೆಪಾಳ್ಯ ಬಳಿ ಕಾಡಾನೆ ದಾಳಿಗೆ ವೃದ್ಧ ಸಾವು. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿನ ಬರ ಪರಿಸ್ಥಿತಿ ಪರಿಶೀಲಿಸಲು ಕೇಂದ್ರ ಸರ್ಕಾರ ಆಯಾ ರಾಜ್ಯಗಳಿಗೆ ತಂಡಗಳನ್ನು ಕಳುಹಿಸಲಿದೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ಸರ್ಕಾರ ಹಲವು ಪ್ರದೇಶಗಳಲ್ಲಿ ಬರಗಾಲ ಘೋಷಿಸಿದೆ. ಬರ ಪರಿಸ್ಥಿತಿ ಅಂದಾಜಿಸಲು ಅಕ್ಟೋಬರ್ 3ರಂದು ಕೇಂದ್ರ ತಂಡವನ್ನು ಕಳುಹಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಸಂಕಷ್ಟದ ಸಮಯದಲ್ಲಿ ಕೇಂದ್ರ ಸರ್ಕಾರ ರಾಜ್ಯಗಳೊಂದಿಗೆ ದೃಢವಾಗಿ ನಿಂತಿದೆ ಎಂದು ಹೇಳಿದ್ದಾರೆ.
1: ರಾಜ್ಯ ಸರ್ಕಾರವನ್ನು ಮಹಾರಾಷ್ಟ್ರ ಬಡೆ ಹಿಸೆ ಪರ ಕರ್ನಾಟಕ ಬಡೆ ಹಿಸೆ ಪರ ಸೂಖ ಘೋಷಿತ ಕ್ಯಾ ಹೈ. ಭಾರತ ಸರ್ಕಾರ ರಾಜ್ಯಕ್ಕೆ ಸಾಥ್ ಡಟ್ಕೆ ಖಡಿ ರಹೇಗಿ. ಕರ್ನಾಟಕ ಮೇ ಭಿ 3 ಅಕ್ಟೋಬರ್ ಕೋ ಟೀಮ್ ಬನ್ನಕ್ಕೆ ಭೇಜ ರೇ ವಹಾಂ ಕಿ ಸ್ಥಿತಿ ಕೆ ಆಕಲನ್ ಕೆ ಲಿಯೆ. ಮಹಾರಾಷ್ಟ್ರ ಕೆ ಮುಖ್ಯಮಂತ್ರಿ ಜಿ ಸೆ ಬಾತ್ ಹುಯಿ ಹೈ ತೋ ಭಾಭಿ ಹಮ್ ಟೀಮ್ ಕಿ ತಯಾರಿ ಕರ್ ರಹೇ ಹೈಂ. ಮೈ ಸ್ವಯಂ ಭಿ ಉನ್ ರಾಜ್ಯೋ ಮೇ ಜಾಕೆ ಸ್ಥಿತಿ ದೇಖೂಂಗಾ ಔರ್ ಹಮ್ ಅಪ್ನೆ ಕಿಸಾನೋ ಕೆ ಸಾಥ್ ರಾಜ್ಯ ಸರ್ಕಾರೋ ಕೆ ಸಾಥ್ ಪೂರಿ ತಾಕತ್ ಸೆ ಖಡೆ ರಹೇಂಗೆ ಇಸ್ ಪರಿಸ್ಥಿತಿ ಕಾ ಮುಕಾಬಲಾ ಕರ್ನೆ ಕೆ.
0: ರಾಜ್ಯ ಸರ್ಕಾರದ ಮನವಿ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ 3 ಬರ ಅಧ್ಯಯನ ತಂಡಗಳು ರಾಜ್ಯಕ್ಕೆ ಆಗಮಿಸಿ ಬರ ಪರಿಸ್ಥಿತಿಯ ಕುರಿತು ಅಧ್ಯಯನ ನಡೆಸಲಿದೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಭಾಗದಲ್ಲಿ ಒಂದು ತಂಡ, ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಮತ್ತೊಂದು ತಂಡ ಹಾಗೂ ಮಂಡ್ಯ, ಮೈಸೂರು, ಚಾಮರಾಜನಗರ ಸೇರಿದಂತೆ ಮೈಸೂರು ವಿಭಾಗದಲ್ಲಿ 3ನೇ ತಂಡ ಅಧ್ಯಯನ ನಡೆಸಲಿದೆ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಈಗಾಗಲೇ ಕೇಂದ್ರಕ್ಕೆ ಮೆಮೊರೆಂಡಮ್ ಸಲ್ಲಿಸಿದ್ದು, ಅದರ ಆಧಾರದ ಮೇಲೆಯೇ ಕೇಂದ್ರದ ತಂಡಗಳು ಪರಿಶೀಲನೆ ನಡೆಸಲಿವೆ ಎಂದು ಅವರು ತಿಳಿಸಿದ್ದಾರೆ.
2: 3 ತಂಡಗಳು ಬರುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಈ ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಈ ಭಾಗದಲ್ಲಿ ಒಂದು, ಮತ್ತೆ ಉತ್ತರ ಕರ್ನಾಟಕದಲ್ಲಿ ಒಂದು, ಮತ್ತೆ ಮೈಸೂರು, ಮಂಡ್ಯ, ಮೈಸೂರು, ಚಾಮರಾಜನಗರ ಇದು ಈ ಭಾಗದಲ್ಲಿ ಒಂದು 3 ತಂಡಗಳು ಬರ್ತಾ ಇದೆ. 3 ತಂಡಗಳು ಕೂಡ ಅಧ್ಯಯನ ಮಾಡಿ ಅವರು ವರದಿಯನ್ನು ಕೊಡ್ತಾರೆ. ನಾವೇನು ಈಗಾಗಲೇ ಮೆಮೊರಾಂಡಮ್ ಅನ್ನ ಸಬ್ಮಿಟ್ ಮಾಡಿದ್ದೇವೆ, ಅದರ ಹಿನ್ನೆಲೆಯಲ್ಲಿ ಅವರು ಮಾಡ್ತಾರೆ. ಈಗ ನಾವು ಮತ್ತೊಂದನ್ನ ಮೆಮೊರಾಂಡಮ್ ಅನ್ನ ಕೊಡ್ತೇವೆ. ಏನು ನಾವು

0: ಡಿಕ್ಲೇರ್ ಮಾಡಿರ್ತಕ್ಕಂತ ಎಲ್ಲ ತಾಲೂಕುಗಳನ್ನು ಕೂಡ ಬಹುಶಃ ಅವರು ಮಾಹಿತಿಗಳನ್ನ ತಗೊಳ್ತಾರೆ ಅಂತ ಹೇಳಿ ಕಾಣಿಸುತ್ತೆ.
1: ರಾಜ್ಯದ ಬರ ಪರಿಸ್ಥಿತಿ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ಸರ್ವಪಕ್ಷ ನಿಯೋಗದೊಂದಿಗೆ ಬಿಜೆಪಿ ದೆಹಲಿಗೆ ಆಗಮಿಸದಿದ್ದರೆ ರೈತರ ಹಿತಕ್ಕಾಗಿ ಸರ್ಕಾರವೇ ಅಗತ್ಯ ಕ್ರಮ ಕೈಗೊಳ್ಳಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ನವದೆಹಲಿಗೆ ತೆರಳುವ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರೈತರಿಗೆ 25,000-50,000 ರೂಪಾಯಿ ಪರಿಹಾರ ನೀಡಬೇಕೆನ್ನುವ ಬಿಜೆಪಿ ನಾಯಕರು ಕೇಂದ್ರ ಸರ್ಕಾರದ ಬಳಿ ಮಾತನಾಡಿ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ. ಬರ ಪರಿಸ್ಥಿತಿ ಅಧ್ಯಯನ ಕುರಿತು ಅಕ್ಟೋಬರ್ 3 ಕೇಂದ್ರ ತಂಡ ಆಗಮಿಸುತ್ತಿದ್ದು, ಸಮಿತಿಗೆ ಅಗತ್ಯವಿರುವ ಎಲ್ಲಾ ಸಹಕಾರವನ್ನು ಕಾನೂನಿನ ಚೌಕಟ್ಟಿನಲ್ಲಿ ಅಧಿಕಾರಿಗಳು ನೀಡಲಿದ್ದಾರೆ ಎಂದು ತಿಳಿಸಿದ್ದಾರೆ. ಕಸ್ತೂರಿ ರಂಗನ್ ವರದಿ ಹಾಗೂ ಬರ ಪರಿಸ್ಥಿತಿ ಚರ್ಚಿಸಲು ಸರ್ವಪಕ್ಷ ಸಭೆ ನಡೆಸುವ ಸಂಬಂಧ ಶೀಘ್ರದಲ್ಲೇ ದಿನಾಂಕ ನಿಗದಿಪಡಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ನಕಲಿ ಔಷಧ ತಯಾರಿಕಾ ಪ್ರಕರಣದ ತನಿಖೆ ನಡೆಸುತ್ತಿರುವ ಎಸ್ಐಟಿ ಅಧಿಕಾರಿಗಳು ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಪ್ರಮುಖ ಆರೋಪಿ ಪ್ರಶಾಂತ್ ರಂಜನ್ ಬಾಬು ಎಂಬಾತನನ್ನು ಬಂಧಿಸಿದ್ದಾರೆ. ನಕಲಿ ಔಷಧ ಜಾಲ ಬಯಲಾದ ಬಳಿಕ ಪ್ರಶಾಂತ್ ಅಜರ್ಬೈಜಾನ್ಗೆ ಪರಾರಿಯಾಗಿದ್ದ. ಎಸ್ಐಟಿ ತಂಡ ಆತ ಅಜರ್ಬೈಜಾನ್ನಲ್ಲಿರುವುದನ್ನು ಪತ್ತೆ ಹಚ್ಚಿ ಭಾರತಕ್ಕೆ ಮರಳುವಂತೆ ಒತ್ತಡ ಹೇರಿತ್ತು. ಇಂದು ಮುಂಜಾನೆ ಬೆಂಗಳೂರಿಗೆ ಆಗಮಿಸುತ್ತಿದ್ದಂತೆ ಪೊಲೀಸರು ಆತನನ್ನು ವಶಕ್ಕೆ ಪಡೆದಿದ್ದಾರೆ. ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಪೊಲೀಸರು ಇಂದು ಆತನನ್ನು ವಶಕ್ಕೆ ಪಡೆಯಲಿದ್ದಾರೆ. ಈಗಾಗಲೇ ನಕಲಿ ಔಷಧ ಜಾಲದ ವ್ಯಾಪ್ತಿ, ತಯಾರಿಕೆ ಮತ್ತು ವಿತರಣಾ ಚಟುವಟಿಕೆಗಳು ನಡೆದ ಸ್ಥಳಗಳ ಕುರಿತಂತೆ ತನಿಖಾಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ ಉದ್ಘಾಟಿಸುವಂತೆ ಕೊಪ್ಪಳದ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಗಳಿಗೆ ಇಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಶಿವರಾಜ್ ತಂಗಡಗಿ ಆಹ್ವಾನ ನೀಡಿದ್ದಾರೆ. ಬಳಿಕ ಮಾತನಾಡಿದ ಗವಿಸಿದ್ದೇಶ್ವರ ಸ್ವಾಮೀಜಿ, ಸರ್ಕಾರದ ಆಹ್ವಾನವನ್ನು ಸಂತೋಷದಿಂದಲೇ ಸ್ವೀಕರಿಸಿದ್ದು ನಾಡಹಬ್ಬದಲ್ಲಿ ಪಾಲ್ಗೊಳ್ಳುವುದಾಗಿ ತಿಳಿಸಿದ್ದಾರೆ. ಬಳಿಕ ಮಾತನಾಡಿದ ಸಚಿವ ಶಿವರಾಜ್ ತಂಗಡಗಿ, ಗವಿಮಠದ ಸ್ವಾಮೀಜಿ ದಸರಾ ಉದ್ಘಾಟಿಸಲು ಒಪ್ಪಿಕೊಂಡಿರುವುದರಿಂದ ದಸರಾ ಘನತೆ ಹೆಚ್ಚಾಗಿದೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಸಂಸದ ರಾಜಶೇಖರ ಹಿಟ್ನಾಳ್, ಶಾಸಕ ರಾಘವೇಂದ್ರ ಹಿಟ್ನಾಳ್, ಜಿಲ್ಲಾಧಿಕಾರಿ ಸುರೇಶ್ ಇಟ್ನಾಳ್, ಹಲವು ಗಣ್ಯರು ಉಪಸ್ಥಿತರಿದ್ದರು. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಆಗಮಿಸುತ್ತಿರುವ ಗಜಪಡೆಗಳ ಮಾಹುತರು ಹಾಗೂ ಕಾವಾಡಿಗಳ ಕುಟುಂಬದೊಂದಿಗೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಉಪಹಾರ ಸೇವಿಸಿದರು. ಅರಮನೆ ಆವರಣದಲ್ಲಿ ಮಾಹುತರು ಹಾಗೂ ಕಾವಾಡಿಗಳ ಕುಟುಂಬಸ್ಥರಿಗೆ ಸಚಿವರು ಉಪಹಾರ ಬಡಿಸಿ ನಂತರ ಅವರೊಂದಿಗೆ ಕುಳಿತು ಉಪಹಾರ ಸೇವಿಸಿದರು. ಶಾಸಕರಾದ ಜಿಟಿ ದೇವೇಗೌಡ ಹಾಗೂ ಅನಿಲ್ ಚಿಕ್ಕಮಾದು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬಳಿಕ ಅರಮನೆಯ ಬಳಿ ಸಚಿವರು ಯುವ ದಸರಾ, ರೈತರ ದಸರಾ, ಕಂಬಳ, ಯೋಗ ದಸರಾ ಪೋಸ್ಟರ್ ಬಿಡುಗಡೆ ಮಾಡಿದರು. ಇದೇ ವೇಳೆ ದಸರಾ ಮಹೋತ್ಸವಕ್ಕೆ 22 ಸಚಿವರನ್ನು ನಿಯೋಜಿಸಿರುವ ಕುರಿತು ಪ್ರತಿಕ್ರಿಯಿಸಿದ ಅವರು, 10 ದಿನಗಳ ನವರಾತ್ರಿ ಕಾರ್ಯಕ್ರಮದ ವ್ಯವಸ್ಥೆಗೆ ಸಚಿವರಿಗೆ ಉಸ್ತುವಾರಿ ಜವಾಬ್ದಾರಿ ನೀಡಲಾಗಿದೆ. ಪ್ರತಿದಿನ 2 ಸಚಿವರು ಉಸ್ತುವಾರಿ ವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಮೂಡಾದಲ್ಲಿ ಅಕ್ರಮವಾಗಿ ಪಡೆದಿರುವ ನಿವೇಶನಗಳ ಪಟ್ಟಿಯನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡುವುದಾಗಿ ಹೇಳಿದ್ದಾರೆ. ನ್ಯಾಯಮೂರ್ತಿ ದೇಸಾಯಿ ಆಯೋಗದ ವರದಿಯಂತೆ ನಿವೇಶನಗಳ ರದ್ದು ಪ್ರಕ್ರಿಯೆ ಕೈಗೊಳ್ಳಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ಮೈಸೂರು ರಸ್ತೆಯ ಬಳಿಯ ಅಂಚೆಪಾಳ್ಯದಲ್ಲಿ ಇಂದು ಕಾಡಾನೆ ದಾಳಿಗೆ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದಾರೆ. ಮೃತರನ್ನು ಅಂಚೆಪಾಳ್ಯದ ನಿವಾಸಿ ನಾಗರಾಜ್ ಎಂದು ಗುರುತಿಸಲಾಗಿದೆ. ಮುಂಜಾನೆ ನಡಿಗೆಗಾಗಿ ಹೊರಗೆ ಬಂದಿದ್ದಾಗ ಈ ಘಟನೆ ಸಂಭವಿಸಿದೆ. ಆಸ್ಪತ್ರೆಗೆ ದಾಖಲಿಸಿದರೂ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ. ಕಗ್ಗಲಿಪುರ ಅರಣ್ಯ ವಲಯದ ವ್ಯಾಪ್ತಿಗೆ ಬರುವ ಕೆಂಗೇರಿ ಸಮೀಪದ ರಾಜರಾಜೇಶ್ವರಿ ವೈದ್ಯಕೀಯ ಕಾಲೇಜಿನ ಹಿಂಭಾಗದಲ್ಲಿ ಈ ಘಟನೆ ನಡೆದಿದೆ. ಬನ್ನೇರುಘಟ್ಟ ಅರಣ್ಯ ಪ್ರದೇಶದಿಂದ ಕಾಡಾನೆಯು ಈ ಪ್ರದೇಶಕ್ಕೆ ಬಂದಿರಬಹುದು ಎಂದು ಅರಣ್ಯ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಅರಣ್ಯ ಇಲಾಖೆಯ ಅಧಿಕಾರಿಗಳು ಆನೆಯ ಶೋಧ ಕಾರ್ಯಾಚರಣೆ ಆರಂಭಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ

ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಕುರಿತು ಒಂದು ನೋಟ ಇಲ್ಲಿದೆ. 2015 ಪ್ರಾರಂಭವಾದ ಪಿಎಂ ಮುದ್ರಾ ಯೋಜನೆಯು ಭಾರತದ ಸಣ್ಣ ಉದ್ಯಮಗಳ ಸಾಮರ್ಥ್ಯವನ್ನು ಬಲಪಡಿಸಲು ಸಹಾಯಕವಾಗಿದೆ. ಬಂಡವಾಳ ಇಲ್ಲದವರಿಗೆ ಹಣಕಾಸು ಸಹಾಯ ಒದಗಿಸುತ್ತದೆ. ಈ ಉಪಕ್ರಮವು ಸಣ್ಣ ಉದ್ಯಮಿಗಳಿಗೆ ತಮ್ಮ ವ್ಯವಹಾರಗಳನ್ನು ಆರಂಭಿಸಲು ಉತ್ತೇಜನ ನೀಡುತ್ತಿದೆ. 68% ಸಾಲಗಳನ್ನು ಮಹಿಳೆಯರಿಗೆ ಮತ್ತು 51% ಸಾಲಗಳನ್ನು ಪರಿಶಿಷ್ಟರಿಗೆ ಹಾಗೂ ಒಬಿಸಿ ಸಮುದಾಯದ ಸಣ್ಣ ಉದ್ಯಮಿಗಳಿಗೆ ನೀಡಲಾಗಿದೆ. 2024 ಮುದ್ರಾ ಸಾಲದ ಮಿತಿಯನ್ನು 10 ಲಕ್ಷ ರೂಪಾಯಿಗಳಿಂದ 20 ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿ ಸ್ಥಾನದಿಂದ ಸಾಕ್ಷಿದಾರನಾಗಿ ಬದಲಾಗಿರುವ ಪ್ರದೋಷ್ ಇಂದು ಬೆಂಗಳೂರಿನ 59ನೇ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯದ ಮುಂದೆ ತಮ್ಮ ಹೇಳಿಕೆ ದಾಖಲಿಸಲಿದ್ದಾರೆ. ನಟ ದರ್ಶನ್ ಅಭಿಮಾನಿಗಳಿಂದ ಪ್ರದೋಷ್ಗೆ ಬೆದರಿಕೆ ಇರುವ ಹಿನ್ನೆಲೆಯಲ್ಲಿ ಪೊಲೀಸರು ಬಿಗಿ ಭದ್ರತೆ ಕಲ್ಪಿಸಿದ್ದಾರೆ. ನ್ಯಾಯಾಲಯವು ಮುಂದಿನ 1 ಅಥವಾ 2 ದಿನಗಳಲ್ಲಿ ಹೇಳಿಕೆ ದಾಖಲಿಸಿಕೊಳ್ಳಲಿದೆ. ಮುಖ್ಯವಾಗಿ ಹತ್ಯೆ ನಡೆದ ದಿನದಂದು ನಡೆದ ಘಟನೆಗಳ ಕುರಿತ ಅವರ ಹೇಳಿಕೆಯು ಪ್ರಾಮುಖ್ಯತೆ ಪಡೆದಿದೆ. ಮತ್ತೊಂದೆಡೆ ಪ್ರದೋಷ್ ಅವರ ಕ್ರಾಸ್ ಎಕ್ಸಾಮಿನೇಷನ್ ನಡೆಸಲು ನ್ಯಾಯಾಲಯ ನಿರ್ಧರಿಸಿದ್ದು ಇದು ನಟ ದರ್ಶನ್ ಸಮ್ಮುಖದಲ್ಲೇ ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಅಧ್ಯಯನ ನಡೆಸಲು 3 ಅಕ್ಟೋಬರ್ ಕೇಂದ್ರ ತಂಡ ಆಗಮನ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸ್ಪಷ್ಟನೆ. ಕಸ್ತೂರಿ ರಂಗನ್ ವರದಿ, ಬರ ಪರಿಸ್ಥಿತಿ ಚರ್ಚಿಸಲು ಸರ್ವಪಕ್ಷ ಸಭೆಗೆ ಶೀಘ್ರವೇ ದಿನಾಂಕ ನಿಗದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನಕಲಿ ಔಷಧಿ ಜಾಲದ ಪ್ರಮುಖ ಆರೋಪಿ ಪ್ರಶಾಂತ್ ರಂಜನ್ ಬಾಬು ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಬಂಧನ. ನಾಡಹಬ್ಬ ಮೈಸೂರು ದಸರಾ ಉದ್ಘಾಟಿಸುವಂತೆ ಕೊಪ್ಪಳದ ಗವಿಸಿದ್ದೇಶ್ವರ ಸ್ವಾಮೀಜಿಗೆ ಸರ್ಕಾರ ಆಹ್ವಾನ. ಬೆಂಗಳೂರಿನ ಮೈಸೂರು ರಸ್ತೆಯ ಅಂಚೆಪಾಳ್ಯ ಬಳಿ ಕಾಡಾನೆ ದಾಳಿಗೆ ವೃದ್ಧ ಸಾವು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್. ಸ್ಟುಡಿಯೋದಲ್ಲಿ ಸಮಯ ಆಗಿದೆ 2:41. ಈಗ ಕೇಳೋಣ ಎವರ್ ಗ್ರೀನ್ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಕೇಳೋಣ ಸಿಬಿಐ ಶಂಕರ್ ಚಿತ್ರದ ಗೀತೆ ಗೀತಾಂಜಲಿ. ಹಾಡಿದವರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಲತಾ ಹಂಸಲೇಖ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಇಂದಿನ ಗೀತೆ ಎರಡು ಕನಸು ಚಿತ್ರದ್ದು. ಗಾಯಕರು ಪಿಬಿ ಶ್ರೀನಿವಾಸ್ ಮತ್ತು ವಾಣಿ ಜಯರಾಮ್. ಸಾಹಿತ್ಯ ಚಿ ಉದಯ್ ಶಂಕರ್ ಹಾಗೂ ಸಂಗೀತ ರಾಜನ್ ನಾಗೇಂದ್ರ ಅವರದು.

ಎವರ್ಗ್ರೀನ್ ಸೂಪರ್ ಹಿಟ್ ಹಾಡುಗಳನ್ನ ಕೇಳ್ತಾ ಇದ್ದೀರಾ. ನಮ್ಮ ಮುಂದಿನ ಹಾಡು ನಾಗರಹಾವು ಚಿತ್ರದ್ದು. ಸಂಗಮ ಸಂಗಮ ಹಾಡಿದವರು ಪಿ ವಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ ಅವರು. ಸಾಹಿತ್ಯ ವಿಜಯ ನಾರಸಿಂಹ ಮತ್ತು ಸಂಗೀತ ವಿಜಯ ಭಾಸ್ಕರ್.

ನೀವು ಟ್ಯೂನ್ ಮಾಡಿದಿರ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. ಸ್ಟುಡಿಯೋದಲ್ಲಿ ಸಮಯ ಆಗಿದೆ 2:54. ನಾವು ಕೇಳ್ತಾ ಇದೀವಿ ಎವರ್ಗ್ರೀನ್ ಸಾಂಗ್. ನಮ್ಮ ಮುಂದಿನ ಹಾಡು ವಸಂತ ಬರೆದನು. ಬೆಸುಗೆ ಚಿತ್ರದಿಂದ ಈ ಹಾಡನ್ನು ಕೇಳಲಿದ್ದೀರಿ. ಎಸ್ ವಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜೈರಾಮ್ ಅವರ ಧ್ವನಿಯಲ್ಲಿ, ವಿಜಯ ನಾರಸಿಂಹ ಅವರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರ ಸಂಗೀತ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ವಚ್ಛತೆಯೇ ಸೇವೆ 2026. ಬದಲಾವಣೆ ಮಾತುಗಳಿಂದಲ್ಲ, ಹೆಜ್ಜೆಯಿಂದ ಶುರುವಾಗಲಿ. ವಿಕಸಿತ ಭಾರತದ ಕನಸಿಗೆ ಸ್ವಚ್ಛತೆಯೇ ಅಡಿಪಾಯ.
2: ಸ್ವಚ್ಛತೆ ಎಂದು ಕೂಡಿ ಹಾಡುವ, ಕುಣಿಯುತ್ತಾ ನಲಿಯುತ್ತಾ ಹೊಳೆಯುವ, ಸೂರ್ಯನಂತೆ ಜಿಲ್ಲೆ ಸ್ವಚ್ಛ ಮಾಡುವ.
1: ಮನೆಯಿಂದ ಆರಂಭವಾಗಲಿ ಈ ಜಾಗೃತಿ, ಊರೆಲ್ಲ ಹರಡಲಿ ಈ ಕ್ರಾಂತಿ. ದೇಶದ ಪ್ರತಿಯೊಬ್ಬ ನಾಗರಿಕನ ಪಾಲ್ಗೊಳ್ಳುವಿಕೆಯೇ ನಮ್ಮ ನಿಜವಾದ ಶಕ್ತಿ.
3: ನೀವು ಟ್ಯೂನ್ ಮಾಡಿದ್ದೀರಾ ಎಫ್ಎಂ ರೇನ್ಬೋ. ಸ್ಟುಡಿಯೋದಲ್ಲಿ ಸಮಯ ಆಗಿದೆ 3 ಗಂಟೆ. ಇನ್ನು ಮುಂದೆ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: के फाइनल में भारत पहुंच गया है और पहुंचता क्यों नहीं। अनिमेश और हरित्रा ने जो पूरा दम लगाया, बिल्कुल हरिता भद्रा ने जो आखिर में दम लगाया उससे भारत ने वहां पर शानदार तरीके से कामयाबी हासिल की है। एथलेटिक्स ट्रैक में भारत के लिए बड़ी खबर यकीनी तौर पर है, मिक्स 4x100 मीटर रिले की हीट में भारतीय टीम ने शानदार प्रदर्शन करते हुए 41.54 सेकंड का समय के साथ दूसरा स्थान हासिल किया और फाइनल में जगह बना ली। भारत की शानदार दौड़ में लेग बेहद प्रभावशाली रहा जिसने टीम को मजबूत स्थिति में पहुंचाया। फाइनल में भारत से एक और दमदार प्रदर्शन की उम्मीद की जा रही है।
1: And now a quick update coming in from hockey that India's men was scheduled to take on Bangladesh in their pool A encounter but the match now has been rescheduled.
0: बिल्कुल बात करते हैं महिला डिस्कस थ्रो के फाइनल मुकाबले की जहां भारत की सीमा पुनिया एक मर्तबा ऐसा था तीसरे पायदान पे चल रही थी, ब्रॉन्ज मेडल की दौड़ में थी, अब चौथे पायदान में पहुंच गई है। चीन की दो खिलाड़ी फेंग बी और जियांग पहले और दूसरे स्थान पर, फेंग बी 63.69 के स्कोर के साथ पहले स्थान पर जबकि जियांग भी 62.25 मीटर का थ्रो लगा के दूसरे स्थान पर, वहीं थाईलैंड की इंसायंग 61.43 मीटर का थ्रो लगा के तीसरे स्थान पर, वहीं सीमा पुनिया 59.88 मीटर के बाद तीसरे चौथे स्थान पर बनी हुई है। क्या होता है, क्या घटित होता है, अगले एक घंटे में हम अगले जो अपडेट हम लेके आएंगे 4:30 पर उसमें बताएंगे। फिलहाल मुझे मोहम्मद शाहिद आजमी और विदुषी वत्स को अगले अपडेट तक इजाजत दीजिए, धन्यवाद।
2: ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
3: ನನ್ನ ಒಬ್ಬನಿಗಲ್ಲ, ನಮ್ಮಿಬ್ಬರಿಗೂ ಸೇರಿ.
2: ಅದ್ ಹೇಗೆ?
3: ಎಲ್ಐಸಿಯ ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ಬರಿಗೂ ಜಾಯಿಂಟ್ ಲೈಫ್ ಕವರ್. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಎಲ್ಐಸಿ ಏಜೆಂಟ್ ಅನ್ನು ಸಂಪರ್ಕಿಸಿ. ಎಲ್ಐಸಿ, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
4: ಹಾಯ್, ಹಲೋ, ನಮಸ್ಕಾರ. ಹೊಂಬಿಸಲು ಕ್ವಿಸ್ ಕಾರ್ಯಕ್ರಮಕ್ಕೆ ಪ್ರೀತಿಯ ನೆಲ್ಮೆಯ ಸ್ವಾಗತ, ಸುಸ್ವಾಗತ. ಇದು ಕೇವಲ ಪ್ರಶ್ನೆಗಳಿಗೆ ಉತ್ತರಿಸುವ ಸ್ಪರ್ಧೆಯಲ್ಲ, ನಿಮ್ಮ ನೆನಪಿನ ಶಕ್ತಿ, ಸಾಮಾನ್ಯ ಜ್ಞಾನ ಮತ್ತು ಚುರುಕುತನಕ್ಕೆ ಒಂದು ಸಣ್ಣ ಸವಾಲು. ಸಿನಿಮಾದಿಂದ ಕ್ರೀಡೆಯವರೆಗೆ, ಇತಿಹಾಸದಿಂದ ಇಂದಿನ ಸುದ್ದಿಗಳವರೆಗೆ, ಯಾವ ಕ್ಷೇತ್ರದಿಂದ ಇವತ್ತಿನ ಪ್ರಶ್ನೆ ಅನ್ನೋದು ನಮಗೂ ಕೂಡ ಸರಿಯಾಗಿ ಗೊತ್ತಿರಲ್ಲ, ಆದರೆ ಉತ್ತರ ಮಾತ್ರ ನಿಮ್ಮ ತಲೆಯಲ್ಲಿ ಯಾವಾಗಲೂ ಇರುತ್ತೆ ಅಂತ ಖಂಡಿತವಾಗ್ಲೂ ಗೊತ್ತು. ಹಾಗಾದರೆ ರೆಡಿಯಾಗಿದ್ದೀರಾ ಇವತ್ತಿನ ಹೊಂಬಿಸಿಲು ಕ್ವಿಸ್ ಕಾರ್ಯಕ್ರಮಕ್ಕೆ? ನೀವೇನೇನಾದರೂ ಈಗ ಎಫ್ಎಂ ರೈನ್ಬೋ ಟ್ಯೂನ್ ಮಾಡಿದರೆ ನಮ್ಮ ವಾಟ್ಸಪ್ ಸಂಖ್ಯೆ 9480901013ಗೆ ಸಂದೇಶವನ್ನು ಕಳಿಸಬಹುದು. 9489091013. ಈಗ ಶುರುವಾಗಲಿದೆ ನಿಮ್ಮ ಹೊಂಬಿಸಿಲು ಕ್ವಿಸ್ ಕಾರ್ಯಕ್ರಮ. ನಮ್ಮ ಮೊದಲನೆಯ ಪ್ರಶ್ನೆ, ಲತಾ ಮಂಗೇಶ್ಕರ್ ಜಿ ಅವರ ಹುಟ್ಟುಹಬ್ಬ ಇವತ್ತು, ಸೊ ಹಾಗಾಗಿ ಈ ಪ್ರಶ್ನೆ. ಲತಾ ಮಂಗೇಶ್ಕರ್ ಅವರಿಗೆ 3 ಬಾರಿ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಫಾರ್ ದ ಬೆಸ್ಟ್ ಫಿಮೇಲ್ ಪ್ಲೇಬ್ಯಾಕ್ ಸಿಂಗರ್ ದೊರೆತಿದೆ. ಅಂದರೆ ಲತಾ ಮಂಗೇಶ್ಕರ್ ಜಿ ಅವರಿಗೆ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ದೊರೆತಿದೆ. ಆದರೆ ಅವರ ಮೊದಲ ರಾಷ್ಟ್ರೀಯ ಪ್ರಶಸ್ತಿ ಯಾವ ಚಿತ್ರದ ಹಾಡಿಗಾಗಿ ಬಂದಿತ್ತು ಅಂತ ನಿಮಗೇನಾದರೂ ಗೊತ್ತಿದ್ರೆ ಖಂಡಿತವಾಗ್ಲೂ ನಮ್ಮ ವಾಟ್ಸಪ್ ಸಂಖ್ಯೆ 9480901013ಗೆ ಸಂದೇಶ ಕಳಿಸಬಹುದು. ನಾನು ನಿಮ್ಮ ಆರ್ ಜೆ ಶಾಂತಲಾ ನಿಮ್ಮ ಉತ್ತರಕ್ಕಾಗಿ ಕಾಯ್ತಾ ಇರ್ತೀನಿ. ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇರುತ್ತೆ.

ಹೌದು, ಹೊಂಬಿಸಿಲು ಕಾರ್ಯಕ್ರಮದ ಮೊದಲನೇ ಪ್ರಶ್ನೆ ಆಗಿತ್ತು. ಲತಾ ಮಂಗೇಶ್ಕರ್ ಅವರಿಗೆ 3 ಬಾರಿ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಫಾರ್ ದ ಬೆಸ್ಟ್ ಫಿಮೇಲ್ ಪ್ಲೇಬ್ಯಾಕ್ ಸಿಂಗರ್ ದೊರೆತಿತ್ತು. ಆದರೆ ಅವರ ಮೊದಲ ರಾಷ್ಟ್ರೀಯ ಪ್ರಶಸ್ತಿ ಯಾವ ಚಿತ್ರದ ಹಾಡಿಗಾಗಿ ಬಂದಿತ್ತು ಅಂತ ಬಹಳಷ್ಟು ಜನ ಸಂದೇಶ ಕಳಿಸಿದ್ರಿ. ಸಂದೇಶದ ಸುರಿಮಳೆನೇ ಬಂದಿತ್ತು ಅಂತ ಹೇಳ್ಬೋದು. ಸರಿಯಾದ ಉತ್ತರ ಇದಕ್ಕೆ ಪರಿಚಯ ಚಿತ್ರದ್ದು. ಹೌದು, 1972 ಪರಿಚಯ ಚಿತ್ರದ ಹಾಡಿಗಾಗಿ ಲತಾ ಮಂಗೇಶ್ಕರ್ ಅವರಿಗೆ ತಮ್ಮ ಮೊದಲ ನ್ಯಾಷನಲ್ ಫಿಲ್ಮ್ ಅವಾರ್ಡ್ ಫಾರ್ ದ ಬೆಸ್ಟ್ ಫಿಮೇಲ್ ಪ್ಲೇಬ್ಯಾಕ್ ಸಿಂಗಿಂಗ್ ಪಡೆದರು. ನಂತರ ಕೋರಾ ಕಾಗಜ್ ಮತ್ತು ಲೇಖಿನ್ ಚಿತ್ರಗಳಿಗೂ ಈ ಗೌರವ ದೊರೆಯಿತು. ಸೊ ಹಾಗಾದ್ರೆ ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ಬಿಂದು ಪ್ರಕಾಶ್ ಅವರು ದಿಲೀಪ್ ಕಲ್ಯಾಣ್ಕರ್ ನೇತ್ರ ಕೆಂಗೇರಿ, ರಾಧಾಕೃಷ್ಣ ಚಲ್ಲಹಳ್ಳಿ, ಬಾಬಾ ಕಲ್ಯಾಣ್ ಬೆಂಗಳೂರು, ಎನ್ ಜಿ ಬಸವರಾಜ್ ಚಿತ್ರದುರ್ಗ, ಎನ್ ಕಾಲಪ್ಪ ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ, ಸುಮಿತ್ರಾ ಸಂಡೂರಿನಿಂದ, ಶ್ರೀನಿವಾಸ್ ಹೊಸಕೋಟೆಯಿಂದ, ಕಿಷ್ಕಿಂದ ನಗರದಿಂದ ಗಂಗಾವತಿ ಈರಣ್ಣ ಮತ್ತು ವಿಜಯಶ್ರೀ, ಶಿವಪ್ರಸಾದ್ ಅರವಿಂದ್ ಕೆಂಗೇರಿ ಉಪನಗರದಿಂದ ಆಶಾ ಶ್ರೀನಿವಾಸ್ ಅವರು, ಹಾಗೆ ಜೆ ವಿಲ್ಫ್ರೆಡ್ ಕೊತ್ತನೂರಿನಿಂದ, ಬೆಂಗಳೂರವರು, ಹಾಗೆ ಕಬಾಡಿ ವೆಂಕಟೇಶ್ ಇಂದಿರಾ ಅವರು ಬೆನ್ನಿಪೇಟೆಯಿಂದ, ಸಿದ್ದಲಿಂಗಮೂರ್ತಿ ಸಿರಿಗೆರೆಯಿಂದ, ಸುಭಾನ್ ಕೋರಿ ಅವರು, ಹಾಗೆ ನಾಗೇಂದ್ರ ಈಚಲಬೀಡು ಇವರೆಲ್ಲರೂ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಕೊಟ್ಟಂತಹ ತಮ್ಮೆಲ್ಲರಿಗೂ ಎಫ್ ಎಂ ರೇನ್ಬೋ ಕಡೆಯಿಂದ ಅಭಿನಂದನೆಗಳು.

ಸೊ ಹಾಗಾದರೆ ನಮ್ಮ ಮುಂದಿನ ಪ್ರಶ್ನೆಗೆ ತಾವೆಲ್ಲರೂ ರೆಡಿಯಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮುಂದಿನ ಪ್ರಶ್ನೆ ಇದಾಗಿದೆ. 2026 ಐಚಿ ನಗೋಯಾ ಏಷ್ಯನ್ ಗೇಮ್ಸ್ನಲ್ಲಿ ಇದುವರೆಗೆ ಭಾರತಕ್ಕೆ ಎಷ್ಟು ಚಿನ್ನದ ಪದಕಗಳು ಸಿಕ್ಕಿದೆ ಅಂತ ನೀವು ಹೇಳಬೇಕು. ಇಫ್ ಪಾಸಿಬಲ್ ಯಾವ್ಯಾವುದಕ್ಕೆ ಅಂತ ಕೂಡ ಸಂದೇಶ ಕಳಿಸಬಹುದು. ಮತ್ತೊಮ್ಮೆ ನನ್ನ ಪ್ರಶ್ನೆ, 2026 ಐಚಿ ನಗೋಯಾ ಏಷ್ಯನ್ ಗೇಮ್ಸ್ನಲ್ಲಿ ಭಾರತಕ್ಕೆ ಇದುವರೆಗೆ ಒಟ್ಟು ಎಷ್ಟು ಚಿನ್ನದ ಪದಕಗಳು ದೊರಕಿದೆ? ಸೊ ನಮಗೆ ಉತ್ತರ ಕಳಿಸಬೇಕಾದಂತಹ ಸಂಖ್ಯೆ 9480901013. ನಿಮಗೆ ಒಂದು ಹಾಡಿನ ಕಾಲಾವಕಾಶ ಇರುತ್ತೆ.

ಹೊಂಬೆಸಲು ಕ್ವಿಶೋ ಅಲ್ಲಿ ಸಾಕ್ತಾ ಇದ್ದೀವಿ. ನನ್ನ ಪ್ರಶ್ನೆಯಾಗಿತ್ತು, 2026 ಐಚಿ ನಗೋಯೋ ಏಷ್ಯನ್ ಗೇಮ್ಸ್ನಲ್ಲಿ ಭಾರತ ಇದುವರೆಗೆ ಒಟ್ಟು ಎಷ್ಟು ಚಿನ್ನದ ಪದಕಗಳನ್ನು ಗೆದ್ದಿದೆ, ಇಫ್ ಪಾಸಿಬಲ್ ಯಾವ್ಯಾವುದ್ರಲ್ಲಿ ಗೆದ್ದಿದೆ ಅಂತ ಕಳಿಸಿ ಅಂತ ಬಹಳಷ್ಟು ಜನ ಸಂದೇಶಗಳನ್ನು ಕಳಿಸಿದ್ದೀರಾ, ಅನಂತ ಅನಂತ ಧನ್ಯವಾದಗಳು. ನಿಮ್ಮ ಈ ಉತ್ತರಗಳೇ ನಮ್ಮ ಕಾರ್ಯಕ್ರಮದ ಆತ್ಮ ಅಂತ ಹೇಳಬಹುದು. ಅದಾಗಿನೂ ನಾನು ಆದಷ್ಟು ಹೆಸರುಗಳನ್ನು ರಿಪೀಟ್ ಮಾಡದೇ ಇರೋಕ್ಕೆ ಟ್ರೈ ಮಾಡ್ತೀನಿ, ಹೊಸೊಬ್ಬರಿಗೆ ಅವಕಾಶ ಕೊಡೋಣ ಅಂತ. ಸೊ ಇನ್ ಕೇಸ್ ಯಾರ್ದಾರು ಹೆಸರು 2 ಸಲ ತೊಗೊಂಡಿದ್ರೆ ಯಾರೋ ಬೇಜಾರು ಮಾಡ್ಕೋಬಾರ್ದು, ಬೈ ಓದ್ತಾ ಓದ್ತಾ ಹಾಗೆ ಆಗೋಗ್ಬಿಟ್ಟಿರುತ್ತೆ. ಸೊ ಇದಕ್ಕೆ ಉತ್ತರ ಆಲ್ಮೋಸ್ಟ್ ಎಲ್ಲರೂ ಸರಿಯಾಗಿ ಕೊಟ್ಟಿದ್ದೀರಾ, 4 ಚಿನ್ನದ ಪದಕಗಳು. 4 ಚಿನ್ನದ ಪದಕಗಳು, ಹೌದು, ಭಾರತದ 4 ಚಿನ್ನದ ಪದಕಗಳನ್ನ ಈ ಐಚಿ ನಗೋಯಾ ಏಷ್ಯನ್ ಗೇಮ್ಸ್ನಲ್ಲಿ ತಗೊಂಡಿದೆ. ಒಂದು ಮಹಿಳೆಯರ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ ಜಯ ಗಳಿಸ್ತು, ಮತ್ತು 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ತಂಡ, ಕಮಲ್ಜಿತ್ ಮತ್ತು ಸುರುಚಿ ಸಿಂಗ್ ಏಷ್ಯನ್ ಗೇಮ್ಸ್ ದಾಖಲೆ ಕೂಡ ನಿರ್ಮಿಸಿದ್ರು. ನಂತರ ಮಹಿಳೆಯರ ಕಬಡ್ಡಿ ಇರಾನ್ ವಿರುದ್ಧ 37-34 ಗೆಲುವು ಸಾಧಿಸ್ತು, ಮತ್ತು ಪುರುಷರ ಕಬಡ್ಡಿಯಲ್ಲಿ ಇರಾನ್ ವಿರುದ್ಧ 40-34 ಗೆಲುವು ಸಾಧಿಸಿದೆ. ಸೊ ಹಾಗಾಗಿ ಇದುವರೆಗೆ ಐಚಿ ನಗೋಯಾದಲ್ಲಿ 4 ಚಿನ್ನ, 16 ಸಿಲ್ವರ್ ಬೆಳ್ಳಿ ಮತ್ತು 17 ಬ್ರಾಂಜ್ ಮೆಡಲ್ಗಳನ್ನು ಭಾರತ ಗೆದ್ದು ಇದುವರೆಗೆ 37 ಪದಕಗಳನ್ನು ತನ್ನದಾಗಿಸಿಕೊಂಡಿದೆ. ಸೊ ಇದು ಬಹಳ ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಜಯಶ್ರೀ ಸುನೀಲ್ ಅವರು ಕೊಟ್ಟಿದ್ದಾರೆ, ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ, ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರು, ಸೋಮಶೇಖರ್ ಶಾಮನೂರು ದಾವಣಗೆರೆಯಿಂದ, ಗಜಾನನ ಭಟ್ ಬೋಳನಮಕ್ಕಿ ಹೊನ್ನಾವರದಿಂದ, ಹೊನ್ನೂರು ಅಲಿ ಹನುಮಂತಪುರ ಜಗಳೂರಿನಿಂದ, ಹ್ಯಾಬಿಲ್ ರಾಘವೇಂದ್ರ ಅವರು ಜಯ ಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ, ವೇದಾ ಶೆಟ್ಟಿ ಕಾಳವಾರದಿಂದ, ಎ ಹರಿಹರನ್ ವಿಜ್ಞಾನ ನಗರದಿಂದ, ಚಂದ್ರಶೇಖರ್ ತಾವರೆಕೆರೆಯಿಂದ, ಸುರೇಶ್ ಜಿಆರ್, ಎಸ್ ನಿಜಲಿಂಗಪ್ಪ ಬಡಾವಣೆ ದಾವಣಗೆರೆಯಿಂದ, ಪದ್ಮಶ್ರೀ ಕುಟುಂಬ, ಮೊಹಮ್ಮದ್ ಉಮರ್ ರಾಯಚೂರಿನಿಂದ ಅವರು ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ಡಿಎಸ್ ನಾಗರಾಜ್, ರೋಹಿತ್ ವರ್ದೂನ್ ಕಸ್ತೂರಿಬಾ ನಗರ ಅವರು ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ. ಸೊ ಮತ್ತೆ ಹಾಗೆ ನಂಬರ್ ಎಂಡಿಂಗ್ ವಿತ್ 39761 ಇವರು ಕೂಡ ನಮಗೆ, ಮಂಜುನಾಥ್ ಇಂದರಿಗಿ ಇವರು ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ. ಸಂದೇಶ ಕಳಿಸಿರುವ ತಮ್ಮೆಲ್ಲರಿಗೂ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲಿನ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು.

ನಮ್ಮ ಮುಂದಿನ ಪ್ರಶ್ನೆ, ಒಂದು ಹಾಡನ್ನು ಪ್ರಸಾರ ಮಾಡ್ತೀನಿ, ಹಾಡಿನ ತುಣುಕನ್ನು ಪ್ರಸಾರ ಮಾಡ್ತೀನಿ. ಇವತ್ತು ನಮ್ಮ ಕನ್ನಡ ಸಿನಿಮಾದ ಕುಮಾರ್ ಬಂಗಾರಪ್ಪ ಅವರ 63ನೇ ಹುಟ್ಟುಹಬ್ಬ. ಈ ಹಾಡಿನ ನಂತರ ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಈ ಪ್ರಶ್ನೆಗೆ ತಾವು ಸರಿಯಾದ ಉತ್ತರವನ್ನು ಕೊಡಬೇಕಾಗಿ ವಿನಂತಿ. ಮೊದಲಿಗೆ ಈ ಹಾಡು.

0: ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು.
1: ಅಶ್ವಮೇಧ ಚಿತ್ರದ ಈ ಹಾಡಿನ ಸಾಹಿತ್ಯ ರಚನಾಕಾರರು ಯಾರು ಅಂತ ನನಗೆ ಹೇಳಬೇಕು. ಮತ್ತೊಮ್ಮೆ ನನ್ನ ಪ್ರಶ್ನೆ, ಇವತ್ತು ನಮ್ಮ ಕನ್ನಡ ಸಿನಿಮಾ ರಂಗದ ನಟ ಕುಮಾರ್ ಬಂಗಾರಪ್ಪ ಅವರ 63ನೇ ಹುಟ್ಟುಹಬ್ಬ, ಅವರ ಈ ಅಶ್ವಮೇಧ ಚಿತ್ರದ ಈ ಹಾಡಿನ ಸಾಹಿತ್ಯ ರಚನಾಕಾರರು ಯಾರು ಅಂತ ನಮಗೆ ತಿಳಿಸ್ಬೇಕು. ಈ ಹಾಡಿನ ತುಣುಕನ್ನು ಮತ್ತೊಮ್ಮೆ ಹಾಕ್ತೀನಿ.

0: ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದು.
1: ಓಕೆ, ಸೊ ಉತ್ತರ ಗೊತ್ತಿದ್ರೆ 9480901013. ಈ ಹಾಡನ್ನ ಇವಾಗ ಪ್ರಸಾರ ಮಾಡ್ತೀನಿ, ಖಂಡಿತವಾಗ್ಲೂ ನಿಮಗೆ ಇದಾದ ನಂತರ ನಿಮ್ಮೆಲ್ಲರ ಉತ್ತರಗಳನ್ನ ಓದ್ತೀನಿ.

0: ಇಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ ಅಶ್ವಮೇಧ ಅಶ್ವಮೇಧ.
1: ಎಸ್, ಹೊಂಬಿಸಿಲು ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ವಿ. ನನ್ನ ಪ್ರಶ್ನೆ ಆಗಿತ್ತು ಅಶ್ವಮೇಧ ಚಿತ್ರದ ಈ ಹಾಡಿನ ಸಾಹಿತ್ಯ ರಚನಾಕಾರರು ಯಾರಾಗಿದ್ರು ಅಂತ. ಸಂದೇಶಗಳನ್ನು ಕಳಿಸಿ ಅಂತ ಹೇಳಿದೆ. ಬಹಳಷ್ಟು ಜನ ಸಂದೇಶಗಳನ್ನು ಕಳಿಸಿದ್ದೀರಾ, ಸರಿಯಾದ ಸಂದೇಶ ಕಳಿಸಿದ್ದೀರಾ. ಆದರೂ ನಾನು ಆದಷ್ಟು ಓದಿಲ್ದೇರವರ ಹೆಸರನ್ನು ಓದಕ್ಕೆ ಇಷ್ಟಪಡ್ತೀನಿ ಅಂತ ಆಗಲೇ ಹೇಳಿದ್ದೆ. ಆಟ ಅಂದರೆ ಒಂದು ನಿಯಮ ಇರಬೇಕಲ್ಲ. ಸೊ ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಧನ್ಪಾಲ್ ಅವರು ಸಕಲೇಶ್ಪುರದಿಂದ, ಜಗದಾಂಬಿಕಾ ಹಂಸವೇಣಿ ಅವರು, ಸುಬ್ರಹ್ಮಣ್ಯ ಜಯಂತ್ ಅವರು, ರಘು ನಾರಾಯಣ್ ಅವರು, ಮಂಜುನಾಥ್ ಲಗ್ಗೆರೆ, ರಾಜ್ಕುಮಾರ್ ಕಾತರಕಿ KHB ಕಾಲೋನಿಯಿಂದ, ಅನನ್ಯ ಜಿ ಗುತ್ತೂರು ಗದಗದಿಂದ, ಮಹೇಶ್ BCC ಲೇಔಟ್ನಿಂದ, ಸೌಮ್ಯ ಪುಣೆಯಿಂದ, ಶ್ರೀಮಂತ್ ಹೊಸಮನಿ ಬೀದರ್ನಿಂದ, ಮಂಜುನಾಥ್ ಇಂದರಗಿ, ರೇವಪ್ಪ ಐವಳ್ಳಿ ಅವರು, ಸುಧಾ ಬೂದಿಹಾಳ್ ಅವರು, ಇಂದ್ರೇಶ್ ಇಂದರಗಿ, ಗುಣವತ್ತಿ ಭೀಮಪ್ಪ ದಾವಣಗೆರೆಯಿಂದ, DS ನಾಗರಾಜು ಅವರು ಕೃಷ್ಣ ಹಾಗೂ ವಸಂತ ಜುಡಿಷಿಯಲ್ ಲೇಔಟ್ ಯಲಹಂಕದಿಂದ, ಕಿರಣ್ ರೆಡ್ಡಿ ಜುಮನಾಳ ತಾಲೂಕು ವಿಜಯಪುರದಿಂದ, ಹಾಗೆ ಬಹಳಷ್ಟು ಜನ ಸಂದೇಶ ಕಳಿಸಿದ್ದೀರಾ. ಸೊ ಸಂದೇಶ ಕಳಿಸಿರುವಂತಹ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ಇದಾಗಿತ್ತು ಇವತ್ತಿನ ಹೊಂಬಿಸಿಲು ಕ್ವಿಸ್ ಕಾರ್ಯಕ್ರಮ. ಕೇಳ್ತಾರಿ ಕೇಳಿಸ್ತಾ ಇರಿ FM ರೈನ್ಬೋ, ಕನ್ನಡ ಕಾಮನ ಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ವಚ್ಛತೆಯೇ ಸೇವೆ 2026. ಬದಲಾವಣೆ ಮಾತುಗಳಿಂದಲ್ಲ, ಹೆಜ್ಜೆಯಿಂದ ಶುರುವಾಗಲಿ. ವಿಕಸಿತ ಭಾರತದ ಕನಸಿಗೆ ಸ್ವಚ್ಛತೆಯೇ ಅಡಿಪಾಯ.
2: ಸ್ವಚ್ಛತೆ ಎಂದು ಕೂಡಿ ಹಾಡುವ, ಕುಣಿಯುತ್ತ ನಲಿಯುತ್ತ ಹೊಳೆಯುವ, ಸೂರ್ಯನಂತೆ ಜಿಲ್ಲೆ ಸ್ವಚ್ಛ ಮಾಡುವ.
1: ಮನೆಯಿಂದ ಆರಂಭವಾಗಲಿ ಈ ಜಾಗೃತಿ, ಊರೆಲ್ಲ ಹರಡಲಿ ಈ ಕ್ರಾಂತಿ. ದೇಶದ ಪ್ರತಿಯೊಬ್ಬ ನಾಗರಿಕನ ಪಾಲ್ಗೊಳ್ಳುವಿಕೆಯೇ ನಮ್ಮ ನಿಜವಾದ ಶಕ್ತಿ.
2: ಸ್ವಚ್ಛತೆ ಸ್ವಚ್ಛತೆ ಸ್ವಚ್ಛತೆ
1: ಸ್ವಚ್ಛತೆಯೇ ಸೇವೆ ಅಭಿಯಾನ 2026.
3: ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು ಹೊಂಬಿಸಿಲು ಕ್ವಿಸ್ ಕಾರ್ಯಕ್ರಮ ಕೇಳಿದ್ವಿ. ಅಶ್ವಮೇಧ ಚಿತ್ರದ ಆ ಹಾಡಿನ ಸಾಹಿತ್ಯ ರಚನಾಕಾರರು ಪ್ರೊಫೆಸರ್ ದೊಡ್ರಂಗಿ ಗೌಡರಾಗಿದ್ದರು.

ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 4:03 ಮತ್ತು ಇವತ್ತಿನ ಕಾರ್ಯಕ್ರಮದ ತುಂಬಾ ಸ್ಪೆಷಲ್ ವಿಷಯ ಬೆಂಗಳೂರು ಯೂತ್ ಅಂತ. ನಾವು ಸ್ವಚ್ಛತೆಯೇ ಸೇವೆ ಕಾರ್ಯಕ್ರಮದ ಅಭಿಯಾನದಡಿ ಬಹಳಷ್ಟು ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದೀವಿ. ಏನಂದ್ರೆ ಒಂದು ನಗರವನ್ನ ಸ್ವಚ್ಛವಾಗಿಡೋದು ಕೇವಲ ಸರ್ಕಾರದ ಕೆಲಸನಾ? ಈ ನಗರ ನನ್ನದು ಅನ್ನೋ ಭಾವನೆ ಪ್ರತಿಯೊಂದು

0: ಒಬ್ಬ ನಾಗರಿಕನಲ್ಲೂ ಮೂಡಬೇಕು. ಬೆಂಗಳೂರಿನ ಕೆರೆಗಳಾಗಿರ್ಬೋದು, ಕಾಡು ಆಗಿರ್ಬೋದು, ಪರಿಸರ, ಸ್ವಚ್ಛತೆ, ನಾಗರಿಕ ಸೌಲಭ್ಯ ಆಗಿರ್ಬೋದು, ಇವೆಲ್ಲದರ ಬಗ್ಗೆ ವರ್ಷಗಳಿಂದ ಧ್ವನಿ ಎತ್ತುತ್ತಾ ಕೈ ಜೋಡಿಸುತ್ತಾ ಕೆಲಸ ಮಾಡುತ್ತಿರುವ ಒಬ್ಬ ಯುವ ಮನಸ್ಸು ಇಂದು ನಮ್ಮ ಜೊತೆಗಿದ್ದಾರೆ. ನಮ್ಮ ಸ್ಟುಡಿಯೋದಲ್ಲಿ ಲೈವ್ ಆಗಿ ಕೂತ್ಕೊಂಡಿದ್ದಾರೆ. ಸ್ವಚ್ಛತೆ ಅನ್ನೋದು ಒಂದು ದಿನದ ಅಭಿಯಾನವಲ್ಲ, ಇದು ನಿರಂತರ ಜವಾಬ್ದಾರಿ ಅನ್ನೋದು ಅವರ ಮಾತು. ತಮ್ಮ ಕೆಲಸದ ಮೂಲಕ ಅವರು ಜೀವಾಳ ಟ್ರಸ್ಟ್ನ ಮೂಲಕ ಇಡೀ ಒಂದು ಬೆಂಗಳೂರಿಗೆ ಒಂದು ಜೀವಾಳವನ್ನು ಕೊಡ್ತಾ ಇದ್ದಾರೆ. ಸುಬ್ರಹ್ಮಣ್ಯ ಚೈತನ್ಯ ಅವರು, ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ನೆಲ್ಮೆಯ ಸ್ವಾಗತ.
1: ನಮಸ್ತೆ, ತುಂಬ ಧನ್ಯವಾದಗಳು. ಎಲ್ಲ ಶ್ರೋತೃಗಳಿಗೂ ನಮಸ್ಕಾರಗಳು.
0: ಥ್ಯಾಂಕ್ ಯು ಚೈತನ್ಯ ಅವರೇ, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ಬಹಳನೇ ಸಂತೋಷ ಆಯಿತು. ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಕೂತಿರೋದು ನಮಗಂತೂ ನಿಜವಾಗ್ಲೂ ಸ್ಫೂರ್ತಿ ಧಾರೆ ಅಂತಲೇ ಹೇಳ್ಬೋದು. ಈಗ ನಡೆಯುತ್ತಿರುವ ಸ್ವಚ್ಛತಾ ಹೀ ಸೇವಾ ಅಭಿಯಾನದ ಸಂದರ್ಭದಲ್ಲಿ ನಮ್ಮ ಬೆಂಗಳೂರನ್ನು ಇನ್ನಷ್ಟು ಸ್ವಚ್ಛ, ಹಸಿರು ಮತ್ತು ಸುಂದರವಾಗಿಸಲು ನಿಮ್ಮ ಪಯಣದ ಬಗ್ಗೆ ಮಾತಾಡ್ತಾ ಚೈತನ್ಯ ಅವರಿಗೆ ಈ ಬೆಂಗಳೂರು ಯುತ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತೀನಿ.
1: ತುಂಬಾ ತುಂಬಾ ಧನ್ಯವಾದಗಳು.
0: ಎಸ್ ಚೈತನ್ಯ ಅವರೇ, ನಾನು ನಿಮ್ ಜೊತೆ ಇವತ್ತು ಮಾತಾಡ್ತಾ ಹೋಗ್ತಾ ಒಂದಷ್ಟು ಕುತೂಹಲಕಾರಿ ಸಂಗತಿಗಳನ್ನು ಕೂಡ ನಿಮ್ ಜೊತೆ, ಬಿಕಾಸ್ ನಿಮ್ಮ ಪ್ರೊಫೈಲ್ ನೋಡಿದ್ರೆ ತುಂಬಾ ಅಭೂತಪೂರ್ವಕವಾಗಿದೆ. ನಿಮ್ಮ ಈ ಕೆಲಸಗಳು, ಪರಿಸರ ಕಾಳಜಿ ಇರ್ಬೋದು, ಮರದಲ್ಲಿ ನೆಟ್ಟಿರುವಂತಹ ಮೊಳೆಗಳನ್ನ ತೆಗೆಯೋದಿರ್ಬೋದು, ಕೆರೆಗಳ ಸ್ವಚ್ಛತೆ ಇರಬಹುದು, ಝೀರೋ ವೇಸ್ಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅಥವಾ ಸುಸ್ಥಿರ ಮುಟ್ಟು ಮೆನಸ್ಟ್ರಲ್ ಕಪ್ ಯೂಸ್ ಮಾಡೋದ್ರ ಬಗ್ಗೆ ಇರ್ಬೋದು, ಎಲ್ಲವನ್ನ ನೋಡ್ತಿದ್ರೆ ತಾವೆಲ್ಲವನ್ನು ಹೇಗೆ ಮಾಡ್ತೀರಾ ಅಂತ ಅಂದ್ರೆ, ಈ ಪರಿಸರ, ಕೆರೆ, ನಾಗರಿಕ, ಸ್ವಚ್ಛತೆ, ಇಷ್ಟೊಂದು ಸಮಾಜಮುಖಿ ಕೆಲಸ ಮಾಡಬೇಕಾದ್ರೆ ಯಾವುದೋ ಒಂದು ಘಟನೆ ಅಥವಾ ಒಂದು ವಿಚಾರದಿಂದ ಓಕೆ ನಾನು ಈ ಫೀಲ್ಡ್ಗೆ ಹೋಗಿ ನಾನು ಈ ತರ ಕೆಲಸ ಮಾಡ್ತೀನಿ ಅಂತ ಯಾವಾಗ ಶುರು ಆಯ್ತು?
1: ಅದು ಯೋಚನೆ ಮಾಡಿ ಶುರು ಮಾಡಿದ್ದಲ್ಲ. ನಾವು ಬೆಂಗಳೂರಲ್ಲಿ ಕಸದ ಗುಡ್ಡೆಗಳನ್ನು ನೋಡ್ತಾ ಇರುವಾಗ, ಅದರಲ್ಲಿ ನಾಯಿಗಳು, ಹಸುಗಳು ಅದರ ಸುತ್ತ ಇರುವಾಗ, ಅದರಲ್ಲಿ ಗಬ್ಬು ನಾತ, ಅದರಲ್ಲಿ ಬೆಂಕಿ ಹಾಕ್ತಿರುವಾಗ ತುಂಬ ಯೋಚನೆ ಬರ್ತಾ ಇತ್ತು, ಏನು ಮಾಡ್ಬೋದು ಅಂತ. ಅಂದರೆ ಮನಸ್ಸಿಗೆ ನೋವಾಗ್ತಾ ಇತ್ತು, ಆದರೆ ಯಾವ ದಿಶೆಯಲ್ಲಿ ಹೋಗಬೇಕು ಅನ್ನೋದು ನಮಗಿನ್ನೂ ಗೊತ್ತಿರಲಿಲ್ಲ. ಆಗ ನಮ್ಮ ಪ್ರಧಾನ ಮಂತ್ರಿ ಮೋದಿ ಅವರು ಸ್ವಚ್ಛ ಭಾರತವನ್ನು ಘೋಷಣೆ ಮಾಡಿದರು. ಆಗ ಶುರು ನಾವು ಕುಟುಂಬದಿಂದ ನಾವು ಶುರು ಮಾಡಿದ್ದು, ನಾವು 4 ಜನ ಸ್ವಚ್ಛತೆ ಮಾಡೋಣ ಅಂತ ಶುರು ಮಾಡಿದ್ದು. ಮೊದಲನೇದಾಗಿ ತುರಹಳ್ಳಿ ಫಾರೆಸ್ಟಲ್ಲಿ ಶುರು ಮಾಡಿದ್ದು ಸ್ವಚ್ಛತೆ ಕಾರ್ಯಕ್ರಮ. ಅಲ್ಲಿ ಆಗ ತುಂಬ ಗಾಜಿನ ಚೂರುಗಳೆಲ್ಲ ಇತ್ತು, ಹಾಗಾಗಿ ಮಕ್ಕಳಿಗೆ ಅದು ತೊಂದರೆ ಆಗುತ್ತೆ ಅಂತೇಳಿ ನಾವು ಮನೆ ಸುತ್ತಾನೆ ಶುರು ಮಾಡಿದ್ದು, ಸುತ್ತಮುತ್ತ ಎಲ್ಲ ಮಾಡ್ಲಿಕ್ಕೆ ಶುರು ಮಾಡಿ ಪ್ರತಿ ವಾರ ಮಾಡ್ತಾ ಇದ್ವಿ. ಹಾಗೆ ಅಲ್ಲಿಂದ ಶುರುವಾಗಿದ್ದು, ಆಮೇಲೆ ಕಸ ವಿಂಗಡಣೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಮಾಡೋದು, ಮತ್ತೆ ಇದು ಕಾಡು, ಕೆರೆ, ಹೀಗೆ ಒಂದಕ್ಕೊಂದು ಕೊಂಡಿ ಬೆಳೀತಾ ಹೋಗಿ ಇವತ್ತು ಇಲ್ಲಿದ್ದೇವೆ.
0: ಓಕೆ ಓಕೆ. ಸೊ ನಾನು ನಿಮ್ಮ ಪ್ರೊಫೈಲ್ ನೋಡ್ತಿದ್ದಾಗ ನಾನು ಇನ್ನೂ ಬಹಳಷ್ಟು ವಿಚಾರಗಳನ್ನ ನೋಡಿದ್ವಿ. ಲೈಕ್ ಬರೀ ಮನೆ ಸಮಾಜ ಅಂತ ಅಷ್ಟೇ ಅಲ್ಲ, ನೀವು MSc ಇನ್ ಮೈಕ್ರೋಬಯಾಲಜಿ ಮಾಡಿದ್ದೀರಾ, ಆದ್ರೆ ನೀವು ಪರಿಸರ ಸಂರಕ್ಷಣೆ, ತ್ಯಾಜ್ಯ ನಿರ್ವಹಣೆ, ಶೂನ್ಯ ತ್ಯಾಜ್ಯ ಜೊತೆ BBMP ಜೊತೆ ಪ್ರತಿ ಶನಿವಾರ ನೀವು ಒಂದು ತಂಡವನ್ನು ಮಾಡಿಕೊಂಡು ಸ್ವಯಂ ಸೇವಕರು ಸ್ವಚ್ಛತಾ ಅಭಿಯಾನ ನಡೆಸ್ತಾ ಇದ್ದೀರಾ. ಬರೋಬ್ಬರಿ 226 ಸ್ವಚ್ಛತಾ ಕಾರ್ಯಕ್ರಮಗಳನ್ನ ನಡೆಸಿದ್ದೀರಾ. ಕಪ್ಪು ಚುಕ್ಕೆ, ಸ್ವಚ್ಛತೆ, ಅಕ್ರಮ ಫ್ಲೆಕ್ಸ್ ತೆರವು, ಮರಗಳ ಸಂರಕ್ಷಣೆ, ಗಿಡ ನೆಡೋದು, ಬಸ್ ಸ್ಟಾಪ್ಗಳ ಸ್ವಚ್ಛತೆ, ಅಬ್ಬಬ್ಬ, ಗೋಡೆಗಳ ಅಲಂಕಾರ, ಹೀಗೆ 1-2 ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವ ಹಾಗೆ. ಪ್ರಾಬಬಲಿ ಈ ಕ್ಲೀನಿಂಗ್ ಡ್ರೈವ್ ಅಲ್ಲಿ ಎಲ್ಲೆಲ್ಲಿ ನಿಮಗೆ ಸ್ವಲ್ಪ ಏನಾದ್ರೂ ಚೆನ್ನಾಗಿಲ್ಲ, ತುಂಬಾ ಕಷ್ಟ ಆಗ್ತಾ ಇದೆ ನೋಡಕ್ಕೆ ಅನ್ನೋ ಕಡೆ ಎಲ್ಲ ತಾವು ಹೋಗಿ ಸ್ವಚ್ಛತೆ ಕಾರ್ಯಕ್ರಮ ಅಥವಾ ಅದಕ್ಕೊಂದು ಒಳ್ಳೆ ರೂಪ ತರಕ್ಕೆ ಪ್ರಯತ್ನ ಪಡ್ತಿದ್ದೀರಾ ಅಲ್ವಾ? ಸೊ ಬೆಂಗಳೂರಿನ ಕಸದ ನಿರ್ವಹಣೆ ಬಗ್ಗೆ ನೀವು ಸುಮಾರು 12 ವರ್ಷಗಳಿಂದ ಕೆಲಸ ಮಾಡ್ತಿದ್ದೀರಾ. ಈ 12 ವರ್ಷಗಳಲ್ಲಿ ಬೆಂಗಳೂರಿನ ಕಸದ ಸಮಸ್ಯೆಯನ್ನ ನೀವು ಹೇಗೆ ಬದಲಾಗ್ತಾ ಇದೆ ಅಂತ ನೋಡ್ತೀರಾ?
1: ಹಾಂ, ನಾವು ಅದೇ ನೀವು ಹೇಳ್ದಾಗೆ 12 ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀವಿ, ತುಂಬ ಬದಲಾವಣೆ ನೋಡಿದ್ದೀವಿ. ಆದರೆ ಬದಲಾವಣೆ ಇನ್ನೂ ತುಂಬ ಬರಬೇಕಾಗಿದೆ. ಮೊದಲು ನೋಡಿ, ಅವರಿಗೆ ವಿಂಗಡಣೆ, ಕಸ, ಜನರಿಗೆ ಕಸ ವಿಂಗಡಣೆ ಮಾಡಬೇಕು ಅನ್ನೋದೇ ಗೊತ್ತಿರಲಿಲ್ಲ. ನಾವು ಕೂಡ ಕಲ್ತಿದ್ದೆ ಆಮೇಲೆ. ಹಾಗಾಗಿ ವಿಂಗಡಣೆ ಮಾಡಬೇಕು ಅನ್ನೋದು ಮೊದಲನೇ ಒಂದು ರೂಲ್ ಅಂತ ಹೇಳ್ಬೋದು, ಆಯ್ತಾ? ಅದು ತಿಳಿದ ಆದ್ಮೇಲೂ ಕೂಡ ಅದನ್ನು ಮಾಡದೇ ಇರೋದು ತಪ್ಪು ಅಂತ ಹೇಳ್ತೇನೆ. ಯಾಕೆಂದ್ರೆ ಮಾಡದೇ ಇರೋದು, ಗಾಡಿಗೆ ಕೊಡದೇ ಇರೋದು, ಆಮೇಲೆ ಅದನ್ನು

0: ರಸ್ತೆಗೆ ತಗೊಂಡು ಹೋಗಿ ಬಿಸಾಡೋದು. ಅದರಿಂದ ತುಂಬಾ ಬೆಂಗಳೂರು ಅದರ ಸ್ವಚ್ಛತೆ ಹಾಳಾಗ್ತಾ ಇದೆ. ಹಾಗ ಆಮೇಲೆ ನಾಯಿಗಳು ಹಸುಗಳು ಕೂಡ ಅದರಲ್ಲಿ ಸುತ್ತಮುತ್ತ ಇದೆ. ಸುತ್ತಮುತ್ತ ಪರಿಸರ ತುಂಬಾ ಹಾಳಾಗ್ತಾ ಇದೆ. ಹಾಗಾಗಿ ಮೊದಲನೇದಾಗಿ ಸ್ವಚ್ಛತೆ ಕಡೆಗೆ ನಾವು ಹೋಗ್ಬೇಕು ಅಂದ್ರೆ ಮನೆಯಿಂದ ಮೂಲದಲ್ಲಿ ಕಸ ವಿಂಗಡಣೆ ಮಾಡಬೇಕಾಗಿರೋದು ಮೂಲ ಕರ್ತವ್ಯ. ಹಾಗೆ ಮಾಡಲೇಬೇಕು. ಅದು ತುಂಬಾ ಕಡೆ ಬದಲಾವಣೆ ಬರ್ತಾ ಇದೆ. ಆದ್ರೆ ಕೆಲವರು ಏನ್ ಮಾಡ್ತಾರೆ, ನನಗೆ ಪುರ್ಸೋತಿಲ್ಲ, ನಾನು ಗಾಡಿಗೆ ಕೊಡ್ಲಿಕ್ಕೆ ಪುರ್ಸೋತಿಲ್ಲ ಅಂತ ಹೇಳಿ ಅವರು ಬಿಸಾಕಿ ಹೋಗ್ತಾರೆ. ಆದ್ರೆ ಮೊನ್ನೆ ಕೃಷ್ಣ ಬೈರೇಗೌಡರ ಜೊತೆ ಒಂದು ಮೀಟಿಂಗ್ ಕೂಡ ಆಗಿತ್ತು. ಆಗ್ಲೇ ಅವ್ರು ಹೇಳಿದ್ರು, ನೀವು ವಿಂಗಡಣೆ ಮಾಡಿ ಬಕೆಟ್ ಅನ್ನ ಗೇಟಲ್ಲಿ ಸಿಕ್ಸಿ ಆಯ್ತಾ, ಅಥವಾ ಗೋಡೆಗೆ ಮೊಳೆ ಹಾಕಿ ಅಲ್ಲಿ ಸಿಕ್ಸಿ ಆಯ್ತಾ. ಹಾಗಾಗಿ ನಾವು ಎಕ್ಸ್ಕ್ಯೂಸ್ ಅಥವಾ ನಾವು ನೆಪ ಹಾಕೊಡೋ ಹಾಗಿಲ್ಲ. ನಾವು ಇದು ಈ ರೀಸನ್ ಇಂದ ನಮಗೆ ಮಾಡೋಕ್ಕಾಗಲ್ಲ, ಈ ಕಾರಣದಿಂದ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ನಾವು ಕೊಡಬಾರ್ದು.
1: ನಾವು ನೋಡ್ತಾ ಇರ್ತೀವಿ, ಹೌದು ಕಸ ಆಟೋ ಬಂದಾಗ ಕಸ ಕೊಡದೆ ನಮ್ಗೆ ಟೈಮ್ ಇಲ್ಲ, ಇವಾಗ ಕೆಳಗ್ ಹೋಗಿ ಅಪಾರ್ಟ್ಮೆಂಟ್ ಅಲ್ಲಿ ಅಂತೂ ಇನ್ನು ನಂಗೆ ಕೆಳಗ್ ಹೋಗಿ ಕೊಡಕ್ಕೆ ಟೈಮ್ ಇಲ್ಲ ಅನ್ಬಿಡೋದು, ಆಮೇಲೆ ಗಾಡಿಲಿ ಹೋಗ್ತಾ ಕವರ್ ಅಲ್ಲಿ ಕಟ್ಕೊಂಡು ಒಂದ್ ಸೈಡ್ ಅಲ್ಲಿ ಎಸೆದ್ಬಿಟ್ಟು ಹೋಗೋದು. ಖಂಡಿತವಾಗ್ಲೂ ನೀವು ಹೇಳಿದ್ದು ಇದನ್ನ ಚಾರಿಟಿ ಬಿಗಿನ್ಸ್ ಎಟ್ ಹೋಮ್ ಅಂತಾರಲ್ಲ, ಹಾಗೆ ಸ್ವಚ್ಛತೆ ನಾವು ಮನೆಯಿಂದನೇ ಶುರು ಮಾಡಬೇಕು ಅಂತ ಹೇಳ್ತಿದ್ದೀನಿ ಅಲ್ವಾ. ಸೊ ಮತ್ತೆ ನನಗೆ ಮತ್ತೆ ಒಂದು ಪ್ರಶ್ನೆ ಏನು ಅಂದ್ರೆ, ನಾವು ರೋಡಿನ ಸುತ್ತಮುತ್ತ ಈ ಕಸದನ್ನು ತುಂಬಾ ನೋಡ್ತೀವಲ್ಲ, ದೂರ್ತೀವಿ, ತುಂಬಾ ದೂರ್ತೀವಿ, ಯೋ ವಾಸನೆ ಮೂಗ್ ಮುಚ್ಕೊಂಡು ಎಷ್ಟೊಂದು ಕಡೆ ಹೋಗ್ತಿರ್ತೀವಿ ಬೆಂಗಳೂರಲ್ಲಿ. ನೀವು ಬೆಂಗಳೂರವರೇ ಆಗಿರೋದ್ರಿಂದ ನಿಮಗೆ ಗೊತ್ತು. ಆದ್ರೆ ಇದನ್ನ ಬದಲಾಯಿಸಲು ನಾಗರಿಕರಾಗಿ ನಾವು ಮೊದಲ ಹೆಜ್ಜೆ ಏನ್ ಮಾಡ್ಬೇಕು ಅಂತೀರಾ?
0: ಮೊದಲನೇದಾಗಿ ನಾನು ಆಗ್ಲೇ ಹೇಳಿದಾಗೆ ಮೂಲದಲ್ಲೇ ಕಸ ವಿಂಗಡಣೆ ಮಾಡಿ, ಕಸವನ್ನು ಗಾಡಿಗೆ ಕೊಡಿ, ಬೇರೆಲ್ಲೂ ಬಿಸಾಕ್ಬೇಡಿ, ಯಾವುದೇ ನೆಪವನ್ನು ಕೊಡಬೇಡಿ ಆಯ್ತಾ. ಅದಾದ ನಂತರ ಈಗ ಹೊರಗಡೆ ಹಾಕಿದ್ದಾರೆ, ಹಾಕೋರ್ನ ನೋಡಿದೀರಾ, ಅವರಿಗೆ ತಿಳುವಳಿಕೆ ಹೇಳಿ, ತಿಳುವಳಿಕೆ ಹೇಳಿ ಆಗ್ಲಿಲ್ಲ ಅಂದ್ರೆ ಅಧಿಕಾರಿಗಳಿಗೆ ತಿಳಿಸಿ, ಅವರ ಫೋಟೋವನ್ನು ತೆಗೆದು ಅಥವಾ ಗಾಡಿ ಫೋಟೋವನ್ನು ತೆಗೆದು ಅಧಿಕಾರಿಗೆ ತಿಳಿಸಿ ಆಯ್ತಾ. ಕಪ್ಪು ಚುಕ್ಕೆ ಇದೆ, ಬ್ಲ್ಯಾಕ್ ಸ್ಪಾಟ್ಸ್ ಇದೆ ಅಂದ್ರೆ ಅದನ್ನು ಕೂಡ ತಿಳಿಸಿ. ಹಾಗಾಗಿ ನಾವು ಎಲ್ಲವನ್ನು ಈಗ ನಾವು ಕೆಲವೊಮ್ಮೆ ಸ್ವಚ್ಛತೆ ಮಾಡಿ ಬಂದಿದ್ದಾದ ನಂತರ ಕೂಡ ಅಲ್ಲಿ ಕಸವನ್ನು ಹಾಕ್ತಾರೆ, ಅಲ್ಲಿ ಸುತ್ತಮುತ್ತಲಿನವರು ಎಚ್ಚರಗೊಂಡು ಅದನ್ನ ನೋಡ್ಕೊಂಡು ಅವ್ರು ಹಾಕದಾಗೆ ನೋಡ್ಕೊಂಡ್ರೆ, ಎಲ್ಲರೂ ಜವಾಬ್ದಾರಿ ತಗೊಂಡು ಮಾಡಿದ್ರೆ ಅದನ್ನ ನಾವು ಎಲ್ಲದಕ್ಕೂ ಅಷ್ಟೇ ನಾವು ಜವಾಬ್ದಾರಿ ತಗೊಳ್ಬೇಕು, ಅದು ನನ್ನದಲ್ಲ ಅನ್ನೋದನ್ನ ನಾವು ಬಿಡ್ಬೇಕು.
1: ಕರೆಕ್ಟ್ ಕರೆಕ್ಟ್ ಹೌದು. ಸೊ ನೀವು ಹೇಳ್ದಂಗೆ ಇವಾಗ ಕಸ ಹಾಕ್ತಿರೋರಿಗೆ ನಾವು ಫೋಟೋ ತೆಗೆದು ಅಧಿಕಾರಿಗಳಿಗೆ ಕಳಿಸ್ಬೇಕು ಅಂತ. ಸೊ ಇಲ್ಲಿ ಪ್ರಶ್ನೆ ಕೇಳ್ತಿದ್ದಾರೆ, ಯಾವ ಅಧಿಕಾರಿಗಳಿಗೆ ಕಳಿಸ್ಬೇಕು, ನಮ್ಗೆ ಅವರ ಕಾಂಟ್ಯಾಕ್ಟ್ ಇಲ್ವಲ್ಲ ಅಂತ.
0: ಅದು ಒಂದು ವ್ಯಾಲಿಡ್ ಪ್ರಶ್ನೆ. ನಿಮ್ಮ ಏನ್ ಮಾಡ್ಬೇಕು, ನೀವು ನಿಮ್ಮ ಯಾವ ಜಾಗದಲ್ಲಿ ಇದ್ದೀರಾ ಅಲ್ಲಿಯ ಹೆಲ್ತ್ ಇನ್ಸ್ಪೆಕ್ಟರ್ಸ್, ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಸೂಪರ್ವೈಸರ್ನಗಳನ್ನ ನೀವು ಯಾರು ಅಂತ ಕಂಡು ಹಿಡಿದು ಅವರ ನಂಬರ್ ಅನ್ನು ನೀವು ತಗೊಳ್ಬೇಕು. ಯಾಕೆಂದ್ರೆ ಬರೀ ಈಗ ಕಸ ಬಿಸಾಕಿದ ಅವ್ರನ್ನ ತಿಳಿಸೋದು ಮಾತ್ರ ಅಲ್ಲ, ಈಗ ಕಸದ ಗಾಡಿ ನಿಮ್ಮ ಮನೆಗೆ ಬರ್ಲಿಲ್ಲ ಅಂದ್ರೂ ಕೂಡ ನೀವು ತಿಳಿಸ್ಬೇಕು, ಬರ್ಲಿಲ್ಲ ಅಂತ ಹೇಳಿ ಬಿಸಾಕೋದಲ್ಲ. ಹಾಗಾಗಿ ಅದು ನಿಮ್ಮ ನಾಗರಿಕ ಜವಾಬ್ದಾರಿ ಕೂಡ, ನನಗೆ ಗೊತ್ತಿಲ್ಲ ಅಂತ ಹೇಳೋದು ಸಬೂಬು, ಆದರೆ ಯಾರು ಅಂತ ತಿಳಿದು ಅದನ್ನು ಕಂಡು ಹಿಡಿದು ನೀವು ತಗೊಳ್ಬೇಕು.
1: ಕರೆಕ್ಟ್ ಕರೆಕ್ಟ್. ಇನ್ನಷ್ಟು ನಿಮ್ ಜೊತೆ ಮಾತಾಡ್ತೀನಿ. ನಮ್ಮ ಕೇಳುಗರು ಕೂಡ ಚೈತನ್ಯ ಸುಬ್ರಹ್ಮಣ್ಯ ಅವರಿಗೆ ಯಾವ್ದಾದ್ರೂ ಪ್ರಶ್ನೆ ಕೇಳಬೇಕು ಅನ್ನೋದಾದ್ರೆ, ಅಥವಾ ಏನಾದ್ರೂ ಮಾಹಿತಿ ಹೇಳಬೇಕು ಅಥವಾ ಅವರಿಗೆ ಪ್ರೋತ್ಸಾಹಿಸಬೇಕು ಅನ್ನೋದಾದ್ರೆ, ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, 9480901013ಗೆ ನಿಮ್ಮ ಸಂದೇಶಗಳನ್ನ ಕಳಿಸಬಹುದು. ಈಗ ಒಂದು ಚಿಕ್ಕ ಹಾಡನ್ನ ಕೇಳಿ ನಂತರ ನಮ್ಮ ಕಾನ್ವರ್ಸೇಷನ್ನ ಮುಂದೆ ಬರ್ಸೋಣ. ಓಕೆನಾ?
0: ಓಕೆ.

0: ಹೌದು, ನನಗೂ ಬಹಳಷ್ಟು ಕೇಳೋದಿದೆ ಚೈತನ್ಯ ಸುಬ್ರಹ್ಮಣ್ಯ ಅವರನ್ನು, ಬಹಳಷ್ಟು ಅವರು ಕೂಡ ಹೇಳೋದಿದೆ. ಸೊ ಹಾಗಾಗಿ ನಾವು ಮಾತಾಡ್ತಾ ಇದ್ವಿ, ನಮ್ಮ ನೆಲ ಜಲ ಪರಿಸರ, ನಿಮ್ಮ ಇದೆಯಲ್ಲ ನೆಲ ಜಲ ಪರಿಸರ ತಂಡ ಇದೆ ಅಲ್ವಾ, ಬಿ ಬಿ ಎಂ ಪಿ ಜೊತೆ ನಿರಂತರವಾಗಿ ಸ್ವಚ್ಛತಾ ಅಭಿಯಾನ ನಡೆಸ್ತಾ ಇದ್ದೀರಾ ನಿಮ್ಮ ಜೀವಾಳ ಟ್ರಸ್ಟಿಂದನೂ ಕೂಡ. ಸೊ ಮತ್ತು ನಾನು ಈಗ ಒಂದು ವಿಚಾರ ನೋಡಿದ್ದು ಅಂದರೆ, ಜನರನ್ನ ಒಂದು ದಿನದ ಕ್ಲೀನಪ್ ಡ್ರೈವಿಗೆ ಕರ್ಕೊಂಬರೋದು ತುಂಬ ಕಷ್ಟ, ಅಂಥದ್ರಲ್ಲಿ ನೀವು ನಿರಂತರವಾಗಿ ಇಷ್ಟು ವರ್ಷದಿಂದ ಈ ಥರ ಸ್ವಚ್ಛತಾ ಕಾರ್ಯಕ್ರಮ ಅಭಿಯಾನ ಮಾಡ್ತಾ ಇದ್ದೀರಲ್ಲ, ಹೇಗೆ ಇದು ಮಾಡೋಕ್ಕೆ ಕಷ್ಟ ಆಗಲ್ವಾ, ಎಲ್ಲಿಂದ ಕರ್ಕೊಂಬರ್ತೀರಾ ಈ ವಾಲಂಟಿಯರ್ಸ್ನ, ಎಷ್ಟು ಕಷ್ಟ ಇದೆ ಅಂತ ನಮಗೆ ಹೇಳ್ಬೋದಾ?
1: ಮೊದಲನೇದಾಗಿ ನಾವು ನಮ್ಮ ತಂಡ ಸ್ವಲ್ಪ ಸ್ವಲ್ಪ ಹುಚ್ಚು ಅಂತ ಹೇಳ್ಬೋದು ಇಂತ, ಹಾಗಾಗಿ ನಾವು ಹೌದು, ಯಾಕೆಂದ್ರೆ ಮಾಡ್ತಾ ಮಾಡ್ತಾ ನಮಗೆ ಅದು ಮಾಡ್ಲಿಲ್ಲ ಅಂದ್ರೆ, ಹುಷಾರಿಲ್ಲ ಅಂದ್ರೂ ನಮಗೆ ಸುಮ್ಮನೆ ಕೂರ್ಲಿಕ್ಕೆ ಆಗೋದಿಲ್ಲ, ಮತ್ತೆ ಹೋಗ್ತೀವಿ ನಾವು. ಹಾಗಾಗಿ ಅದು ನಾವು ಅಷ್ಟೇ, ಯಾರನ್ನು ಈಗ ಬನ್ನಿ ಅಂತ ಎಳ್ದು ಕರೆದು ನಾವು ಯಾರನ್ನು ವಾಲಂಟಿಯರ್ಸ್ನ ಕರೆಯೋದಿಲ್ಲ, ಎಲ್ಲರೂ ನೋಡಿ ಸ್ವೇಚ್ಛೆಯಿಂದ ಬಂದು ಮಾಡ್ತಾ ಇದ್ದಾರೆ, ನಾವು ಅಷ್ಟೇ, ಅಟೆಂಡೆನ್ಸ್ ಏನೂ ಇಲ್ಲ. ಹಾಗಾಗಿ ಅವ್ರಿಗೆ ಬಂದಾಗ ಬರ್ಬೋದು, ಯಾಕೆಂದ್ರೆ ಈಗ ನಾವು ತಂಡವಾಗಿ ಮಾಡಿದ್ರು ಕೂಡ ಅದೊಂದು ಸೇವೆ, ಅವ್ರು ಬಂದು ಮಾಡೋದು ನಮ್ಮ ಜೊತೆ ಅಷ್ಟೇ, ಆದರೆ ಅವ್ರು ಮಾಡ್ತಿರೋದು ಅವರ ಪಾಲಿನ ಸೇವೆ, ಪರಿಸರಕ್ಕಾಗಿ ಸೇವೆ. ಹಾಗಾಗಿ ಯಾವಾಗ ಬೇಕೋ ಅವ್ರು ಬಂದು ಮಾಡ್ತಾರೆ, ಅವ್ರಿಗೆ ಹೋಗ್ತಾರೆ, ಕೆಲವೊಮ್ಮೆ ಕೆಲವು ವರ್ಷಗಳು ಮಾಡಿ ಹೋಗಿದ್ದಾರೆ, ಕೆಲವು ತಿಂಗಳುಗಳು ಮಾಡಿದ್ದಾರೆ, ಕೆಲವರೆಲ್ಲ ತುಂಬಾ ವರ್ಷಗಳಿಂದ ನಮ್ಮ ಜೊತೆನೆ ಮಾಡ್ತಾ ಇದ್ದಾರೆ. ನಂಬರ್ ಎಲ್ಲಾನು ಅಷ್ಟೇ, ಅದ್ರ ಸಂಖ್ಯೆಗಳು ಇಳಿಯುತ್ತೆ ಏರುತ್ತೆ, ಆದ್ರೆ ಕೆಲಸ ಮಾತ್ರ ನಿರಂತರವಾಗಿ ನಡೆಯುತ್ತೆ,
0: ನಿರಂತರವಾಗಿ ಅವಿರತವಾಗಿ ನಡೀತಾನೆ ಇರುತ್ತೆ ನಿಮ್ ಕಾರ್ಯಕ್ರಮ ಅಂತ ಹೇಳ್ತೀರಾ. ಸೊ ಈಗ ನೀವು ಹೇಗೆ ವಾಲಂಟಿಯರ್ಸ್ ನ ಮುಟ್ತೀರಾ? ಇವಾಗ ಯಾರೋ ನಮ್ ಜೊತೆ ಈಗ ನಿಮ್ ಜೊತೆ ಕೈ ಜೋಡಿಸಿ ನಾನು ಕೂಡ ಕ್ಲೀನಪ್ ಆಕ್ಟಿವಿಟಿ ಮಾಡ್ಬೇಕು, ನಾನು ಕೂಡ ಈ ಮರಗಳ ಮೇಲೆ ನೆಟ್ಟಿರುವಂತಹ ಮೊಳೆಗಳನ್ನ ತೆಗಿಬೇಕು ಅಂತ ಅನ್ನೋದಾದ್ರೆ, ನೀವು ನಿಮ್ಮನ್ನ ಅವರು ಹೇಗೆ ರೀಚ್ ಮಾಡ್ಬೋದು?
1: ಒಂದು ನನ್ನ ಫೋನ್ ನಂಬರ್ ಅವ್ರಿಗೆ ಸಿಕ್ಕಿದ್ರೆ ಫೋನ್ನಲ್ಲಿ ವಾಟ್ಸ್ಆ್ಯಪ್ ಮಾಡ್ಬೋದು, ಇನ್ನೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ನಂದು ಚೈತನ್ಯ ಡಾಟ್ ಸುಬ್ರಹ್ಮಣ್ಯ ಅಂತ ಇದೆ, chaitanya.subrahmanya.sub.rah.mann.ya ಅಥವಾ ಜೀವಾಳ _ ಟ್ರಸ್ಟ್ ಅಂತ ಇದೆ, ಅದಕ್ಕೆ ಮೆಸೇಜ್ ಮಾಡಿದ್ರೆ ಅವರನ್ನ ನಾವು ತಂಡ ಇದೆ, ಒಂದು ನಾವು ಒಂದು ತಂಡ ಮಾಡ್ಕೊಂಡಿದ್ದೇವೆ ವಾಟ್ಸ್ಆಪ್ ಅಲ್ಲಿ, ಅದಕ್ಕೆ ಸೇರಿಸ್ತೀವಿ, ಎಲ್ಲಿ ಮಾಡ್ತೀವಿ ಅಂತ ನಾವು ಪ್ರತಿ ವಾರ ಎಲ್ಲಿ ಮಾಡ್ತೀವಿ ಅಂತ ತಿಳಿಸ್ತೀವಿ. ಹೌದು, ತಿಳಿಸ್ತೀವಿ. ಹಾಗಾಗಿ ಅವರಿಗೆ ಅನುಕೂಲವಾದಲ್ಲಿ ಅವ್ರು ಬಂದು ಸೇರ್ಕೊಳ್ಬಹುದು,
0: ಯಾರು ಬೇಕಾದ್ರೂ ಬಂದು ಸೇರ್ಕೋಬಹುದು.
1: ಹೌದು,
0: ಇದು ಇಷ್ಟ ಇದ್ರೆ ಅವ್ರು ಯಾರು ಬೇಕಾದ್ರೂ ಬಂದು ಸೇರ್ಕೋಬಹುದು. ಮತ್ತೆ ನೀವು ಮತ್ತೆ ನಿಮ್ಮ ಈ ತಂಡ 225 ವಾರಗಳ ನಿರಂತರ ಸ್ವಚ್ಛತಾ ಚಟುವಟಿಕೆ ನಡೆಸಿದಿರಲ್ಲ, ಅದು ನಿಜಕ್ಕೂ ಶ್ಲಾಘನೀಯ. ಒಂದು ವಾರ ಅಲ್ಲ, ಎರಡು ವಾರ ಅಲ್ಲ, ಇಷ್ಟು ವರ್ಷಗಳ ಕಾಲ ಈ ಉತ್ಸಾಹ ಇರಕ್ಕೆ ಪ್ರಾಬಬಲಿ ಏನ್ ಕಾರಣ? ಅದೇ ನೀವಾಗ್ಲೇ ಹೇಳಿದಂಗೆ ನಮ್ಗೊಂದು ಹುಚ್ಚು ಅಂತ ಅಲ್ವಾ, ಅದೇ ಕಾರಣ ಅಂತ ಹೇಳ್ತಾ ಇದ್ದೀರಾ. ಮತ್ತೆ ತೂರಹಳ್ಳಿ ಅರಣ್ಯದ ಸುತ್ತಮುತ್ತ ನಡೆದ ಕ್ಲೀನಪ್ ಡ್ರೈವ್ ನಲ್ಲಿ ಸುಮಾರು 2 ಟನ್ ತ್ಯಾಜ್ಯ ತೆರವುಗೊಳಿಸಿದ್ದೀರಾ ಅಂತ ಹೇಳಿದ್ರಿ. ಅಲ್ಲಿ ನಿಮಗೆ ಅಷ್ಟು ಪ್ರಮಾಣದ ಕಸ ಕಂಡಾಗ ನಿಮ್ಗೆ ಥೂ, ಜನರಿಗೆ ಏನೋ ಒಂದು ಹೇಳಬೇಕು, ಯಾಕಪ್ಪ ಹಿಂಗ್ ಮಾಡ್ತೀರಾ ಅಂತ ಅನ್ಸಿದ್ದುಂಟಾ? ಮತ್ತೆ ಈ ತೂರಹಳ್ಳಿ ಫಾರೆಸ್ಟ್

0: ಮೊನ್ನೆ ನೀವು ಬಿಟ್ಟು ತಬಾಯಿ ಅವರನ್ನು ಕೂಡ ಕರ್ಕೊಂಡ್ಬಂದಿದ್ರಿ ಅಂತ ಅನ್ಕೋತೀನಿ. ಅದೇ ಮಧ್ಯಪ್ರದೇಶದಲ್ಲಿ ಒಬ್ಬನೇ ಹುಡುಗ, 21 ವರ್ಷದ ಯುವಕ, ಇಡೀ ನದಿಯನ್ನ ಸ್ವಚ್ಛಗೊಳಿಸಿದಂತಹ ಬಿಟ್ಟು ತಬಾಯಿ ಕೂಡ ನಿಮ್ಮ ಜೊತೆ ಈ ಕ್ಲೀನಪ್ ಡ್ರೈವ್ ಅಲ್ಲಿ ಇದ್ರು ಅಂತ ನಾನು ಕೂಡ ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಹಾಗಾಗಿ ಈ ವಿಷಯದ ಬಗ್ಗೆ ಏನ್ ಹೇಳ್ತೀರಾ?
1: ಮೊದಲನೇದಾಗಿ ದಿ ಇಂಡಿಯನ್ ಗರಾಜ್ ಕೋ ಅಂತ ಒಂದು ಕಂಪನಿ ಅವರು, ಅವ್ರ ಜೊತೆ ದಿ ಇಂಡಸ್ ಹರ್ಬ್ಸ್ ಅಂತ ಸಂಸ್ಥೆಯವರು ಜೊತೆ ಸೇರಿಕೊಂಡು ಅವರನ್ನು ಕರೆಸಿದ್ರು. ಹಾಗೆ ನಮ್ಮನ್ನು ಕರೆದಿದ್ರಿಂದ ನಾವು ಹೋಗಿದ್ವಿ, ಜೊತೆಯಾಗಿ ಮಾಡಿದ್ದು. ಇದು ತುರಹಳ್ಳಿ ಅರಣ್ಯದ ಪಕ್ಕದಲ್ಲಿನ ರಸ್ತೆಯನ್ನ ಸ್ವಚ್ಛತೆ ಮಾಡಿದ್ದು, ತುರಹಳ್ಳಿ ಒಳಗಡೆ ಅಲ್ಲ, ಹೊರಗಡೆ ಮಾಡಿದ್ದು. ಅದೇನಂದ್ರೆ ಅಲ್ಲಿ ನಿರ್ಜನ ಪ್ರದೇಶ, ಹಾಗಾಗಿ ಟ್ರಕ್ ಗಟ್ಟಲೆ ಬಂದು ಈ ಚಿಕನ್ ವೇಸ್ಟ್, ಮೆಡಿಕಲ್ ವೇಸ್ಟ್, ಆಮೇಲೆ ತುಂಬಾ ಇಂಥದ್ದನ್ನ, ಯಾಕೆಂದ್ರೆ ಅಲ್ಲಿ ಹೇಳ್ಬೇಕಂದ್ರೆ ಒಂದು 5 ವರ್ಷದ ಹಿಂದೆ ಅಲ್ಲಿ ತುರಹಳ್ಳಿಗೆ ಬೆಂಕಿ ಬಿದ್ದ ರಿವ್ಯೂ ಹೋಗಿದ್ದಾಗ ಅಲ್ಲೊಂದು ಶವ ಕೂಡ ಸಿಕ್ಕಿತ್ತು ನಮಗೆ. ಹಾಗಾಗಿ ಅದು ತುಂಬಾ ನಿರ್ಜನ ಪ್ರದೇಶವಾದ್ರಿಂದ ಕಸ ಬಿಸಾಕೋರಿಗೆ ಅದೊಂದು ಒಳ್ಳೆ ತಾಣ ಆಗಿದೆ. ಹಾಗಾಗಿ ಅಲ್ಲಿ ಅಷ್ಟು ಕಸ ಸಿಕ್ಕಿತ್ತು. ಬಟ್ ನಮಗೆ ಅದು ಮಾತ್ರ ಅಲ್ಲ, ಈಗ ಹಾಗೆ ಬಿಟ್ಟು ತಬಾಯಿಯವರು ಬಂದಿದ್ರು, ಅವರು ಕೂಡ ಸಿಕ್ಕಿದ್ರು. ಹಾಗಾಗಿ ಅವರನ್ನ ನೋಡಿ ಕೆಲವರೆಲ್ಲ ಬಂದಿದ್ರು. ಒಂದು ಇನ್ನೂರು ಜನ ಬಂದಿರಬೇಕು ಅವತ್ತು, ಎಲ್ಲ ಸೇರಿ ಆ ಜಾಗವನ್ನ ಸ್ವಚ್ಛ ಮಾಡಿದ್ವಿ.
0: ಸೊ ಅಲ್ಲಿ ಜನರು ತಂದು ಹಾಕಲ್ಲ, ಸಂಸ್ಥೆಗಳೇ ತಂದು ತಂದು ಕಸ ಹಾಕ್ತಾರ?
1: ಈಗ ಕಸ ಇದೆ ಅಂದ್ಮೇಲೆ ಜನರು ಕೂಡ ತಂದು ಹಾಕ್ತಾರೆ. ಹಾಗ ಆದ್ರೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಬೀಳೋದು ಅವರು ಟ್ರಕ್ ಅಲ್ಲಿ ತಂದು ಹಾಕ್ತಾರೆ. ತುಂಬಾ ವಾಸನೆ ಕೂಡ ಬರುತ್ತೆ ಅಲ್ಲಿ,
0: ಆರೋಗ್ಯಕ್ಕೂ ತುಂಬಾ ಹಾನಿಕರ.
1: ಹೌದು, ಅಲ್ಲಿ ಕಾಡು ಇರೋದ್ರಿಂದ ಕಾಡು ಪ್ರಾಣಿಗಳಿಗೂ ಸ್ವಲ್ಪ ತೊಂದರೆನೂ ಆಗೋ ಸಾಧ್ಯತೆ ಇರುತ್ತೆ.
0: ಖಂಡಿತ ಖಂಡಿತ ಚೈತನ್ಯ ಅವರೇ, ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಲೈವ್ ಆಗಿ ಕೂತಿರುವಂತಹ ಚೈತನ್ಯ ಸುಬ್ರಹ್ಮಣ್ಯ ಅವರಿಗೆ ನೀವು ಕೂಡ ಸಂದೇಶ ಕಳಿಸಬಹುದು. 9480901013 ಕಾರ್ಯಕ್ರಮದ ಕೊನೆಯಲ್ಲಿ ನಿಮ್ಮೆಲ್ಲರ ಸಂದೇಶಗಳನ್ನು ಕೂಡ ಖಂಡಿತವಾಗ್ಲೂ ಅವರಿಗೆ ತಲುಪಿಸ್ತೀನಿ ಅಂತ ಹೇಳ್ತಾ ಒಂದು ಹಾಡಿನ ನಂತರ ಮತ್ತೆ ನಮ್ಮ ಮಾತುಕತೆ ಮುಂದುವರಿಯಲಿದೆ.

0: ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ ನಮ್ಮ ಎನ್ವಿರಾನ್ಮೆಂಟಲಿಸ್ಟ್ ಚೈತನ್ಯ ಸುಬ್ರಹ್ಮಣ್ಯ ಅವರು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಲೈವ್ ಆಗಿ ಕೂತಿದ್ದಾರೆ. ಹಾಗೆ ನಾವು ಬಹಳಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ಸ್ವಾಮಿ ನಮಗೆ ಮೆಸೇಜ್ ಕಳಿಸಿದ್ದಾರೆ, ನಿಮ್ಮ ಊರಿನ ಕತೆ ಮಾತ್ರ ಅಲ್ಲ, ನಮ್ಮ ಊರಲ್ಲೂ ನಮ್ಮ ಬಡಾವಣೆಯಲ್ಲೂ ಕಸ ಎತ್ಕೊಂಡು ಹೋಗೋಕ್ಕೆ ಯಾರು ಬರಲ್ಲ, ದೂರು ಕೊಟ್ಟಾಗ್ಲೂ ಮಧ್ಯಾಹ್ನ ಬರ್ತಾರೆ, ಸಾಯಂಕಾಲ ಬರ್ತಾರೆ, ಇಲ್ಲ ಮಾರನೇ ದಿನ ಬರ್ತಾರೆ. ನಿವಾಸಿಗಳು ಬೆಳಿಗ್ಗೆಯಿಂದ ಕಾದು ಕಾದು ಎಲ್ಲ ಕಸ ತಗೊಂಡೋಗಿ ಹೊರಗಡೆ ಹಾಕ್ಬಿಡ್ತಾರೆ. ಇದಕ್ಕೆ ಪರಿಹಾರ ಏನು ಅಂತ ಹೇಳಿ ಚೈತನ್ಯ ಅವರೇ ಅಂತ ನಮಗೆ ತುಂಬ ಭಾವನಾತ್ಮಕವಾಗಿ ಸಂದೇಶ ಕಳಿಸಿ ಒಂದಷ್ಟು ಫೋಟೋಗಳನ್ನು ಕಳಿಸ್ಬಿಟ್ಟಿದ್ದಾರೆ.
1: ಈ ತೊಂದರೆ ಎಲ್ಲ ಕಡೆಗೂ ಪ್ರಸ್ತುತ, ಯಾಕೆಂದರೆ ಸಮಯಕ್ಕೆ ಸರಿಯಾಗಿ ಬರದೇ ಇರೋದು ಅಥವಾ ಬಾರದೇ ಇರುವಂಥದ್ದು ಕೂಡ. ಅದಕ್ಕೆ ಅದೇ ಒಂದು ಅಧಿಕಾರಿಗಳಿಗೆ ಎಸ್ಕಲೇಟ್ ಮಾಡಿ ನೋಡೋದು ಅಥವಾ ಕಂಪ್ಲೇಂಟ್ ಮಾಡಿ ಅವರು ಆಲ್ರೆಡಿ ಮಾಡಿದ್ದಾರೆ. ನಾವು ಒಂದು ಹೇಳೋದು, ನಮ್ಮಿಂದ ಏನು ಸಾಧ್ಯ ಅನ್ನುವಂಥದ್ದು. ಈಗ ಮೊದಲನೇದಾಗಿ ಕಸ ವಿಂಗಡಣೆ ಮಾಡೋದು, ಹಸಿ ಕಸನ ಏನು ಮಾಡ್ಬೋದು, ಗೊಬ್ಬರ ಮಾಡ್ಬೋದು, ಮನೆಯಲ್ಲಿ ಹೇಗೆ ಗೊಬ್ಬರ ಮಾಡ್ಬೋದು ಅನ್ನೋದನ್ನ ಕಲಿತು ನಮ್ಮನೆಯಲ್ಲಿ ನಾವು ಹಸಿ ಕಸವನ್ನು ನಾವೇ ಗೊಬ್ಬರ ಮಾಡ್ತೀವಿ. ನಾವು ಅಪಾರ್ಟ್ಮೆಂಟಲ್ಲಿ ಇರೋದು, ಬಾಲ್ಕನಿನಲ್ಲೇ ಇಡೋದು, ಆದರೆ ಸಾಧ್ಯ ಇದೆ. ಹಾಗೆ ನಾವು ಅದನ್ನ ಒಂದು ಚೆನ್ನಾಗಿ ಕಲಿತು ಈಗ ಹೊರಗಡೆ ಜಾಗ ಇದೆ ಅಂತ ಹೇಳಿದ್ರೆ ಮಾಡ್ಲಿಕ್ಕೆ ಇನ್ನೂ ಸುಲಭ.
0: ಓಕೆ,
1: ಆಯ್ತಾ? ಹಾಗಾಗಿ ಗೊಬ್ಬರ ಹೇಗೆ ಮಾಡೋದು ಅನ್ನೋದನ್ನ ಕಲ್ತ್ಕೊಂಡು ನಾವು ಗೊಬ್ಬರ ಮಾಡಿಬಿಟ್ರೆ ಹಸಿ ಕಸವೇ ಮೊದಲನೇ ತೊಂದರೆ. ಯಾಕೆಂದ್ರೆ 65% ಅಷ್ಟು ಹಸಿ ಕಸನೇ ಬರೋದು. ಅದನ್ನ ನಾವು ಒಂದು ಸುಧಾರಣೆ ಮಾಡಿಕೊಂಡ್ರೆ ಆ ನಂತರದ್ದು ಒಣಕಸ. ಒಣಕಸ ನಾವು ಅದನ್ನ ಸ್ವಚ್ಛವಾಗಿ ಇಟ್ಟು ಒಣಗಿಸಿ ಇಟ್ಟರೆ ಬಂದ ಹೋಟೆಲಿನ ಬಾಕ್ಸ್ ಅದನ್ನೆಲ್ಲ ತೊಳೆದು ಎಲ್ಲವನ್ನು ಅಷ್ಟೇ ನಾವು ತೊಳೆದು ಇಟ್ಟರೆ ಎಷ್ಟು ದಿನ ಬೇಕಾದರೂ ಇಡ್ಬೋದು. ಆಗ ಗುಜುರಿ ಅಂಗಡಿಗೆ ಹಲವಾರು ಇದರಲ್ಲಿ ಡ್ರೈ ವೇಸ್ಟ್ ಅನ್ನು ಕೂಡ ಕೊಡ್ಬೋದು. ಆ ಉಳಿದಿದ್ದನ್ನು ಏನು ಮಾಡುವುದು ಅಂತದನ್ನ ಅದು ತುಂಬ ಕಡಿಮೆ ಆಗುತ್ತೆ. ನಂತರದ್ದು ರಿಜೆಕ್ಟ್ ವೇಸ್ಟ್ ಅಂದ್ರೆ ಸ್ಯಾನಿಟರಿ ವೇಸ್ಟ್, ಅದನ್ನು ಕೂಡ ಅದಕ್ಕೆ ಅಂದ್ರೆ ಅದರ ಆಲ್ಟರ್ನೇಟಿವ್ಸ್ ಇದೆ. ಮೆನ್ಸ್ಟ್ರಲ್ ಕಪ್ ಆಗಿರ್ಬೋದು, ಕ್ಲಾತ್ ಪ್ಯಾಡ್ ಆಗಿರ್ಬೋದು, ಮಕ್ಕಳಿಗೂ ಕೂಡ ಕ್ಲಾತ್ ಡಯಪರ್ಸ್. ಅಂದ್ರೆ ಅದು ಕಷ್ಟ ಅಂತ ಅನ್ಸ್ಬೋದು, ಆದ್ರೆ ನಾವೆಲ್ಲದನ್ನು ನಾವು ಪಾಲನೆ ಮಾಡ್ತಾ ಇದ್ದೀವಿ. ನಮ್ಮ ಕಸನ ಎಷ್ಟು ಕಡಿಮೆ ಉತ್ಪತ್ತಿ ಮಾಡ್ಬೋದು ಅನ್ನೋದನ್ನ ನಾವು ಯೋಚನೆ ಮಾಡಿ ಅದನ್ನ ಮಾಡಿದ್ರೆ ನಮ್ಮಿಂದ ಎಷ್ಟು ಸಾಧ್ಯ ಅಷ್ಟು ಕಸ ನಿರ್ವಹಣೆ ನಾವು ಮಾಡಿಕೊಂಡ್ರೆ ನಾವು ಅಧಿಕಾರಿಗಳನ್ನ ಅಥವಾ ಆಟೋದನ್ನ ಅವಲಂಬಿಸುವುದು ಕಡಿಮೆ ಆಗುತ್ತೆ. ಎಲ್ರೂ ಅಷ್ಟು ಮಾಡಿಕೊಂಡ್ರೆ ಅವರವ್ರ ಕಸ ಅವರವ್ರ ಜವಾಬ್ದಾರಿ ಅಂತ ನೋಡಿಕೊಂಡ್ರೆ ಅದೊಂದು ಪರಿಹಾರ ಅಂತ ನನಗೆ ನನ್ನ ಅಭಿಪ್ರಾಯ.
0: ಹಾಗೆ ಈ ಸುಸ್ಥಿರ ಮುಟ್ಟು ಅಥವಾ ಋತುಸ್ರಾವದ ಬಗ್ಗೆ ಬಹಳಷ್ಟು ಜನ, ಆ ವೇಸ್ಟ್ ಬಗ್ಗೆ ಬಹಳಷ್ಟು ಜನ ಮಾತಾಡೋದಿಲ್ಲ. ನೀವು ಅದರ ಧ್ವನಿ ಕೂಡ ಎತ್ತಿದ್ದೀರಾ. ಪರಿಸರಕ್ಕೆ ಹಾನಿ ಮಾಡದೆ ಮರುಬಳಕೆ ಮಾಡಬಹುದಾದ ಬಯೋಡಿಗ್ರೇಡೇಬಲ್ ಅಂದರೆ ಜೈವಿಕ ವಿಘಟನೀಯ ಮುಟ್ಟಿನ ಉತ್ಪನ್ನಗಳ ಬಗ್ಗೆ ಬಳಸುವುದಾದರೆ ಹೇಗೆ ಅಂತ ಅದ್ರ ವಿಷಯ ಕೂಡ ನೀವು ಸುಮಾರು ಕಡೆ ಅಭಿಯಾನ ತಗೊಂಡಿದ್ದೀರಾ. ಹೇಗೆ ರೆಸ್ಪಾನ್ಸ್ ಸಿಕ್ತು ನಿಮಗೆ?
1: ಒಂದು ಹೇಳಬೇಕು ನಾನು ಇಲ್ಲಿ, ಅದೇ ಮುಟ್ಟಿನ ವಿಚಾರವಾಗಿ ಈಗ ಏನು ಪ್ಯಾಡ್ ಸಿಗ್ತಾ ಇದೆ ಮಾರುಕಟ್ಟೆಯಲ್ಲಿ ಅದು ತುಂಬ ವಿಷಕಾರಿಯಾದದ್ದು. ಅದರಿಂದ ತುಂಬ ಕ್ಯಾನ್ಸರ್ ಬರುತ್ತೆ, ಬೇರೆ ಬೇರೆ ಗೈನಕಾಲಜಿಕಲ್ ಪ್ರಾಬ್ಲಮ್ಸ್ ಬರುತ್ತೆ, ಇಟ್ ಇಸ್ ಪ್ರೂವನ್. ಹಾಗಾಗಿ ಅದನ್ನು ಉಪಯೋಗಿಸದೇ ಇರೋದು ಒಳ್ಳೆಯದು. ಅದನ್ನು ಉಪಯೋಗಿಸಬಾರ್ದು ಅಂದರೆ ಮತ್ತೇನು ಉಪಯೋಗಿಸ್ಬೋದು? ಬಟ್ಟೆ ಕ್ಲಾತ್, ಬಟ್ಟೆ ಪ್ಯಾಡು ಉಪಯೋಗಿಸ್ಬೋದು. ಅದು ನಮಗೀಗ ಅಮೆಝಾನಲ್ಲೆಲ್ಲ ತುಂಬ ಚೆನ್ನಾಗಿರುವಂಥದ್ದು ಸಿಗುತ್ತೆ. ಅಂದರೆ ನೀವು ಮುಂಚೆ ಹಾಗೆ ಬಟ್ಟೆ ಮಡಚಿ ಹಾಕಬೇಕಾಗಿಲ್ಲ, ಈ ಪ್ಯಾಡ್ ಥರನೇ ಬಟನ್ ಇರುವಂಥದ್ದು ಎಲ್ಲ ಸಿಗುತ್ತೆ. ಒಂದೇ ಒಂದು ನಾವು ಯೋಚನೆ ಇಟ್ಕೊಳ್ಬೇಕಾಗಿರೋದು ಅದನ್ನು ತಣ್ಣೀರಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ಟು ಅದನ್ನ ತೊಳೆದು ಬಿಸಿಲಲ್ಲಿ ಒಣಗಿಸಬೇಕು. ನಾವು ಮುಂಚೆ ಮಾಡ್ತಿದ್ದದ್ದು ಅದೊಂದು ತಪ್ಪು ಮಾತ್ರ, ಅದನ್ನು ಯಾರಿಗೂ ಕಾಣಿಸ್ಬಾರ್ದು ಅಂತ ಹೇಳಿ ಅಡಗಿಸಿ ಒಣಗಿಸ್ತಾ ಇದ್ವಿ. ಬಿಸಿಲಲ್ಲಿ ಒಣಗಿಸಿದ್ರೆ ಅದಕ್ಕೆ ಆಂಟಿಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರುತ್ತೆ. ಹಾಗಾಗಿ ಅದೊಂದು. ಇನ್ನೊಂದು ಸಿಲಿಕಾನ್ ಬೇಸ್ಡ್ ಮೆನ್ಸ್ಟ್ರಲ್ ಕಪ್ ಬರುತ್ತೆ, ಅದು ನೀವು ತಗೊಂಡ್ರೆ ಅದು ರೀಯೂಸೆಬಲ್, ಯೂಸ್ ಮಾಡೋದು ತೊಳೆಯೋದು ಮತ್ತೆ ಉಪಯೋಗಿಸೋದು, ಅದು 6-8 ವರ್ಷಗಳ ಕಾಲ ಉಪಯೋಗಿಸ್ಬೋದು. ಈಗ ನಿಮಗೆ 900-1,000 ರೂಪಾಯಿದೊಳಗೆ ಸಿಕ್ಬಿಡುತ್ತೆ ಅದು. ಹಾಗಾಗಿ ಇದು ನಿಮಗೆ ಖರ್ಚು ಕಡಿಮೆ, ನಿಮ್ಮ ಆರೋಗ್ಯಕ್ಕೂ ಒಳ್ಳೇದು. ಆಮೇಲೆ ಇದನ್ನ ಹೇಗೆ ಬಿಸಾಕೋದು ಅನ್ನೋದು ಮತ್ತೆ ಆರೋಗ್ಯ ಕೂಡ ನಾವು ಸಮಸ್ಯೆ ಇರೋದಿಲ್ಲ ಇದರಲ್ಲಿ. ಇನ್ನೊಂದು ಬಯೋಡಿಗ್ರೇಡೇಬಲ್ ಪ್ಯಾಡ್ಸ್ ಬಗ್ಗೆ ನಾವು ಅಷ್ಟು ಇದು ಮಾಡಲಿಲ್ಲ, ಯಾಕೆಂದರೆ ಹೆಚ್ಚಾಗಿ ಬಯೋಡಿಗ್ರೇಡೇಬಲ್ ಪ್ಲಾಸ್ಟಿಕ್ಸ್ ಅಂತ ಹೇಳ್ತಾರೆ, ಅದನ್ನು ಅಷ್ಟೇ ಅದನ್ನು ತಗೊಂಡು ಹೋಗಿ ನಾವು ಮಣ್ಣಲ್ಲಿ ಹಾಕಿದಾಗ ಅದು ಒಂದು ವರ್ಷ ಆದರೂ ಮಣ್ಣಾಗೋದಿಲ್ಲ. ಹಾಗಾಗಿ ಬಯೋಡಿಗ್ರೇಡೇಬಲ್ ಅನ್ನೋದು ಒಂದು ಗ್ರೀನ್ ವಾಷಿಂಗ್ ತರ ಆಗ್ಬಿಟ್ಟಿದೆ.
0: ಹೌದು, ಇದು ಬಹಳ ಮಡಿವಂತಿಕೆಯ ವಿಚಾರ ಆಗಿ ಜಾಸ್ತಿ ಜನ ಇದ್ರ ವಿಷಯನೇ ಮಾತಾಡಲ್ಲ. ಸೊ ನೀವು ಈ ವಿಚಾರವನ್ನು ಕೂಡ ಧ್ವನಿ ಎತ್ತಿರೋದ್ರಿಂದ ಅನಂತ ಅನಂತ ಧನ್ಯವಾದಗಳು ಚೈತನ್ಯ ಅವರೇ. ಹಾಗೆ ನಮಗೆ ಶ್ರೀಮಂತ್ ಹೊಸ್ಮನಿ ಅವರು ಬೀದರ್ನಿಂದ ಸಂದೇಶ ಕಳಿಸಿದ್ದಾರೆ, ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಚೈತನ್ಯ ಅವರೇ. ಸ್ವಚ್ಛತೆ ಎಂಬುದು ಬರೀ ನಿಂತ ನೀರಾಗಬಾರದು, ಅದು ಹರಿಯುವ ನೀರಾಗಬೇಕು ಅಂತ, ಮತ್ತೆ ನಿಮ್ಮೊಬ್ಬರ ಕೆಲಸವಾಗದೆ ಇಡೀ ಸಮಾಜದ ಕೆಲಸವಾಗಬೇಕು, ವಿಶೇಷವಾಗಿ ಯುವಕರಿಂದ ಈ ಕೆಲಸವನ್ನು ಖಂಡಿತ ಆಗಬೇಕು, ಆದರೆ ನಿಮ್ಮ ಪ್ರಯತ್ನಕ್ಕೆ ನಮ್ಮ ಅನಂತ ಅನಂತ ಧನ್ಯವಾದಗಳು ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ.
1: ತುಂಬಾ ತುಂಬಾ ಧನ್ಯವಾದಗಳು.
0: ಹಾಗೆ ನಮಗೆ ಬಹಳಷ್ಟು ಜನ ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ, ಅವರ ಸಂದೇಶಗಳನ್ನು ಕೂಡ ಓದ್ತೀನಿ ಇದೊಂದು ಹಾಡಿನ ನಂತರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು ಸ್ಟುಡಿಯೋದಲ್ಲಿ ಸಮಯ ಆಗಿದೆ 4:37 ಮತ್ತು ನಮ್ಮ ಜೊತೆ ಇದ್ದಾರೆ ಚೈತನ್ಯ ಸುಬ್ರಹ್ಮಣ್ಯ ಅವರು. ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಚಾರಗಳನ್ನು ಅವಾಗಿನಿಂದ ಮಾತಾಡ್ತಾ ಇದ್ವಿ, ಹಾಗೆ ಅವ್ರ ಜೊತೆ ಬಹಳಷ್ಟು ವಿಚಾರಗಳ ಇನ್ನೂ ಬಗೆದಷ್ಟು ಅವರ ಸೇವೆಗಳು ನಿರಂತರವಾಗಿದೆ. ಇನ್ನೊಂದು ವಿಚಾರ ನಾನು ಕೇಳಬೇಕು ಅಂದರೆ ಈ ಕೆರೆ ಸಂರಕ್ಷಣೆ ಬಗ್ಗೆ ಅಲ್ವಾ? ನೀವು ಹಲವು ವರ್ಷಗಳಿಂದ ಈ ಕೆರೆ ಸಂರಕ್ಷಣೆ ಮಾಡ್ತಾ ಇದ್ದೀರಾ, ಸುಮಾರು 25 ಕೆರೆಗಳ ಪುನಶ್ಚೇತನ ಕ್ಕಾಗಿ ಲೋಕಾಯುಕ್ತದವರೆಗೆ ಕೂಡ ಹೋಗಿ ಹೋರಾಟ ನಡೆಸಿದ್ದೀರಾ. ಬಿಕಾಸ್ ಕೆರೆಯೊಂದನ್ನು ಉಳಿಸುವ ಹೋರಾಟದಲ್ಲಿ ನಿಮಗೆ ಎದುರಾದ ಈ ಕಷ್ಟಗಳೇನು ಮತ್ತು ಯಾವ್ಯಾವ ಸವಾಲುಗಳನ್ನ ಎದುರಿಸಿದ್ದೀರಾ ಅಂತ ಅನ್ಸುತ್ತೆ ಚೈತನ್ಯ ಅವರೇ?
1: ಮೊದಲನೇದಾಗಿ 25 ಕೆರೆನ ನಾವು ಬೆಂಗಳೂರು ನಮ್ಮ ಬೆಂಗಳೂರು ಫೌಂಡೇಶನ್ ಮತ್ತು ಫ್ರೆಂಡ್ಸ್ ಆಫ್ ಲೇಕ್ ಅವ್ರ ಜೊತೆ ನಾವು ಮಾಡಿದ್ದು, ಅವ್ರ ಜೊತೆನೆ ಲೋಕಾಯುಕ್ತಕ್ಕೂ ಕಂಪ್ಲೇಂಟ್ ಮಾಡಿದ್ವಿ. 25 ಕೆರೆ ಬೆಂಗಳೂರಿನಾದ್ಯಂತ ಇದ್ದಿದ್ದರಿಂದ ಎಲ್ಲದಕ್ಕೂ ಕೈ ಹಾಕಲಿಕ್ಕೆ ಸಾಧ್ಯ ಇರಲಿಲ್ಲ. ನಮ್ಮ ಸುತ್ತಮುತ್ತ ಇರುವಂಥ 4-5 ಕೆರೆಗಳನ್ನ ನಾವು ಫೋಕಸ್ ಮಾಡಿ ಲೋಕಾಯುಕ್ತಕ್ಕೆ ಹೋಗಿ ಅಲ್ಲಿ ಹೋರಾಟ ಮಾಡಿ ಅದಕ್ಕೆ ಫಂಡ್ಸನ್ನು ಗ್ರ್ಯಾಂಟ್ಸ್ ತಗೊಂಡು ಅದನ್ನು ಪುನಶ್ಚೇತನ ಮಾಡಿಸಿದ್ದೀವಿ. ನಮ್ಮ ಪಕ್ಕದಲ್ಲೇ ಇರುವಂತಹ ತಲಗಟ್ಟುಪುರ ಕೆರೆ ಕೂಡ ಅದರಲ್ಲಿ ಒಂದು, ಅದನ್ನು ಕೂಡ ಪುನಶ್ಚೇತನ ಆಗಿದೆ. ಸೊ ಹಾಗಾಗಿ ಮೊದಲನೇದಾಗಿ ಆ ಕೆರೆಗಳು ಹೆಚ್ಚಾಗಿ ಸ್ಯೂವೇಜ್ ಅಥವಾ ಕೊಚ್ಚೆ ನೀರಿನಿಂದ ಕೂಡಿತ್ತು. ಆಮೇಲೆ ಮೊದಲನೇ ತೊಂದರೆನೇ ಅದು. ಇನ್ನೊಂದು ಈ ಡೆಬ್ರಿ, ಇದು ಕನ್ಸ್ಟ್ರಕ್ಷನ್ ವೇಸ್ಟು ಅಥವಾ ಕಸ ತಂದು ಬಿಸಾಕೋದು, ಅದನ್ನೆಲ್ಲ ಕೆರೆಗೆ ತುಂಬ ತಂದು ಬಿಸಾಕ್ತಿದ್ರು. ಏನಾಗುತ್ತೆ, ನಾವು ಆಗಲೇ ಎಚ್ಚೆತ್ಕೊಳ್ತಿದ್ರೆ ಕೆರೆನೇ ಮುಚ್ಚೋಗ್ಬಿಡುತ್ತೆ, ತುಂಬ ಕೆರೆಗಳು ಹಾಗೆ ಮುಚ್ಚೋಗಿದೆ. ಹಾಗಾಗಿ ನಾವು ಅದಕ್ಕೋಸ್ಕರ ತುಂಬ ಬೇಗ ಎಚ್ಚೆತ್ಕೊಳ್ಬೇಕು, ಅದನ್ನು ತಿಳಿಸ್ಬೇಕು ಅದಾದ್ನ ಅಧಿಕಾರಿಗಳೇ. ಅದಕ್ಕೆ ಎಲ್ಲದಕ್ಕೂ ಅಧಿಕಾರಿಗಳೇ
0: ಇರ್ತಾರೆ, ಮಾಡ್ತಾರಾ ನಿಮಗೆ ಚೆನ್ನಾಗಿ?
1: ಅದರಿಂದನೇ ನಾವು ಲೋಕಾಯುಕ್ತಕ್ಕೆ ಹೋಗಿದ್ದ. ಅಲ್ಲಿಂದ ಬಂದ ನಂತರ ನಾವು ಅದನ್ನ ಅದೇ ಪುನಶ್ಚೇತನ ಆದ ನಂತರ ಪುನಶ್ಚೇತನ ಮಾಡ್ಲಿಕ್ಕೂ ಅಷ್ಟೇ, ಅದರ ಸ್ಥಿತಿಯನ್ನು ನಾವು ಅವರಿಗೆ ತೋರಿಸ್ಬೇಕಾಯ್ತು, ಲೋಕಾಯುಕ್ತ ಅವರಿಗೆ ತಿಳಿಸ್ಬೇಕಾಯ್ತು. ಯಾಕೆಂದ್ರೆ ಅದೊಂದು ಕೆರೆ ಅಂತಾನೆ ಅನ್ಸಿರ್ಲಿಲ್ಲ, ಅದೊಂದು ಕೊಂಪೆ ಆಗಿತ್ತು. ಓಪನ್ ಡಿಫಿಕೇಶನ್ ಅಂದ್ರೆ ಮಲವಿಸ

0: ಜನೇನು ತುಂಬಾ ಮಾಡ್ತಾ ಇದ್ರು, ಜನ ಆ ಕಡೆ ಹೋಗ್ತಾನೆ ಇರ್ಲಿಲ್ಲ. ಹಾಗಾಗಿ ಈಗ ಅದರ ಪುನಶ್ಚೇತನ ಆದ ನಂತರ ಅದು ಜನರಿಗೆ ಈಗ ವಾಯು ವಿಹಾರದ ಕೇಂದ್ರ ಆಗಿದೆ. ಅದು ಮಾತ್ರ ಅಲ್ಲದೆ ಅಲ್ಲಿಯ ಪ್ರಾಣಿ ಪಕ್ಷಿಗಳು, ಜಲಚರ ಮತ್ತು ಪಕ್ಷಿಗಳು ಕೂಡ ಇದೆ. ಅದೊಂದು ಈಗ ಏನು ಬಯೋಡೈವರ್ಸಿಟಿ ಲೇಕ್ ಆಗಿದೆ ಈಗ.
1: ಸೂಪರ್. ಸೊ ನೀವು ತಲಘಟ್ಪುರ, ಗುಬ್ಳಾಳ, ಸುಬ್ರಹ್ಮಣ್ಯಪುರ ಸೇರಿದಂತೆ ಬಹಳಷ್ಟು ಕೆರೆಗಳ ಜೊತೆ ಕೆಲಸ ಮಾಡಿದ್ದೀರಾ ಅಲ್ವಾ? ಮತ್ತೆ ನೀವು ಸ್ಥಾಪಿಸಿರುವ ಈ ಜೀವಾಳ ಟ್ರಸ್ಟ್ ಮೂಲಕ ಕೆರೆ ಹಬ್ಬ, ಜನಜಾಗೃತಿ, ಸ್ವಯಂ ಸೇವಕರ ಕೆಲಸ ಇದನ್ನೆಲ್ಲ ನಡೀತಾ ಇದೆಯಲ್ಲ. ಸೊ ಈ ಕೆರೆ ಹಬ್ಬ ಅಂದ್ರೆ ಏನು, ಇದು ಹೇಗೆ ನಿಮಗೆ ರೆಸ್ಪಾನ್ಸ್ ಸಿಕ್ತು, ಈ ತಲಘಟ್ಪುರದಲ್ಲೇ ಮಾಡಿದ್ರ ಹೇಗೆ?
0: ಹೌದು, ಅದು ಕೂಡ ಫ್ರೆಂಡ್ಸ್ ಆಫ್ ಲೇಕ್ ಅವರ ಜೊತೆ, ಬ್ಯಾಂಕ್ ಒಂದರ ಜೊತೆ ಅವರು ಫಂಡ್ ಮಾಡಿದ್ರಿಂದ ಮಾಡಿದ್ದು. ಹಲವಾರು ಕೆರೆಗಳಲ್ಲಿ ಮಾಡಿದ್ರು, ನಮ್ಮ ಕೆರೆನಲ್ಲೂ ಮಾಡಲಿಕ್ಕೆ ಅವಕಾಶ ಸಿಕ್ತು. ಕೆರೆ ಹಬ್ಬ ಅಂದರೆ ಈಗ ನೋಡಿ, ಕೆರೆ ಅಂದರೆ ಏನು, ಎಲ್ರಿಗೂ ಈಗಿನ ಪರಿಸ್ಥಿತಿಯಲ್ಲಿ ಕೆರೆ ಅಂದರೆ ಅದು ಪಾರ್ಕ್ ಥರನೇ ಅಂದ್ಕೊಳ್ತಾರೆ. ನಮಗೆ ಕೆರೆ ಅಂದರೆ ಕೆರೆನಲ್ಲಿ ನೀರು ಇರಬೇಕು, ಆ ನೀರು ಸುತ್ತಮುತ್ತ ಮರಗಿಡಗಳು ಇರಬೇಕು, ಪ್ರಾಣಿ ಪಕ್ಷಿಗಳು ಇರಬೇಕು, ಆ ನಂತರ ನಾವು ಅದನ್ನು ಹೋಗಿ ಖುಷಿ ಪಡಬೇಕು ಅದಷ್ಟು. ಅದು ಆ ಮೂಲ ತಿಳುವಳಿಕೆ ಬರ್ಲಿಕ್ಕೋಸ್ಕರ ಆಮೇಲೆ ಕಾಂಕ್ರಿಟೈಸೇಷನ್ ಅಲ್ಲ, ಅದು ನಡಿಲಿಕ್ಕೆ ಕಾಂಕ್ರೀಟ್ ಪಾತ್ ಬೇಡ, ನಮಗೆ ಮಣ್ಣಿನದ್ದು ಪಾತ್ ಬೇಕು. ಅದು ಒಳ್ಳೆಯದು, ನೀರು ಹೀರ್ಲಿಕ್ಕೂ ಕೂಡ ಒಳ್ಳೆಯದು. ಹಾಗಾಗಿ ಆ ತಿಳುವಳಿಕೆ ಎಲ್ಲ ಹೇಗೆ ಮಾಡೋದು, ಅದಕ್ಕೋಸ್ಕರ ನಾವು ಕೆರೆ ನಡಿಗೆ ಕೆರೆ ಹಬ್ಬ ಮಾಡಿದ್ದು. ಕೆರೆ ಹಬ್ಬ ಮಾಡಿದ ಬೆಳಗಿನ ಸಂಜೆವರೆಗೂ ನಾವು ಕಾರ್ಯಕ್ರಮ ಮಾಡಿದ್ವಿ. ಬೆಳಿಗ್ಗೆ ಇದು ಕೆರೆ ನಡಿಗೆ ಪಕ್ಷಿ ನೋಟ ಮಾಡಿದ್ವಿ, ಆಮೇಲೆ ಇದು ಡ್ರಾಯಿಂಗ್ ಮಕ್ಕಳಿಗೆ ಚಿತ್ರ ಬಿಡಿಸುವ ಸ್ಪರ್ಧೆ ಮಾಡಿದ್ವಿ. ಒಂದು 200 ಮಕ್ಕಳು ಬಂದಿದ್ರು, ಕೆರೆ ಅಂಗಳದಲ್ಲೇ ಸುತ್ತಮುತ್ತ ಕೂತು ಚಿತ್ರ ಬಿಡಿಸಿದ್ರು. ಆಮೇಲೆ ಅಲ್ಲೇ ಕಸ ವಿಂಗಡಣೆ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸಿದ್ವಿ. ಆಯ್ತಾ, ಹಾಗೆ ಸಂಜೆಗಾಗುವಾಗ ಇದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡಿದ್ವಿ. ಕೊನೆಗೆ ಕೊನೆಗೊಂಡಿದ್ದು ಗಂಗಾ ಕಾವೇರಿ ಆರತಿ ದೀಪೋತ್ಸವದಿಂದ. ಹಾಗೆ ಜನರೆಲ್ಲ ಒಂದು 2,000 ಜನ ಸೇರಿದ್ರು ಇಡೀ ದಿನ ಬಂದು. ತುಂಬಾ ಜನರಿಗೆ ಅಲ್ಲಿ ಕೆರೆ ಇದೆ ಅಂತಾನೆ ಗೊತ್ತಿರ್ಲಿಲ್ಲ. ನಾವು ಶಾಲೆಗಳಿಗೂ ಎಲ್ಲ ಹೋಗಿ ಹೇಳಿದ್ವಿ ಈ ತರ ಇದೆ ಅಂತ. ಹಾಗಾಗಿ ಶಾಲೆ ಮಕ್ಕಳು ಬಂದ್ರು, ತುಂಬಾ ಜನ ಗೊತ್ತಿಲ್ಲದೆ ಇರೋರು ಬಂದ್ರು. ಹಾಗಾಗಿ ಈಗ ಅಲ್ಲಿ ನಡಿಲಿಕ್ಕೆ ಬರ್ತಾರೆ.
1: ಇವಾಗ ನೀವು ಅಲ್ಲಿ 2,000 ಜನ ಸೇರಿದ್ರು ಅಂತ ಹೇಳ್ತೀರಾ, ಈಗ ಮತ್ತೆ ಈಗ ಒಂದು ಹಬ್ಬ, ಒಂದು ಉತ್ಸವ ಅಂತ ನಡೆದ್ರೆ, ಒಂದ್ ಫಂಕ್ಷನ್ ಅಂತ ಮಾಡಿದ್ರೆ ಬಹಳಷ್ಟು ವೇಸ್ಟ್ ಪುನಃ ಬಂದೇ ಬರುತ್ತೆ ಅಲ್ವಾ? ಕಾಫಿ ಕುಡಿದ್ವಿ, ಕಪ್ಸ್ ಎಸೆದ್ವಿ, ಟೀ ಕುಡಿದ್ವಿ, ಬೆಲೂನ್ ತಗೊಂಡ್ವಿ, ಏನೋ ಒಂದು ತಗೊಂಡ್ವಿ ಅಂತ. ಈಗ ಅಂತ ಹಬ್ಬದಲ್ಲಿ ನೀವು ಜೀರೋ ವೇಸ್ಟ್ ನ ಮಾಡಿದ್ರ, ಅಥವಾ ನಾವು ಯಾವುದೇ ಒಂದು ಫಂಕ್ಷನ್, ಒಂದು ಗೌರಿ ಗಣೇಶ ಹಬ್ಬ ಇರ್ಬೋದು, ಅಥವಾ ಒಂದು ದೊಡ್ಡ ಪೆಂಡಾಲ್ ಹಾಕಿ ಮಾಡಿರ್ಬೋದು, ಮದುವೆ ಇರ್ಬೋದು, ಈ ಜೀರೋ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೂಡ ನೀವು ಬಹಳಷ್ಟು ಅಭಿಯಾನ ನಡೆಸ್ತೀರಾ, ಬಹಳಷ್ಟು ಜಾಗೃತಿ ಕಾರ್ಯಕ್ರಮ ಇನ್ಸ್ಟಾಗ್ರಾಮ್ ಮೂಲಕ ಮಾಡ್ತೀರಾ. ಸೊ ಈ ಕೆರೆ ಹಬ್ಬದಲ್ಲಿ ಹೇಗಿತ್ತು ಜೀರೋ ವೇಸ್ಟ್ ಮ್ಯಾನೇಜ್ಮೆಂಟ್ ಹೇಳ್ಬೋದಾ?
0: ತುಂಬಾ ಒಳ್ಳೆ ಪ್ರಶ್ನೆ, ಧನ್ಯವಾದ. ಯಾಕೆಂದ್ರೆ ಇದನ್ನು ಕೂಡ ನಾವು ಜೀರೋ ವೇಸ್ಟೇ ಮಾಡಿದ್ವಿ. ಶೂನ್ಯ ಕಸ ಅಂದ್ರೆ ಈಗ ಮಕ್ಕಳು ಬಂದಿದ್ರು, ಮಕ್ಕಳಿಗೆ ನಾವು ಇದು ಗೋಧಿ ಬನ್ ಕೊಟ್ಟಿದ್ವಿ, ವೆಜಿಟೇಬಲ್ ಬನ್ ಏನೋ ಕೊಟ್ಟಿದ್ವಿ. ಅದನ್ನ ಹೇಗೆ ಕೊಟ್ವಿ ಅಂದ್ರೆ ಎಲೆನಲ್ಲಿ ಅದನ್ನ ಸಣ್ಣ ತುಂಡು ಮಾಡಿ ಅದರಲ್ಲಿ ಕೊಟ್ವಿ. ಅದನ್ನ ನಂತರ ನಾವು ಗೊಬ್ಬರ ಮಾಡಿದ್ವಿ. ಆಯ್ತಾ, ಜ್ಯೂಸ್ ಜ್ಯೂಸ್ ಕೊಟ್ವಿ. ಜ್ಯೂಸ್ ಅನ್ನು ಅಷ್ಟೇ ಸ್ಟೀಲ್ ಲೋಟದಲ್ಲಿ ಕೊಟ್ವಿ. ಮಕ್ಕಳಲ್ವಾ, ಹೇಗೆ ಕುಡಿತಾರೆ, ನಾವು ಮೇಲಿಂದ ಕುಡಿಸಿದ್ವಿ ಅವರಿಗೆ.
1: ಸ್ಟ್ರಾ ಕೊಡ್ಲಿಲ್ಲ,
0: ಸ್ಟ್ರಾ ಕೊಡ್ಲಿಲ್ಲ. ಹಾಗಾಗಿ ನಮಗೆ ಕೆಲವು ಲೋಟಗಳೇ ಸಾಕಾಯ್ತು. ಒಬ್ಬರಿಗೆ ಒಂದೊಂದು ಲೋಟ ಬೇಕಾಗಿಲ್ಲ, ಮೇಲಿಂದ ಕುಡ್ದಿದ್ರಿಂದ ಕೆಲವು ಲೋಟಗಳೇ ಸಾಕಾಯ್ತು. ಹಾಗಾಗಿ ಅಲ್ಲಿ ಊಟದ ವ್ಯವಸ್ಥೆ ಬರೀ ಸ್ವಯಂ ಸೇವಕರಿಗೆ ಇತ್ತು, ಅದು ಅಷ್ಟೇ ಸ್ಟೀಲ್ ತಟ್ಟೆಯಲ್ಲೇ ಇತ್ತು. ಹಾಗಾಗಿ ನಾವು ಆದಷ್ಟು ಎಲ್ಲೇ ಕಾರ್ಯಕ್ರಮ ಮಾಡಿದ್ರು ಅದನ್ನು ಜೀರೋ ವೇಸ್ಟ್ ಅಂದ್ರೆ, ನಾವು ಒಂದು ಕಾರ್ಯಕ್ರಮ ಅಂತ ಮಾಡಿದ್ರೆ, ಈಗ ಇದು ಬೇರೆ ಕಾರ್ಯಕ್ರಮ ಅಂತ, ಮನೆಯಲ್ಲೇ ಒಂದು ಕಾರ್ಯಕ್ರಮ ಅಂತ ಮಾಡಿದ್ರೆ ಒಂದು ಆಶೀರ್ವಾದ ತಗೊಳ್ಳಿಕ್ಕೆ ಅಂತ ಮಾಡ್ತೇವೆ. ಆಯ್ತಾ, ಕೊನೆಗೆ ಎಲ್ಲಾ ತಗೊಂಡು ಹೋಗಿ ಭೂಮಿ ತಾಯಿಗೆ ಮಾಡ್ತೇವೆ, ಹಾಕ್ತೇವೆ. ಅವರ ಆಶೀರ್ವಾದ ಬೇಡುವ. ಹಾಗಾಗಿ ಒಂದು ಕಸವನ್ನು ನಾವು ಹೇಗೆ ಆದಷ್ಟು ಕಡಿಮೆ ಮಾಡಿ, ನಮ್ಮ ಒಂದು ಕಾರ್ಯಕ್ರಮ ನಡೆದ್ರೆ ಅದರಲ್ಲಿ ಕಸ ಹೋಗದೇ ಇರೋ ಹಾಗೆ ಹೇಗೆ ನೋಡ್ಕೊಳ್ಳೋದು ಅನ್ನೋದು ಒಂದು ತಟ್ಟೆ ಬಗ್ಗೆ ಹೇಳಿದೆ. ಈಗ ನಮ್ಮ ಹತ್ರ ಅಷ್ಟು ತಟ್ಟೆ ಇಲ್ಲ ಅಂದ್ರೆ ಅದಮ್ಮೆ ಚೇತನ ಅಥವಾ ಬೇರೆ ಕಡೆ ನಮಗೆ ತಟ್ಟೆ ಸಿಗುತ್ತೆ, ಫ್ರೀ ಆಗಿ ಸಿಗುತ್ತೆ, ಇಲ್ಲಾಂದ್ರೆ ಬಾಡಿಗೆ ಸಿಗುತ್ತೆ, ಅದನ್ನು ತಗೊಳ್ಬಹುದು. ಆಮೇಲೆ ಬಾಟಲ್ ಬದಲು ನೀರಿನ ಲೋಟಗಳನ್ನ ತಗೊಳ್ಬಹುದು. ನಾವು ಹೋದಾಗ ನಾವೇ ಲೋಟ ಬಾಟಲ್ಗಳನ್ನ ತಗೊಂಡು ಹೋಗ್ಬೋದು, ಮನೆಯಿಂದ ತಗೊಂಡು ಹೋಗ್ಬೋದು. ಇನ್ನೊಂದು ಡೆಕೋರೇಷನ್ಸ್ ನೀವು ಹೇಳಿದ್ರಿ, ಅದನ್ನ ಪ್ಲಾಸ್ಟಿಕ್ ಬದಲು ಹೂವಿಂದು ಅದನ್ನ ನಂತರ ಗೊಬ್ಬರ ಮಾಡೋದು. ಹೌದು, ಹೀಗೆ ನಾವು ಪ್ರತಿಯೊಂದನ್ನು ಯೋಚನೆ ಮಾಡಿ ಮಾಡಿದ್ರೆ ಅದು ಖಂಡಿತ ಸಾಧ್ಯ. ಬಲೂನ್ ಬಲೂನ್ ಅಂತೂ ತುಂಬಾ ಅಪಾಯಕಾರಿ. ಯಾಕೆಂದ್ರೆ ಈಗ ಬರೀ ಬರ್ತ್ಡೇಗೆ ಮಾತ್ರ ಅಲ್ಲ, ಅದನ್ನ ಗಾಳಿಯಲ್ಲಿ ಬಿಡೋದು ಕೂಡ ತುಂಬಾ ಪಕ್ಷಿಗಳಿಗೆಲ್ಲ ತುಂಬಾ ತೊಂದರೆ ಆಗ್ತದೆ. ಏನಂದ್ರೆ ನಮಗೆ

0: ಕಾಣಿಸೋದಿಲ್ಲ ಅಂದ್ರೆ ಅದು ತೊಂದರೆ ಆಗೋದಿಲ್ಲ ಅಂತ ಅಲ್ಲ.
1: ಖಂಡಿತವಾಗ್ಲೂ, ಬಿಕಾಸ್ ಶಾಲೆಗಳಲ್ಲೂ ಇವಾಗ ಜಾಗೃತಿ ಮೂಡಿಸ್ತಾ ಇದ್ದಾರೆ, ಅಂದ್ರೆ ಮಕ್ಕಳು ಕೂಡ ಓದ್ ತಗೋತಾ ಇದ್ದಾರೆ. ಅಂದ್ರೆ ನಾನು ನನ್ನ ಹುಟ್ಟಿದಬ್ಬಕ್ಕೆ ಬೆಲೂನ್ನ ಯೂಸ್ ಮಾಡಲ್ಲ ಅಂತ, ನಮ್ಮನೇಲೂ ಕೂಡ ಬೆಲೂನ್ ಆ ಥರದ್ದೆಲ್ಲ ಏನು ಯೂಸ್ ಮಾಡಲ್ಲ. ಸೊ ನೀವು ಪ್ರಾಬಬ್ಲಿ ನಿಮ್ಮ ಈ ಅಭಿಯಾನ, ಈ ಅವೇರ್ನೆಸ್ ಕಾರ್ಯಕ್ರಮದಿಂದ ಇಂಥದ್ದೆಲ್ಲ ಸ್ಟಾರ್ಟ್ ಆಗಿದೆ. ಅನಂತ ಅನಂತ ಧನ್ಯವಾದಗಳು. ಮತ್ತೆ ನಮಗೆ ಒಂದು ಸಂದೇಶ ಕೂಡ ಬಂದಿದೆ, ಬಹಳಷ್ಟು ಜನ ಕಳಿಸ್ತಾ ಇದ್ದಾರೆ. ಅದರಲ್ಲಿ ಬೆಳಗಾವಿಯಿಂದ ಮಂಜುನಾಥ್ ಇಂದರಗಿ ಅವರು ಸಂದೇಶ ಕಳಿಸಿದ್ದಾರೆ. ಸರ್, ಪ್ರತಿಯೊಬ್ಬರು ನಿಮ್ಮಂತ ಎನ್ ಜಿ ಒ ಸಂಸ್ಥೆಯಿಂದ ಸಹಕರಿಸಿ ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕು. ಪೌರ ಕಾರ್ಮಿಕರು ಬರ್ತಾರೆ, ಅವ್ರ ಸಂಸ್ಥೆಗಳು ಬರುತ್ತೆ ಅಂತ ನಾವು ಕಾಯ್ಕೊಂಡು ಕೂತ್ಕೊಳ್ಳೋದಲ್ಲ. ಕಸವನ್ನ ಎಲ್ಲಿಂದರಲ್ಲಿ ಬಿಸಾಕೋದು ಇಲ್ಲ. ನಾಗರಿಕರಾಗಿ ನಮ್ಗೆಲ್ಲರಿಗೂ ಸ್ವಯಂ ಪ್ರೇರಿತವಾಗಿ ಈ ತರ ಕೆಲಸನ ಮಾಡಬೇಕು. ಹಾಗಾಗಿ ಜೀವಾಳ ಟ್ರಸ್ಟ್ ಅವರಿಗೆ ಕೋಟಿ ಕೋಟಿ ನಮನ. ಮೇಡಮ್, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸವನ್ನು ಮಾಡಲಿ, ಅವರಿಗೆ ಆ ಭಗವಂತ ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಆಶಿಸ್ತಾ, ಪ್ಲಾಸ್ಟಿಕ್ ತ್ಯಜಿಸಿದರೆ ಆದಷ್ಟು ಕಸವ ಕಡಿಮೆ ಆಗುತ್ತೆ ಅಂತ ಭಾವನೆ ಅಂತ ಒಳ್ಳೆ ಸ್ಫೂರ್ತಿದಾಯಕ ಸಂದೇಶವನ್ನ ನಮಗೆ ಅವರು ಕಳಿಸಿದ್ದಾರೆ. ಇನ್ನೊಂದು ಸ್ವಲ್ಪ ನಿಮ್ಮ ಜೊತೆ, ಯಾಕೆಂದ್ರೆ ಇನ್ನ ನೀವು ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ತರ ಎಲ್ಲಾ ವಿಷಯದಲ್ಲೂ ನೀವು ನಿಮ್ಮ ಕೈ ಚಳಕವನ್ನ ತೋರಿಸಿರೋದ್ರಿಂದ ಇನ್ನೂ ನಿಮ್ ಜೊತೆ ಮಾತಾಡಬೇಕು. ಇದೊಂದು ಹಾಡಿನ ನಂತರ ಮತ್ತೆ ನಮ್ಮ ಮಾತುಕತೆ ಮುಂದುವರಿಯುತ್ತೆ.
0: ಧನ್ಯವಾದ.

0: ಬೆಂಗಳೂರು ಯೂತ್ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಇನ್ನೇನು ಬರ್ತಾ ಇದ್ದೀವಿ. ಚೈತನ್ಯ ಸುಬ್ರಹ್ಮಣ್ಯ ಅವರು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಲೈವ್ ಆಗಿ ಕೂತಿದ್ದಾರೆ. ಅವರು ಬಹಳಷ್ಟು ವಿಚಾರಗಳಲ್ಲಿ ಪರಿಸರ ಆಗಿರ್ಬೋದು, ಸ್ವಚ್ಛತೆ ಆಗಿರ್ಬೋದು, ಕೆರೆಗಳ ಸಂರಕ್ಷಣೆ, ಪುನಶ್ಚೇತನ ಆಗಿರಬಹುದು, ಹಾಗೆ ಈ ಮರಗಳಿಗೆ ಬಹಳಷ್ಟು ಜನ ಈ ಪೋಸ್ಟರ್ ಹಾಕಕ್ಕೆ ಅಲ್ಲಿ ಮೊಳೆ ನೆಡೋದು ಮತ್ತೆ ವೈರ್ ಸುತ್ತದು ಇದ್ರೂ ಬಹಳಷ್ಟು ಜನ ಮಾಡ್ತಾರೆ. ಈ ಕಾರ್ಯಕ್ರಮ ಇವ್ರ ಅಭಿಯಾನದಲ್ಲಿ ಈ ಮರಗಳಿಂದ ಮೊಳೆ ತೆಗೆಯೋದು ಇದು ಕೂಡ ಮಾಡ್ತೀರಾ ಅಲ್ವಾ ಚೈತನ್ಯ ಅವರೇ? ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ನೀವು?
1: ಹೌದು ನೋಡಿ, ಈಗ ಜಾಹೀರಾತಿಗೋಸ್ಕರ ಮರಗಳಿಗೆ ಮೊಳೆ ಹಾಕಿ ಅವರ ಪೋಸ್ಟರ್ಗಳನ್ನು ಹಾಕೋದು ಎಲ್ಲ ಮಾಡ್ತಾರೆ. ನಾವು ಸ್ವಚ್ಛತೆ ಮಾಡುವಾಗ ಅಥವಾ ನಮ್ಮ ಈ ಅಭಿಯಾನ ನಡೆದಾಗ ಎಲ್ಲೆಲ್ಲಿ ಕಾಣಿಸುತ್ತೆ ಅಲ್ಲೆಲ್ಲ ನಾವು ಈ ಮೊಳೆಗಳನ್ನ ತೆಗೆಯೋ ಪ್ರಯತ್ನ ಮಾಡ್ತೀವಿ. ಒಂದೇ ಮರದಲ್ಲಿ 100ಕ್ಕಿಂತ ಹೆಚ್ಚು ಮೊಳೆಗಳು ಸಿಕ್ಕಿದ್ದು ಇದೆ. ಯಾಕೆಂದ್ರೆ ಪ್ರೈಮ್ ಲೊಕೇಶನ್ ಅಲ್ಲಿ ಇದ್ರೆ ಎಲ್ರಿಗೂ ಬೇಕು, ಎಲ್ಲರೂ ಹಾಕ್ತಾರೆ. ಹಾಗಾಗಿ ಅದನ್ನೆಲ್ಲ ಎಳ್ದು ಕಟ್ಟಿಂಗ್ ಪ್ಲೇಯರ್ ಅಲ್ಲಿ ಎಳ್ದು ಸ್ಕ್ರೂ ಡ್ರೈವರ್ ಅಲ್ಲಿ ತೆಗೆದು ಮಾಡಿದ್ದು ಇದೆ. ಹಾಗಾಗಿ ಅದು ಮರಕ್ಕೆ ನೋವಾಗುತ್ತೆ ಅನ್ನೋ ಪರಿಜ್ಞಾನ ನಾವು ಮರ್ತೋಗ್ತೇವೆ. ಹಾಗೆ ಪೋಸ್ಟರ್, ದೊಡ್ಡ ದೊಡ್ಡ ಪೋಸ್ಟರ್ಗಳನ್ನು ಕೂಡ ಕಟ್ತಾರೆ, ತಂತಿ ಕಟ್ತಾರೆ, ಕೇಬಲ್ಸ್ ಸುತ್ತಾರೆ, ನಾವು ಅದನ್ನು ಅಷ್ಟೇ ಆದಷ್ಟು ಎಳ್ದು ಹಾಕ್ತೀವಿ. ಹಾಗೆ ಈ ಯಾಕೆಂದ್ರೆ ಮರಗಳು ಗಿಡಗಳು ನಮಗೆ ಆಕ್ಸಿಜನ್ ಕೊಡುತ್ತೆ, ಇರೋ ಮರ ಗಿಡಗಳನ್ನ ನಾವು ಉಳಿಸ್ಕೋಬೇಕು. ಕತ್ತರಿಸ್ತಾ ಇದ್ದಾರೆ ಅದನ್ನು ಕೂಡ ನಾವು ಉಳಿಸ್ಕೊಳ್ಬೇಕು. ಗಿಡ ನೆಡ್ತಾರೆ ಅದನ್ನು ಕೂಡ ನಾವು ಪೋಷಿಸಿ ಮರ ಆಗೋ ಹಾಗೆ ನಾವು ನೋಡ್ಕೊಳ್ಬೇಕು. ಅದರ ಪೋಷಣೆ ಕೂಡ ಮುಖ್ಯ. ನೆಟ್ಟರೆ ಸಾಲದು, ಫೋಟೋ ತಗೊಂಡ್ರೆ ಸಾಲದು, ಅದು ಮರ ಆಗೋವರೆಗೂ ನೋಡ್ಕೊಳ್ಬೇಕು. ಆದಷ್ಟು ಮರಗಳನ್ನ ಕಡಿದೇ ಇರೋ ಹಾಗೆ ನಾವು ನೋಡ್ಕೊಳ್ಬೇಕು, ಮರ ಗಿಡಗಳನ್ನ ರಕ್ಷಣೆ ಮಾಡ್ಕೊಳ್ಬೇಕು. ನಾ ಇನ್ನೊಂದು ಹೇಳ್ಬೇಕು, ನಾವು ಈ ಅಭಿಯಾನ ನಡೆಸಿದಾಗ ನಾವು ರಸ್ತೆ ಅಕಸ್ಮಾತ್ ಗುಂಡಿ ಬಿದ್ದಿದ್ರೆ ಅದನ್ನು ಕೂಡ ಮುಚ್ಚಿರೋ ಕಾರ್ಯಕ್ರಮವನ್ನು ಮಾಡ್ಕೊಂಡಿದ್ದೇವೆ.
0: ಬಹಳಷ್ಟು ಸಮಾಜಮುಖಿ ಕೆಲಸವನ್ನ ಮಾಡ್ತಾ ಇದ್ದೀರಾ, ತುಂಬಾ ಜನ ಯೂತ್ಸ್ಗೆ ತುಂಬಾ ಇನ್ಸ್ಪಿರೇಷನ್ ಆಗಿದ್ದೀರಾ. ಹಾಗೆ ನಾನು ಅದು ಮತ್ತೆ ಮಾತಾಡ್ತಾ ಇರ್ಬೇಕಾದ್ರೆ, ನೀವು ಬೆಂಗಳೂರಿನ ಯುವಕರಿಗೆ ಏನಾದರೂ ಒಂದು ಸಲಹೆ ಕೊಡಬೇಕು ಅಂದ್ರೆ, ಬಿಕಾಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಸಾಮಾಜಿಕ ಜಾಲತಾಣದಲ್ಲಿ ಪರಿಸರದ ಬಗ್ಗೆ ಬಹಳಷ್ಟು ಪೋಸ್ಟ್ ಮಾಡ್ತಾರೆ, ಆದ್ರೆ ನಿಜವಾದ ಆಕ್ಷನ್ ಒಂದು ಪರಿವರ್ತನೆ ತರಬೇಕು ಅಂದ್ರೆ ಯುವಕರು ಏನ್ ಮಾಡಬೇಕು?
1: ಈಗ ಅವರು ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡೋದ್ರಲ್ಲಿ ನಂಗೆ ಏನು ಅಭ್ಯಂತರ ಇಲ್ಲ. ಇನ್ಫ್ಯಾಕ್ಟ್ ಅದು ದಟ್ ಇಸ್ ಒನ್ ಆಫ್ ದ ಮೀಡಿಯಂ ಟು ರೀಚ್ ಔಟ್ ಟು ಎವ್ರಿ ಒನ್, ಆಯ್ತಾ? ಅದು ತುಂಬಾ ಬೇಗ ಮುಟ್ಟುತ್ತೆ ಅದು. ಅಂದ್ರೆ ನಾವು ಬರೀ ಅದಕ್ಕೋಸ್ಕರ ಮಾಡದೆ ಅದನ್ನು ನಾವು ನಿರಂತರವಾಗಿ, ಒಂದು ದಿನಕ್ಕೆ ಸೀಮಿತವಾಗಿಡದೆ ಅದನ್ನು ನಿರಂತರವಾಗಿ ಮಾಡಿ ಉಳಿದವರಿಗೆ ನಾವು ಅದನ್ನ ಇನ್ಸ್ಪಿರೇಷನ್, ಅವರಿಗೆ ಅದನ್ನ ತಿಳು ಹೇಳೋ ಹಾಗೆ ವಿಧ ವಿಧ ರೀತಿಯಲ್ಲಿ ವಿಡಿಯೋಗಳನ್ನು ಮಾಡಿ ಕಳಿಸೋದು ಕೂಡ ಜನರಿಗೆ ತಲುಪುವಂತ ಒಂದು ಮಾಧ್ಯಮ. ಹಾಗೆ ಹಲವಾರು ಯುವಕರು ಈಗ ಮಾಡ್ತಾ ಇದ್ದಾರೆ ಕೂಡ ಅಂತಹ ಕೆಲಸಗಳನ್ನ, ಅಂತವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಉಳ್ದವರು ಅಷ್ಟೇ, ಬರೀ ಒಂದು ಶೋಕಿಗೋಸ್ಕರ ಮಾಡದೆ ಇಂಥ ಕೆಲಸಗಳನ್ನ ನಿಯತ್ತಾಗಿ ಮಾಡಿ, ನಿರಂತರವಾಗಿ ಮಾಡಿ, ಪರಿಸರಕ್ಕಾಗಿ ಮಾಡಿ, ಅದು ನಿಮ್ಮ ಸೇವೆ ಹಾಗೂ ನಿಮ್ಮ ಜವಾಬ್ದಾರಿ ಕೂಡ. ಆ ತರ ಜವಾಬ್ದಾರಿ ತಗೊಂಡು ಮಾಡಿದಾಗ ನಮ್ಮ ಬೆಂಗಳೂರು ಹಾಗೂ ನಮ್ಮ ದೇಶದಲ್ಲಿ ಸುಧಾರಣೆ ಕಾಣಲಿಕ್ಕೆ ತುಂಬಾ ಸಾಧ್ಯ. ಯಾಕೆಂದ್ರೆ ಮಾಧ್ಯಮದಲ್ಲಿ ಹೋದಾಗ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರೆ, ಯುವಕರು ಎಚ್ಚೆತ್ಕೊಂಡ್ರೆ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರೆ, ಯಾಕೆಂದ್ರೆ ಬೇರೆ ಬೇರೆ ಆಂಗಲ್ ಅಲ್ಲಿ ತೋರಿಸ್ಲಿಕ್ಕೆ ಶುರು ಮಾಡ್ತಾರೆ, ಹಾಗಾಗಿ ಅವ್ರು ಬೇಗ ರೀಚ್ ಆಗ್ತಾರೆ ಅಂತ ಹೇಳಿ.
0: ಈಗ ನೀವು ಎಷ್ಟೊಂದು ಈಗ ಬ್ಲಾಕ್ ಸ್ಪಾಟ್ ಅಂತ ಒಂದು ಕಸ ಹಾಕಿರ್ತಾರೆ ಒಂದು ರೋಡ್ ಅಲ್ಲಿ, ಅಲ್ಲಿ ನೀವು ಬಹಳಷ್ಟು ಸ್ವಚ್ಛತೆ ಅಭಿಯಾನ ಮಾಡಿ ಪಾಪ ಬಿಬಿಎಂಪಿಯವ್ರ ಜೊತೆ ಎಲ್ಲ ಕೈ ಜೋಡಿಸಿ ನೀವು ಕೂಡ ಎಲ್ಲಾ ವಾಲಂಟಿಯರ್ಸ್

0: ಹೋಗಿ ಕಸ ಎಲ್ಲ ತೆಗೆದು ಬಂದಿರ್ತೀರ, ಆದ್ರೆ ಮತ್ತೆ ಅದೇ ಸ್ಪಾಟ್ ಅಲ್ಲಿ ಒಂದ್ ತಿಂಗಳಾದ್ಮೇಲೆ ಒಬ್ರು ಕಸ ಹಾಕ್ತಾರೆ, ಇಬ್ರು ಕಸ ಹಾಕ್ತಾರೆ, ಮತ್ತೆ ಕಸ ಗುಂಡಿ ರಾಶಿ ನೋಡ್ಬಿಡ್ತಿರ್ತೀರಾ. ಈ ತರ ಎಕ್ಸ್ಪೀರಿಯನ್ಸ್ ಏನಾದ್ರೂ ಆಗಿದೆಯಾ ನಿಮಗೆ?
1: ಹೌದು, ನಾಣ್ಯದ ಎರಡು ಮುಖ ನೋಡಿದ್ದೇವೆ. ಅಂದ್ರೆ ಮಾಡಿ ಅಲ್ಲಿ ಕಸ ಬೀಳದೆ ಅದು ಕಸ ಮುಕ್ತ ಆಗಿರೋ ಕಡೆನೂ ನೋಡಿದ್ದೇವೆ. ಹಾಕಿದ ಆ ಸಂಜೆನೆ, ಒಂದು ತಿಂಗಳಲ್ಲ, ಆ ರಾತ್ರಿಯೇ ಬಿದ್ದಿರೋದು ಕೂಡ ನೋಡಿದ್ದೇವೆ. ಕೆಲವೊಂದು ಕಡೆ ನಾವು ರಾತ್ರಿ ಪ್ಯಾಟ್ರೋಲಿಂಗ್ ಕೂಡ ಹೋಗಿ ಇದು BBMP ಅವ್ರ ಜೊತೆ, ಮಾರ್ಷಲ್ ಜೊತೆ ಹೋಗಿ ಅವ್ರನ್ನ ಹಿಡಿದು ಪೆನಾಲ್ಟಿ ಕೂಡ ಹಾಕಿರೋದಿದೆ. ಸೊ ಹಾಗಾಗಿ ಅದು ಏನಾಗುತ್ತೆ ಅಂದ್ರೆ, ಒಂದು ರೆಸಿಡೆನ್ಶಿಯಲ್ ಏರಿಯಾ, ಒಂದು ನಿವಾಸಿಗಳು ಇರೋ ಕಡೆ ನಾವು ಹೋಗಿ ಅವರಿಗೆ ತಿಳುವಳಿಕೆ ಹೇಳಿ ಅಂತ ಜಾಗದಲ್ಲಿ ಬೀಳೋದು ಕಡಿಮೆ ಆಗುತ್ತೆ. ಗಾಡಿಲಿ ತಂದು ಬಿಸಾಕಿ ಹೋಗ್ತಾರಲ್ಲ ಅಂತ ಜಾಗದಲ್ಲಿ ಸ್ವಲ್ಪ ಕಷ್ಟ, ಕಡಿವಾಣ ಹಾಕೋದು.
0: ಕೊನೆಯದಾಗಿ ಹೇಳ್ಬೇಕು ಅಂದ್ರೆ, ಬೆಂಗಳೂರಿನ ಬಗ್ಗೆ ನಿಮಗಿರುವ ಒಂದು ಕನಸು ಏನು ಅಂತ, ಅಥವಾ 10 ವರ್ಷಗಳ ನಂತರ ಬೆಂಗಳೂರು ಹೇಗಿರ್ಬೇಕು ಅಂತ ಬಯಸ್ತೀರಾ?
1: ಖಂಡಿತವಾಗ್ಲೂ ಬೆಂಗಳೂರು ಸ್ವಚ್ಛ ನಗರಿಯಾಗಿ, ಯಾಕೆಂದ್ರೆ ಎಲ್ಲರೂ ಜವಾಬ್ದಾರಿಯುತ, ಅಂದ್ರೆ ಸ್ವಚ್ಛವಾಗಿ ಅಧಿಕಾರಿಗಳು ಮಾತ್ರ ಅಲ್ಲ, ಪ್ರತಿಯೊಬ್ರು ಜವಾಬ್ದಾರಿ ತಗೊಂಡು ಅವರವರ ಕಸ ಅವರವ್ರ ನಿರ್ವಹಣೆ ಮಾಡಿಕೊಂಡು, ಬರೀ ಕಸ ಮಾತ್ರ ಅಲ್ಲ ಪರಿಸರನೂ ಅಷ್ಟೇ, ನಮ್ಮ ನೆಲ ಜಲ ಹಾಗೂ ನಮ್ಮ ಹಸಿರು ಎಲ್ಲವನ್ನು ನೋಡಿಕೊಂಡು ನಾವು ಅದನ್ನೆಲ್ಲ ಎಲ್ಲರೂ ಮಾಡಿದ್ರೆ ಖಂಡಿತವಾಗಿ ಈಗ ಬೆಂಗಳೂರು ಟೆಕ್ನಾಲಜಿಗೋಸ್ಕರ ಬರ್ತಾರೆ. ಹಾಗೆ ನಮ್ಮ ಪರಿಸರಕ್ಕಾಗಿ ಮುಂಚೆ ಇತ್ತು ನೋಡಿ, ಬೆಂಗಳೂರು ಹಸಿರು ನಗರವಾಗಿತ್ತು, ಆ ರೀತಿ ಆಗ್ಬೇಕು. ನಾವು ಮತ್ತೆ ಕ್ಲೀನಿಂಗಿಗಾಗಿ ಹೋಗ್ಬೇಕಾಗಿಲ್ಲ, ಹಾಗೆ ನಾವು ಎಲ್ಲ ಜೊತೆ ಸೇರಿ ಸಂತೋಷವಾಗಿ ಆರೋಗ್ಯಕರವಾದ ಒಂದು ಬೆಂಗಳೂರು ಆಗ್ಬೇಕು ಅನ್ನೋದೇ ನನ್ನ ಆಸೆ.
0: ತುಂಬಾ ಸಂತೋಷ ಮತ್ತು ಧನ್ಯವಾದಗಳು. ಹಾಗೆ ಒಳ್ಳೆ ಉತ್ತಮ ಮಾಹಿತಿ ಕೊಟ್ರಿ ಮೇಡಮ್ ಅಂತ ಚಂದ್ರಿಕಾ ನೇರಲಗುಂಡಿ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ಮತ್ತು ಸುಮಧುರವಾದ ಮಾಹಿತಿ ಜೊತೆ ಅದ್ಭುತವಾದ ಹಾಡುಗಳು ಅಂತ ಶಿವಮೊಗ್ಗ ಜಿಲ್ಲೆ ಮೂಡಲವಿಠಲಪುರದ ಶ್ರೀಧರ್ ಪದ್ಮ ಪನ್ನಗ ಟಿ ಅನಂತಕುಮಾರ್ ಅವರು ನಿಮಗೆ ಧನ್ಯವಾದಗಳನ್ನ ಕಳಿಸಿದ್ದಾರೆ. ಹಾಗೆ ಪುಷ್ಪಾ ಶಾನ್ಭೋಗ್ ಅವರು ಸಂದರ್ಶನ ತುಂಬಾ ಚೆನ್ನಾಗಿ ಮೂಡಿ ಬಂತು ಅಂತ ಗದಗದಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ಹೌದು, ಬೆಂಗಳೂರು ಮುಂಚೆ ಉದ್ಯಾನ ನಗರಿ ಆಗಿತ್ತು, ಈಗ ಹುಡುಕಬೇಕು ಅಂತ ಅನುಷಾ ಅವರು ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ. ಚೈತನ್ಯ ಸುಬ್ರಹ್ಮಣ್ಯ ಅವರೇ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಬಹಳ ಬಹಳ ಧನ್ಯವಾದಗಳು.
1: ಎಲ್ಲ ಸಂದೇಶಗಳಿಗೆ, ಆಶೀರ್ವಾದಕ್ಕೆ ತುಂಬಾ ಧನ್ಯವಾದಗಳು, ಹಾಗೂ ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಈ ಸಂದರ್ಭದಲ್ಲಿ ನಮ್ಮ ತಂಡ ಜೀವಾಳ ಟ್ರಸ್ಟ್, ನೆಲ ಜಲ ಪರಿಸರ, ಹಸಿರು ಸೆಲೆ ಅವರನ್ನೆಲ್ಲ ನೆನೆಸಿಕೊಳ್ಳಲೇಬೇಕು, ಯಾಕೆಂದ್ರೆ ನಾನು ಇಲ್ಲಿ ಧ್ವನಿ, ಅವರೆಲ್ಲರೂ ನಮ್ಮ ಹಿಂದೆ ಇದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ಧನ್ಯವಾದ ಹೇಳುತ್ತಾ ನಿಮಗೂ ಧನ್ಯವಾದವನ್ನು ತಿಳಿಸ್ತೇನೆ.
0: ಹೌದು, ಹಾಗೆ ಪುಟ್ಟರಾಜು ಕಸವನಹಳ್ಳಿ ಅವರು ಕೂಡ ತುಂಬಾ ಚೆನ್ನಾಗಿತ್ತು ಕಾರ್ಯಕ್ರಮ ಅಂತ ಹೇಳಿದ್ದಾರೆ. ಸೊ ಚೈತನ್ಯ ಸುಬ್ರಹ್ಮಣ್ಯ ಅವರು ನಮ್ಮ ಮುಂದೆ ಕೂತಿರ್ಬೇಕಾದ್ರೆ ನನಗೆ ಒಂದ್ ಅನ್ನಿಸ್ತಿರೋದೇನು ಅಂದ್ರೆ, ಒಬ್ಬ ವ್ಯಕ್ತಿ ಬದಲಾವಣೆ ತರಲು ಸಾಧ್ಯ ಅನ್ನೋ ಪ್ರಶ್ನೆಗೆ ಚೈತನ್ಯ ಅವರೇ ಒಂದ್ ಸ್ವಲ್ಪ ಉತ್ತರ ಅಂತ ಅಲ್ಲ, ದೊಡ್ಡ ಉತ್ತರ. ಅವರೇ ಕೂಡ ಕೈಯಲ್ಲಿ ಕಸ ತೆಗೆಯುವ ಸಾಧನ ಹಿಡಿದು, ಸ್ವಚ್ಛಗೊಳಿಸುವುದರಿಂದ ಹಿಡಿದು, ಕೆರೆಗಳನ್ನು ಉಳಿಸುವುದು, ಕಾನೂನು ಹಾದಿಯಲ್ಲಿ ಹೋರಾಟ, ಮರ ನೆಡುವುದು, ಜನರಲ್ಲಿ ಪರಿಸರದ ಬಗ್ಗೆ ಜಾಗೃತಿ, ಇದು ಕೇವಲ ಸಮಾಜ ಸೇವೆಯಲ್ಲ, ಇದು ನಮ್ಮ ಮೇಲಿನ, ನಮ್ಮ ಬೆಂಗಳೂರು, ನಮ್ಮ ಜನರ ಮೇಲಿನ ಕಾಳಜಿ ಅಂತಾನೆ ಹೇಳ್ಬೋದು. ನನ್ನಿಂದ ಏನು ಬದಲಾವಣೆ ಆಗತ್ತೆ ಅನ್ನಕ್ಕೆ ಪ್ರಶ್ನೆ ಕೇಳುವ ಬದಲು, ನನ್ನಿಂದ ಏನು ಬದಲಾವಣೆ ಶುರು ಆಗೋಬಹುದು ಅನ್ನೋ ಪ್ರಜ್ಞೆ ಚೈತನ್ಯ ಸುಬ್ರಹ್ಮಣ್ಯ ಅವರಿಗಿದೆ. ಸ್ವಚ್ಛವಾದ ಬೆಂಗಳೂರು, ಹಸಿರಾದ ಬೆಂಗಳೂರು, ಆರೋಗ್ಯಕರ ಬೆಂಗಳೂರು, ಇದು ಕೇವಲ ಕನಸಲ್ಲ, ನಮ್ಮ ಜವಾಬ್ದಾರಿ ಅಂತ ಇವರು ಹೇಳ್ತಾ ಇದ್ದಾರೆ. ಈ ಸುಂದರ ಮಾತುಕತೆಗೆ ಬೆಂಗಳೂರಿಗಾಗಿ ನಿರಂತರವಾಗಿ ಕೆಲಸ ಮಾಡುತ್ತಿರುವ ಚೈತನ್ಯ ಸುಬ್ರಹ್ಮಣ್ಯ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಚೈತನ್ಯ ಅವರೇ, ನಿಮ್ಮ ಕೆಲಸ ಇನ್ನಷ್ಟು ಜನರಿಗೆ ಪ್ರೇರಣೆಯಾಗಲಿ, ಸ್ಫೂರ್ತಿ ಧಾರೆಯಾಗಲಿ, ಇನ್ನಷ್ಟು ಕೈಗಳು ಸೇರಿ ಬೆಂಗಳೂರು ಸುಂದರವಾಗಲಿ ಅಂತ ಹೇಳ್ತಾ ಇದ್ದೀನಿ. ಕೊನೆಯದಾಗಿ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ?
1: ಓ, ತುಂಬಾ ತುಂಬಾ ಧನ್ಯವಾದಗಳು. ಸಂದೇಶಗಳಂತೂ ಕೇಳಿ ಮನ ತುಂಬಿ ಬಂತು. ಹಾಗಾಗಿ ಎಲ್ಲ ಶ್ರೋತೃಗಳಿಗೆ ತುಂಬಾ ಧನ್ಯವಾದಗಳು, ಹಾಗೂ ಈ ಅವಕಾಶ ಕೊಟ್ಟಿರುವ ನಿಮಗೆ, ಆಕಾಶವಾಣಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನೀವು ಹೇಳಿದ ಹಾಗೆ ಎಲ್ಲವೂ ಸುಸೂತ್ರವಾಗಿ ನಡೆದು ನಮ್ಮ ಬೆಂಗಳೂರು ಸ್ವಚ್ಛ ನಗರವಾಗಲಿ ಅಂತ ಆಶಿಸ್ತೇನೆ. ಧನ್ಯವಾದಗಳು.
0: ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಫಾರ್ ದ ಶೋ.
1: ಥ್ಯಾಂಕ್ ಯು.
2: ಏನು
3: ಯೂ?
2: ಕಾಡು,
3: ಫಾರೆಸ್ಟ್,
2: ಬೆಟ್ಟ,
3: ಮೌಂಟೇನ್,
2: ಹೂ,
4: ಫ್ಲವರ್,
2: ಬೆಟ್ಟದ ಹೂ,
3: ಮೌಂಟೇನ್ ಫ್ಲವರ್.
2: ಬಿಸಿಲೇ ಇರಲಿ,

0: ಅಲವೇ.
1: ಎಲ್ಲಿ ಇನ್ನೊಂದ್ಸಲ ಹೇಳು.
0: ಬಿಸಿಲೇ ಇರಲಿ ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲವೇ.
1: ಸನ್ಲೈಟ್ ಲೆಟ್ ಕಮ್, ರೈನ್ ಲೆಟ್ ಇಟ್ ಕಮ್,

ವೆರಿ ಡಿಫಿಕಲ್ಟ್ ಪ್ರಾಬ್ಲಮ್ ಟೂ ಮೆನಿ ವರ್ಡ್ಸ್ ವೇಟ್ ಒನ್ ಮಿನಿಟ್ ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್ ಡೈಲಿ ಡೈಲಿ ಕೌಂಟಿಂಗ್ ಮನಿ ಮನಿ ಐ ವಿಲ್ ಕಲೆಕ್ಟಿಂಗ್ ಡೈಲಿ ಡೈಲಿ ಕೌಂಟಿಂಗ್ 10 ರುಪೀಸ್ ಆಫ್ಟರ್ ಜಾಯಿನಿಂಗ್ ರಾಮಾ

ಹೇಳ್ತಾ ಇದ್ರು ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಸಮಯ ಆಗಿದೆ. 5:07 ಕೂಡ ಕಾಲಿಟ್ಟಾಯ್ತು. ಈಗಷ್ಟೇ ಸೂಪರ್ ಹಿಟ್ಗಿದೆ ಅದನ್ನ ಕೇಳಿದ್ರೆ ಸದ್ ಶ್ರೀರಾಮ್ ಅವರ ಧ್ವನಿಯಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆಯಲ್ಲಿ ಭಜರಂಗಿ 2 ಚಿತ್ರದ ಭರ್ಜರಿ ಗೀತೆಯನ್ನು ಈಗಷ್ಟೇ ಕೇಳಿದ್ರಿ. ಸೊ ಇದೇ ರೀತಿ ನಾನ್ ಸ್ಟಾಪ್ ಹಾಡುಗಳು ಹಾಗೆ ಮಾತುಗಳು ಸಾಗೋ ಕಾರ್ಯಕ್ರಮ ಈ ಕಾರ್ಯಕ್ರಮ ಯಾವುದು ಅಂತ ಗೊತ್ತಲ್ಲ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಎಸ್, ಪ್ರತಿದಿನ ಸಂಜೆ ಈ ಒಂದು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರುತ್ತೆ. ಹಾಗಿದ್ರೆ ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡ್ತೀವಿ, ಏನ್ ಕಥೆ, ಎಲ್ಲದರ ಬಗ್ಗೆ ಮುಂದೆ ತಿಳ್ಕೊಳ್ಳೋಣ. ಒಂದು ಸೂಪರ್ ಹಿಟ್ ಗೀತೆ ಮತ್ತೊಂದು ಮೂಡಿ ಬರ್ತಾ ಇದೆ. ಸೂಪರ್ ಸ್ಟಾರ್ ಚಿತ್ರದ ಗೀತೆ ಲತಾ ಹಂಸಲೇಖಾ ಹಾಗೂ ಅದ್ನಾನ್ ಸ್ವಾಮಿ ಅವರು ಹಾಡಿರುವಂತಹ ಗೀತೆ. ಹಂಸಲೇಖಾ ಅವರ ಸಾಹಿತ್ಯ ಹಾಗೆ ಅವರದೇ ಸಂಗೀತದೊಂದಿಗೆ ನಂತರ ನಮ್ಮ ಮಾತುಕತೆ ಶುರು ಮಾಡೋಣ. ಅದೇ ರೀತಿ ನಾನ್ ಸ್ಟಾಪ್ ಮೆಸೇಜಸ್ ಕೂಡ ಬರ್ತಾ ಇದೆ. ಯಾರ ಸಂದೇಶ ಏನು ಎಲ್ಲದರ ಬಗ್ಗೆ ಮುಂದೆ ತಿಳ್ಕೊಳ್ಳೋಣ. ಈಗ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ ನಾನ್ ಸ್ಟಾಪ್ ಸಂಜೆಯಲ್ಲಿ. ಈ ಹೊತ್ತಲ್ಲಿ ನಾನ್ ಸ್ಟಾಪ್ ಸಂಜೆಯಲ್ಲಿ ನಾನ್ ಸ್ಟಾಪ್ ಮಾತುಕತೆಯೊಂದಿಗೆ ನಿಮ್ಮ ಜೊತೆ ಆಗ್ತಾ ಇರೋದು ತೇಜಾ.

ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಸಮಯ ಆಗಿದೆ. 5 ಗಂಟೆ ಇನ್ನೇನು 20 ನಿಮಿಷಕ್ಕೂ ಕೂಡ ಕಾಲಿಟ್ಟಾಯ್ತು. ಇವತ್ತು ಒಂದು ವಿಶೇಷವಾದಂತಹ ದಿನ. ಎಲ್ಲರೂ ಸಾಕುಪ್ರಾಣಿ ಅಂತಂದರೆ ನಾಯಿ ಬಗ್ಗೆ ಅಷ್ಟು ಖುಷಿ ಪಡ್ತಾರೆ, ಹಾಗೆ ಮನೆಯಲ್ಲಿ ಒಂದು ಮೆಂಬರ್ ಥರನೇ ನೋಡ್ತಾರೆ, ಮಗು ಥರನೇ ನೋಡ್ತಾರೆ. ಸೊ ಆ ಥರ ಒಂದು ಕಲ್ಚರ್ ಸಿಕ್ಕಾಪಟ್ಟೆನೇ ಹರಿದು ಬರ್ತಾ ಇದೆ. ಇವತ್ತು ಒಂದು ರೋಗಕ್ಕೆ ಸಂಬಂಧಿಸಿರುವಂಥ ಒಂದು ದಿನ ಅಂತಲೇ ಹೇಳಬೇಕು. ಬಹಳಷ್ಟು ಜನಕ್ಕೆ ಗೊತ್ತಿರುತ್ತೆ ಇವತ್ತು ವರ್ಲ್ಡ್ ರೇಬೀಸ್ ಡೇ. ಹೌದು, ಬಹಳಷ್ಟು ಪ್ರಾಣಿಗಳಿಂದನೂ ಕೂಡ ಈ ರೇಬೀಸ್ ಅನ್ನುವಂಥದ್ದು ಬರುತ್ತೆ, ಆದರೆ ಬರೀ ನಾಯಿ ಮಾತ್ರ ಅಷ್ಟೇ ಅಲ್ಲ. ಸೊ ಹಾಗಿದ್ರೆ ಏನಿದ್ರ ಕಥೆ, ಏನಿದ್ರ ಹಿನ್ನೆಲೆ, ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಪ್ರಪಂಚದಾದ್ಯಂತ ಮೊಟ್ಟ ಮೊದಲನೇ ಬಾರಿಗೆ ರೇಬಿಸ್ಗೋಸ್ಕರ ಒಂದು ವ್ಯಾಕ್ಸಿನ್ ಅನ್ನು ಡೆವಲಪ್ ಮಾಡಿ

ಯಾವುದು ಅಂತಂದರೆ ಅದು ಲೂಯಿ ಪಾಶ್ಚರ್ ಅವರು. ಅವರು ಸತ್ತಂತಹ ದಿನ ಇವತ್ತಾಗಿರುತ್ತೆ. ಸೊ ಅದರ ಒಂದು ಆ್ಯನಿವರ್ಸರಿಗೋಸ್ಕರ WHO ಮುಖಾಂತರನೇ ಈ ಒಂದು ದಿನವನ್ನು ವರ್ಲ್ಡ್ ರೇಬೀಸ್ ಡೇ ಅಂತ ಒಂದು ಜಾರಿಗೆ ತಂದರು. ಒಂದು ರೀತಿ ಅಬ್ಸರ್ವೆನ್ಸ್ ಅಂತ ಹೇಳಬೇಕು, ಸೆಲೆಬ್ರೇಷನ್ ಅಲ್ಲ, ಆ್ಯಕ್ಚುಲಿ ಇದು ಒಂಥರ ಅಬ್ಸರ್ವೆನ್ಸ್ ಅಂತಲೇ ಹೇಳಬೇಕು. ಸೊ ಈ ಒಂದು ದಿನವನ್ನು ಜಾರಿಗೆ ತಂದರು. ಹಾಗಿದ್ರೆ ರೇಬೀಸ್ ಅಂತಕ್ಕಂಥದ್ದು ಯಾವ ಯಾವ ಪ್ರಾಣಿಗಳಿಂದ ಹರಡುತ್ತೆ, ಏನು ಕಥೆ, ಎಲ್ಲದರ ಬಗ್ಗೆ ಮುಂದೆ ಮಾತಾಡೋಣ ಇನ್ನೆರಡು ಗೀತೆಗಳ ನಂತರ. ಸೊ ಒಂದು ನಾಯಿಯ ಬಗ್ಗೆ ನಾವು ಮಾತಾಡ್ತೀವಿ ಅಂತ ಹೇಳೋದಾದರೆ ಈ ಒಂದು ಚಿತ್ರ ಸಿಕ್ಕಾಪಟ್ಟೆ ಮನಸ್ಸಿಗೆ ಹತ್ರ ಅನಿಸುತ್ತೆ. 777 ಚಾರ್ಲಿ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಟೈಟಲ್ ಟ್ರ್ಯಾಕ್ ಪಂಚಮ್ ಜೀವ ಅವರ ಧ್ವನಿಯಲ್ಲಿ, ಹಾಗೆ ನಾಗಾರ್ಜುನ್ ಶರ್ಮಾ ಅವರ ಸಾಹಿತ್ಯ, ನೊಬೆನ್ ಪೌಲ್ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ. ನಾನ್ ಸ್ಟಾಪ್ ಸಂಜೆಯಲ್ಲಿ ಸಾಕ್ತಾ ಇದ್ದೀವಿ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ನಾವು ಸಾಕ್ತಾ ಇದ್ವಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಹಾಗೆ ಸಾಕ್ತಾ ಸಾಕ್ತಾ ಮಾತಾಡ್ತಾ ಇದ್ವಿ ರೇಬೀಸ್ ಅಂತಕ್ಕಂಥದ್ದು ಬರೀ ನಾಯಿಂದ ಮಾತ್ರನೇ ಅಲ್ಲ, ಹಲವಾರು ಪ್ರಾಣಿಗಳಿಂದನೂ ಕೂಡ ಹರಡತ್ತೆ ಅಂತ. ನಿಮ್ಗೆ ಗೊತ್ತಿದೆಯಾ, ಬಾವಲಿಯಿಂದನೂ ಕೂಡ ರೇಬೀಸ್ ಹರಡತ್ತಂತೆ, ಅಂದರೆ ಬ್ಯಾಟ್ಸ್ ಅಂತ ನಾವೇನು ಕರಿತೀವಿ ಅದರಿಂದ. ಹಾಗೆ ನರಿಗಳಿಂದನೂ ಕೂಡ ರೇಬೀಸ್ ವೈರಸಸ್ನ ಇಟ್ಕೊಂಡಿರುತ್ತಂತೆ. ಹಾಗೆ ರ್ಯಾಕನ್ಸ್ ಅಂತಲೂ ಕೂಡ ಇದೆ, ಸೊ ಆ ಪ್ರಾಣಿಯಿಂದನೂ ಕೂಡ ಹರಡತ್ತೆ. ಹಾಗೆ ಒಂದು ಜಾತಿಯ ಇಲಿಗಳಿಂದನೂ ಕೂಡ ಹರಡತ್ತೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಬರೀ ನಾಯಿಗಳ ಬಗ್ಗೆ ಮಾತ್ರನೇ ಕಾಳಜಿ ವಹಿಸ್ತೀರಾ, ಇಷ್ಟು ಪ್ರಾಣಿಗಳು ಕೂಡ ಈ ಒಂದು ರೇಬೀಸ್ ವೈರಸ್ ಏನಿದೆ ಅದನ್ನ ಒಂದು ಸಮೂಹನೇ ಇದೆ ಅಂತಲೇ ಹೇಳ್ಬೋದು. ಆದಷ್ಟು ಹುಷಾರಾಗಿರಿ, ಜಾಗೃತರಾಗಿರಿ ಅಂತ ಹೇಳ್ತೀರಾ. ಮುಂದಿನ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ, ಆದರೆ ಟಗರುಗಳಿಂದ ಮಾತ್ರ ಹರಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏನಕ್ಕೋಸ್ಕರ ಹೇಳಿದೆ ಅಂತಂದರೆ, ಟಗರು ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ ನಿಮ್ಮೆಲ್ಲರಿಗೋಸ್ಕರ. ಆಂಟೋನಿದಾಸನ್ ಅವರ ಧ್ವನಿಯಲ್ಲಿ, ಹಾಗೆ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಮತ್ತು ಚರಣ್ ರಾಜ್ ಅವರ ಸೂಪರ್ ಕಂಪೋಸಿಷನ್ ಈ ಗೀತೆಗಿದೆ. ನಾನ್ ಸ್ಟಾಪ್ ಸಂಜೆಯಲ್ಲಿ ಇದು ನಾನ್ ಸ್ಟಾಪ್ ಬೀಟ್ಸ್ ಇರುವಂತಹ ಹಾಡು.

ಕೇಳ್ತಾ ಇದ್ರೆ ಆಕಾಶವಾಣಿ ಫ್ರಮ್ ರೈನ್ಬೋ 101.3 ಸಮಯ ಆಗಿದೆ, 5:45. ನಾವು ಸಾಕ್ತಾ ಇದ್ವಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಹಾಗೆ ವಿಶ್ವ ರೇಬಿಸ್ ದಿನದ ಬಗ್ಗೆ ಕೂಡ ನಾವು ಮಾತಾಡ್ತಾ ಇದ್ವಿ. ಪ್ರತಿ ವರ್ಷನೂ ಕೂಡ ಒಂದೊಂದು ಥೀಮ್ನಲ್ಲಿ ಈ ಒಂದು ದಿನವನ್ನು ಅಬ್ಸರ್ವ್ ಮಾಡಲಾಗುತ್ತೆ. ಹಾಗೆ ಈ ವರ್ಷದ ಥೀಮ್ ಆಗಿದೆ ಸ್ಟ್ರಾಂಗರ್ ಟುಗೆದರ್. ಹೌದು, ಎಲ್ಲರೂ ಒಟ್ಟಾಗಿದ್ದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋವಂಥ ಒಂದು ಅರ್ಥ ಕೊಡುತ್ತೆ ಅಂತಲೇ ಹೇಳಬೇಕು. ಸೊ ಆದಷ್ಟು ಪ್ರಾಣಿ ಪ್ರೀತಿ ಇರಬಹುದು, ಅಥವಾ ಪ್ರಾಣಿಗಳು ಅಂದರೆ ಸಿಕ್ಕಾಪಟ್ಟೆ ಹುಚ್ಚು ಪ್ರೀತಿಯಪ್ಪ ಅಂತ ಹೇಳ್ತಾನೆ ಇರ್ತೀವಿ. ಒಂದೊಂದ್ಸರ್ತಿ ಆ ಹುಚ್ಚುತನನು ಕೂಡ ಜಾಸ್ತಿ ಆಗಬಾರ್ದು ಅಲ್ವಾ? ಏನು ಹೇಳ್ತೀರಿ? ಬೇಗ ಬೇಗ ವಾಟ್ಸಾಪ್ ಮುಖಾಂತರ ಸಂದೇಶವನ್ನು ಕಳಿಸ್ಕೊಡಿ. ನಮ್ಮ ವಾಟ್ಸಾಪ್ ಸಂಖ್ಯೆ 9480909010104 1014 8 0 1 0 1 3

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಶುಭ ಸಂಜೆಯಲ್ಲಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದೀವಿ. ಯಾರ್ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಹಾಗೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರ ಇಲ್ಲಿಂದ, ಪುಷ್ಪ ಶಾನುಭೋಗಾರ್ ಗದಗ್ನಿಂದ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಮ್ಮ ಎಂಡಿಂಗ್ ವ್ಯಾತ್ 339 ನಿಮ್ಮ ಸಂದೇಶ ಕೂಡ ಬಂದಿದೆ. ಹಾಗೆ ಹೆಬ್ಬಾಳದ ರಮೇಶ್ ಅವರು ಕೂಡ, ಹಾಗೆ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಅವರು ಹಾಡ್ಲಿ ಮಳವಳ್ಳಿಯಿಂದ, ಮತ್ತು ಶ್ರೀಮಂತ ಹೊಸಮನಿ ಬೀದರ್ ಇಲ್ಲಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಕಾಂತರಾಜ್ ಹುಳಿಯಾರ್ ಅವರು ಕೂಡ ಸಂದೇಶ ಕಳಿಸಿದ್ದಾರೆ. ಹಾಗೆ ಸಾಕ್ತಾ ಸಾಕ್ತಾ ರೇವೀಸ್ ಅನ್ನೋದ್ರ ಬಗ್ಗೆ ಕೂಡ ಮಾತಾಡ್ತಾ ಇದ್ವಿ. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕಂಟ್ರೋಲ್ ಅನ್ನೋ ಹಾಗೆ, ಸೊ ಆದಷ್ಟು ನಾವು ರೇವೀಸ್ನ ಅವಾಯ್ಡ್ ಮಾಡಬಹುದು. ಯಾವ ರೀತಿ ಅಂತಂದರೆ, ಆದಷ್ಟು ಪ್ರಾಣಿಗಳು ತುಂಬ ತುಂಬ ತುಂಬ ಮುದ್ದು, ತುಂಬ ಪ್ರೀತಿ ಎಲ್ಲಾನು ಒಪ್ಕೊಳ್ಳೋಣ, ಬಟ್ ಜಾಗರೂಕವಾಗಿ ನಡ್ಕೊಳ್ಳೋದು ಬಹಳಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಮಕ್ಕಳಿಗೆ ಸ್ವಲ್ಪ ಇದ್ರ ಬಗ್ಗೆ ನಾವು ಎಜುಕೇಟ್ ಮಾಡಬೇಕಾಗತ್ತೆ. ನಾಯಿಗಳನ್ನ ಟೀಸ್ ಮಾಡೋದಾಗಿರಬಹುದು, ಅದಕ್ಕೆ ಕಲ್ಲು ತೊಗೊಂಡು ಹೊಡೆಯೋದಾಗಿರ್ಬಹುದು, ಬಾಲ ಎಳೆಯೋದಾಗಿರ್ಬಹುದು, ಸೊ ಆ ರೀತಿ ಮಾಡೋದನ್ನ ಸ್ವಲ್ಪ ಮಕ್ಕಳನ್ನ ಆ ರೀತಿ ಮಾಡೋದನ್ನ ಅವಾಯ್ಡ್ ಮಾಡಿದ್ರೆ ಬೆಟರ್ ಅಂತ ಅನಿಸುತ್ತೆ. ಸೊ ಪ್ರಾಣಿ ಬಗ್ಗೆ ಪ್ರೀತಿ ಇರಬೇಕು, ಆದರೆ ಭೀತಿ ಇರಬಾರ್ದು. ಸ್ವಲ್ಪ ಮಟ್ಟಕ್ಕೆ ನಮಗೂ ಕೂಡ ಭಯ ಇರಬೇಕು. ಏನು ಹೇಳ್ತೀರಿ? ಹೌದು ಅಂತ ಹೇಳ್ತಾ ಇದ್ರೆ ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ಸೊ ಆದಷ್ಟು ಪ್ರಾಣಿಗಳ ಪ್ರೀತಿ ಇರಲಿ, ಪ್ರಾಣಿಗಳ ಬಗ್ಗೆ ಕಾಳಜಿ ಇರಲಿ, ಮಮತೆ ಎಲ್ಲವೂ ಸಹ ಇರಲಿ, ಅದೇ ರೀತಿ ಒಂದು ಹಂತ ಸ್ವಲ್ಪ ದೂರ ಇರೋದು ಕೂಡ ಒಳ್ಳೆಯದು ಅಂತ ಅನಿಸುತ್ತೆ. ಸೊ ಹಾಗೆ ಬಹಳಷ್ಟು ಮಾಹಿತಿ ಸಿಕ್ತು ಅಂತ ಹೇಳ್ತಾ ಮತ್ತೊಂದು ಸೊಗಸಾಗಿರುವಂಥ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ಕೆರೆಬೇಟೆ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಐಶ್ವರ್ಯ ರಂಗರಾಜನ್ ಹಾಗೂ ಸಾಯಿ ವಿಘ್ನೇಶ್ ಅವರ

ಧ್ವನಿಯಲ್ಲಿ ಪ್ರಮೋದ್ ಮರವಂತೆಯವರ ಸಾಹಿತ್ಯ ಹಾಗೆ ಗಗನ್ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ ನಾನ್ ಸ್ಟಾಪ್ ಸಂಜೆಯಲ್ಲಿ. ಇನ್ನೊಂದು ಗೀತೆ ಕೂಡ ಪ್ಲೇ ಆಗುತ್ತೆ, ಇದಾದ ನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಬಹುದು. ಇಷ್ಟೊತ್ತು ನಾನ್ ಸ್ಟಾಪ್ ಸಂಜೆಯಲ್ಲಿ ನಾನ್ ಸ್ಟಾಪ್ ಹಾಡು ಹಾಗೂ ಮಾತಿನ ಜೊತೆ ನಿಮ್ಮ ಜೊತೆ ಆಗಿದ್ದು ತೇಜಾ.

0: ನೆನಪಿನಾಳದಲ್ಲಿ ಹುದುಗಿದ್ದ ನವಿಲು ಮತ್ತೆ ಗರಿಗೆದರಿದೆ.
1: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು,
1: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು.
3: ನಿಮ್ಮ ಮನದಿಂಗಿತ ಕಾಮನ ಬೆಲೆಗೂ ಗೊತ್ತಿದೆ.
4: ಏನು ಹೇಳಬೇಕು ಒಂದೇ ಏನದು, ಬೇಗ ಹೇಳು ಯಾರು ಕೇಳಬಾರದು.
3: ಮತ್ತೆ ಮತ್ತೆ ಕೇಳಬೇಕು ಅನ್ನಿಸುವ ಧ್ವನಿಗಳು ಮರುಕಳಿಸಿದೆ.
4: ಪುನಃ ಪುನಃ ಕೇಳಿದರು ನಿನ್ನ ವಿನಃ ಏನಿಲ್ಲ.
3: ಜನಮಾನಸದಲ್ಲಿ ಉಳಿದು ಹೋದ ಜನಪ್ರಿಯ ಆರ್ಜೆಗಳು ನಿಮ್ಮ ಜೊತೆಯಾಗೋ ಕಾರ್ಯಕ್ರಮ ನವಿಲು ಗರಿ.
0: ಪ್ರತಿದಿನ ಮಧ್ಯಾಹ್ನ 12:05 ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನಲ್ಲಿ.

0: ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಂಜನಗೂಡು ತಿರುಮಲ ಅಂಬ, ಯಾರು ಅವರ ಹೆಸರನ್ನ ಕೇಳಿಲ್ಲ? ಬಹಳ ವಿಶಿಷ್ಟವಾದ ಹೆಸರು. ಸ್ವಾತಂತ್ರ್ಯ ಪೂರ್ವದಲ್ಲಿ 1901 ಅವಧಿಯಲ್ಲಿ ತಮ್ಮ ದುಃಖವನ್ನ ಮರೆಯುತ್ತಾ ಸಾಹಿತ್ಯವನ್ನ ಅಪ್ಪಿಕೊಂಡವರು. ಬಾಲ ವಿಧವೆಯಾಗಿದ್ದ ಅವರು ಓದಿದ್ದು 4ನೇ ತರಗತಿವರೆಗೆ ಮಾತ್ರ. ದೇವರನಾಮಗಳನ್ನ, ಸೂರ್ಯನ ಹಾಡುಗಳನ್ನ, ಭಕ್ತಿಗೀತೆಗಳನ್ನು ಅವರು ಆರಂಭದಲ್ಲಿ ಬರೆದರು. ನಂತರ ವಿವಿಧ ಪ್ರಕಾರಗಳಲ್ಲಿ ಅವರು ಬರೆದರು. ಅವರೇ ಗ್ರಂಥ ಮಾಲೆಗಳನ್ನು ಮಾಡಿ ಪ್ರಕಟಿಸಿದರು. ಇತರ ಮಹಿಳೆಯರಿಗೆ ಆದರ್ಶವಾದರು. ನಂಜನಗೂಡು ತಿರುಮಲಾಂಬ ಅವರ ಧ್ವನಿಯನ್ನ ಕೇಳಿ.
1: ಬರವಣಿಗೆ ಪ್ರಾರಂಭ ಮಾಡಿದ್ದು ನನ್ನ 15ನೇ ವರ್ಷದಲ್ಲೇ, ಅಂದರೆ 1901-2 ಇಸವಿಯಲ್ಲೇ ನಾನು ಶುರು ಮಾಡಿದ್ದು. 13ನೇ ವರ್ಷದಲ್ಲೇ ನನಗೆ ಇದಾಗೋಯ್ತು. 12ಕ್ಕೆ ಲಗ್ನ ಆಯಿತು, 13ಕ್ಕೆ 14ರ ಮೊದಲೇ ವಿಪರ್ಯಾಸ ಆಗೋಯ್ತು. ಅಲ್ಲಿಂದ 3-4 ವರ್ಷ ನನಗೆ ದೇವರ ಧ್ಯಾನ, ಹಿರಿಯರ ಉಪದೇಶ. 4ನೇ ತರಗತಿ ಬಾಲಿಕಾ ಪಾಠಶಾಲೆ, ನಂಜನಗೂಡು ಪಾಠಶಾಲೆಯಲ್ಲಿ ಅಷ್ಟೇ. ಇಲ್ಲ ಕಾದಂಬರಿಗಳು, ನಾಟಕ, ಹರಿಭಜನೆ ಗ್ರಂಥ, ಇದು ಹರಿಕಥೆ, ಪ್ರಬಂಧಗಳು ಎಲ್ಲ ಮಾಡಿದ್ದೇನೆ. ನನ್ನ ಪುಸ್ತಕಗಳು 35ವರೆಗೂ ಆಗಿದೆ, ಅದರಲ್ಲಿ 28 ಪಬ್ಲಿಷ್ ಆಗಿದೆ. ಗ್ರಂಥಮಾಲೆಯಲ್ಲಿ ನಾನು ಬರೆದದ್ದೇ 28 ಪಬ್ಲಿಷ್ ಮಾಡಿದ್ದೇನೆ. ಇತರ ಲೇಖಕರು ಮಾಡಿದ್ದು ಅದನ್ನು ಪಬ್ಲಿಷ್ ಮಾಡಿದ್ದೇನೆ ಗ್ರಂಥಮಾಲೆ. ಅದಕ್ಕೆ ಸತಿಹಿತಶ್ನಿ ಗ್ರಂಥಮಾಲೆ, ಆಮೇಲೆ ಅದರಲ್ಲಿ ಸನ್ಮಾನ ಗ್ರಂಥಾವಳಿ ಎನ್ನುವ ಗ್ರಂಥ ಶಾಖೆಯಲ್ಲಿ ಇತರರು ಬರೆದದ್ದ ಪುಸ್ತಕಗಳನ್ನು ಬರೆದಿದ್ದೇನೆ, ಇದು ಮಾಡಿದ್ದೇನೆ. ಅದು 18-19 ಪುಸ್ತಕಗಳು ಇತರದ್ದು. ಮನಸ್ಸಿನ ಇದು ಜನಗಳ ಅಪೇಕ್ಷೆ, ವಿದ್ಯಾರ್ಥಿಗಳ ಅಪೇಕ್ಷೆ, ಇದೆಲ್ಲ ಸೇರಿಕೊಂಡು ಮಾಡಬೇಕು, ಕೊಡಬೇಕು ಅಂತ ಒಂದು ಉದ್ದೇಶ ಇತ್ತು. ಕೆಲವು ಲೇಖನಗಳು ಬಂದು ಹಿರಿಯರು ಸುತ್ತಮುತ್ತಲು ಅದನ್ನು ಪ್ರಕಟ ಮಾಡಬೇಕು ಅನ್ನೋ ಆಸೆ ಇತ್ತು. ಏನನ್ಸುತ್ತೆ ಕೆಲವು ಎಲ್ಲ ಏನು ಹೇಳಿ, ನನಗೆ ಹೇಳುವುದಕ್ಕೆ ಸಂಕೋಚ ಆಗುತ್ತೆ. ಎಂದ ಯಾಕೆ ಅಂದರೆ ನಂದೆಲ್ಲ ವಿದ್ಯೆ ಕಡಿಮೆ, ಮನಸ್ಸಿನ ಇದು ಜನಗಳ ಅಪೇಕ್ಷೆ, ವಿದ್ಯಾರ್ಥಿಗಳ ಅಪೇಕ್ಷೆ, ಇದೆಲ್ಲ ಸೇರಿಕೊಂಡು ಮಾಡಬೇಕು, ಕೊಡಬೇಕು ಅಂತ ಒಂದು ಉದ್ದೇಶ ಇತ್ತು.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಇವತ್ತಿನ ಧ್ವನಿ ನಂಜನಗೂಡು ತಿರುಮಲಾಂಬ ಅವರದು. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಯುಪಿಐ ವ್ಯವಹಾರೇಷು ಎಂಡಿಆರ್ ಶುಲ್ಕ ಪ್ರವರ್ತನಸ್ಯ ಕೇಂದ್ರ ಸರ್ವಕಾರಸ್ಯ ನಿರ್ಣಯೇ ಸರ್ವೋಚ್ಚ ನ್ಯಾಯಾಲಯೇನ ಸ್ಥಗನಾದೇಶಃ ಅಸ್ವೀಕೃತಃ. ಅದ್ಯಾರಭ್ಯ ಪ್ರಾರಭ್ಯಮಾಣಃ ತ್ರಿದಿವಸೀಯಃ ರಾಷ್ಟ್ರವ್ಯಾಪಿ ಬ್ಯಾಂಕ್ ಕಾರ್ಯವಿರಾಮಃ ಸ್ಥಗಿತಃ. ಭಾರತೇನ ಪಾಕಿಸ್ತಾನಸ್ಥೇಷು ಆತಂಕ್ಯಾಶ್ರಯೇಷು ವಿಹಿತಸ್ಯ ಸರ್ಜಿಕಲ್ ಸ್ಟ್ರೈಕ್ ಇತ್ಯಸ್ಯ ದಶಮೀ ವಾರ್ಷಿಕೀ ಆಮಾನ್ಯತೆ. ರಾಷ್ಟ್ರೇಣಾದ್ಯ ಸ್ವಾತಂತ್ರ್ಯ ಸೇನಾನೀ ಶಹೀದ ಭಗತ ಸಿಂಹಃ ತಸ್ಯ ಜಯಂತ್ಯವಸರೆ ಸಂಸ್ಮರ್ಯತೆ. ಅಪಿ ಚ ಏಷ್ಯನ್ ಕ್ರೀಡಾ ಪ್ರತಿಸ್ಪರ್ಧಾಸು ಭಾರತೇನ ಅದ್ಯ ಸ್ವಪದಕ ತಾಲಿಕಾಯಾಂ ಪಂಚ ನೂತನಾನಿ ಪದಕಾನಿ ಯೋಜಿತಾನಿ. ಭಾರತೀಯ ಪುರುಷ ಕ್ರಿಕೆಟ್ ದಲಂ ಚ

0: ಉಪಾಂತ್ಯ ಚಕ್ರೆ ಪ್ರವಿಷ್ಟವತ್. ಅಥ ವಾರ್ತಾಃ ವಿಶದೀಕೃತ್ಯ. ಸರ್ವೋಚ್ಚ ನ್ಯಾಯಾಲಯೇನ ಆಗಾಮಿ ಮಾಸಸ್ಯ ಪಂಚದಶ ದಿನಾಂಕತಃ ಪ್ರವರ್ತಮಾನೇಷು ದ್ವಿಸಹಸ್ರಾಧಿಕ ರೂಪ್ಯಕಾಣಾಂ ನಿರ್ದಿಷ್ಟ ವ್ಯಕ್ತಿತಃ ವ್ಯಾಪಾರಿ ಯುಪಿಐ ವ್ಯವಹಾರೇಷು ಎಂಡಿಆರ್ ಇತಿ ಶುಲ್ಕ ಪ್ರವರ್ತನಸ್ಯ ಕೇಂದ್ರ ಸರ್ವಕಾರಸ್ಯ ನಿರ್ಣಯೇ ಸ್ಥಗನಾದೇಶೇ ಅಸಮ್ಮತಿಃ ಪ್ರದರ್ಶಿತಾ. ನ್ಯಾಯಮೂರ್ತೇಃ ಸೂರ್ಯಕಾಂತಸ್ಯ, ನ್ಯಾಯಮೂರ್ತೇಃ ಜಯಮಾಲ್ಯ ಬಾಗಚೀನಃ ಅಥ ನ್ಯಾಯಮೂರ್ತೇಃ ವಿ ಮೋಹನಸ್ಯ ಚ ಪೀಠೇನ ಕೇಂದ್ರ ಸರ್ವಕಾರಾಯ ಭಾರತೀಯ ರಿಸರ್ವ್ ಬ್ಯಾಂಕ್ ಇತ್ಯಸ್ಮೈ ಅನ್ಯೇಭ್ಯಶ್ಚ ಪ್ರತಿವಾದಿಭ್ಯಃ ಸೂಚನಾಪತ್ರಂ ಪ್ರೇಷಯಿತ್ವಾ ಚತುರ್ಷು ಸಪ್ತಾಹೇಷು ಪ್ರತ್ಯುತ್ತರಂ ಸಮರ್ಪಯಿತುಂ ನಿರ್ದಿಷ್ಟಂ. ಕೇಂದ್ರಸ್ಯ ಪಕ್ಷಂ ಸ್ಥಾಪಯತಾ ಅತಿರಿಕ್ತ ಮಹಾನ್ಯಾಯ ಅಭಿಕರ್ತ್ರಾ ಎನ್ ವೆಂಕಟರಮಣೇನ ಉಕ್ತಂ ಯತ್ ಪೇಮೆಂಟ್ ಗೇಟ್ವೇ ಇತ್ಯಸ್ಯ 90% ಪ್ರಯೋಕ್ತಾರಃ ಅಸ್ಮಾತ್ ಶುಲ್ಕಾತ್ ಮುಕ್ತಾಃ ಇವ ಸ್ಥಾಸ್ಯಂತಿ. ಇಯಂ ಜನಹಿತ ಯಾಚಿಕಾ ಅಧಿವಕ್ತಾ ಅಂಜನ ದತ್ತೇನ ಉಪಸ್ಥಾಪಿತಾ ಆಸೀತ್. ಯುನೈಟೆಡ್ ಫೋರಂ ಆಫ್ ಬ್ಯಾಂಕ್ ಯೂನಿಯನ್ಸ್ ಇತ್ಯನೇನ ಅದ್ಯಾರಭ್ಯ ಪ್ರಾರಭ್ಯಮಾಣ ತ್ರಿದಿವಸೀಯ ರಾಷ್ಟ್ರವ್ಯಾಪಿ ಬ್ಯಾಂಕ್ ಕಾರ್ಯವಿರಾಮ ಯೋಜನಾ ಸ್ಥಗಿತೀಕೃತ ಇತಿ ಉದ್ಘೋಷಿತಂ. ಅಯಂ ನಿರ್ಣಯಃ ಭಾರತೀಯ ಬ್ಯಾಂಕ್ ಸಂಘೇನ ಸಹ ಸಂವಾದಾತ್ ಪರಂ ಗೃಹೀತಃ. ಅಖಿಲ ಭಾರತೀಯ ಬ್ಯಾಂಕ್ ಕರ್ಮಚಾರಿ ಸಂಘೇನ ಸಾಮಾಜಿಕ ಸಂಚಾರ ಪಟಲೆ ನ್ಯರೂಪೀಯತ ಹ್ಯಃ ರಾತ್ರೌ ಐಬಿಎ ಅಥ ಸಪ್ತ ಬ್ಯಾಂಕ್ ಸಂಘಾನಾಂ ಯುಎಫ್ಬಿಯು ಇತ್ಯಸ್ಯ ಚ ಮಧ್ಯೆ ಕಾರ್ಯವಿರಾಮ ಸಂಬದ್ಧ ವಿಷಯೇಷು ಸಂಪನ್ನಾಯಾಃ ಮಂತ್ರಣಾಯಾಃ ಅನಂತರಂ ಏಷಃ ನಿರ್ಣಯಃ ಸಂಜಾತಃ. ಪೂರ್ವಂ ಯುಎಫ್ಬಿಯು ಅನ್ಯೈಶ್ಚ ಸಾರ್ವಜನಿಕ ಕ್ಷೇತ್ರಸ್ಯ ಬ್ಯಾಂಕ್ ಸಂಘೈಃ ಸಿತಂಬರ್ ಮಾಸಸ್ಯ 28ತಃ 30 ದಿನಾಂಕಂ ಯಾವತ್ ತ್ರಿದಿವಸೀಯಸ್ಯ ಕಾರ್ಯವಿರಾಮಸ್ಯ ಆಹ್ವಾನಂ ಕೃತಂ ಆಸೀತ್. ತೇಷಾಂ ಮುಖ್ಯತಯಾ ಯಾಚನಾದ್ವಯಂ ಆಸೀತ್ ಸಪ್ತಾಹೆ 5 ದಿವಸೀಯ ಕಾರ್ಯಪ್ರಣಾಲ್ಯಾಃ ಪ್ರವರ್ತನಂ ಅಥ ಚ ಕಾರ್ಯಸಂಪಾದನ ಸಂಬದ್ಧ ಪ್ರೋತ್ಸಾಹನ ಯೋಜನಾಯಾಃ ಪ್ರತ್ಯಾಹಾರಃ. ಭಾರತೇನ ಅದ್ಯ ಸರ್ಜಿಕಲ್ ಸ್ಟ್ರೈಕ್ ಇತ್ಯಸ್ಯ ದಶಮೀ ವಾರ್ಷಿಕೀ ಆಮಾನ್ಯತೆ. ಯೇನ ಪ್ರಹಾರೇಣ ವಿಶ್ವಸ್ಯ ಪುರತಃ ನರೇಂದ್ರ ಮೋದಿ ಸರ್ವಕಾರಸ್ಯ ಆತಂಕವಾದ ವಿರೋಧಿ ನೀತೇಃ ಕಶ್ಚನ ನೂತನಃ ಪ್ರಭಾವಕಾರಿ ಚ ದೃಷ್ಟಾಂತಃ ಉಪಸ್ಥಾಪಿತಃ ಆಸೀತ್. 16-ದ್ವಿಸಹಸ್ರತಮಸ್ಯ ಸಿತಂಬರ್ ಮಾಸಸ್ಯ 28-31 ದಿನಾಂಕಯೋಃ ರಾತ್ರೌ ಭಾರತೀಯ ಸೇನೆಯಾ ಪಾಕ ಅಧಿಕೃತ ಜಮ್ಮು ಕಾಶ್ಮೀರೇ ನಿಯಂತ್ರಣ ರೇಖಾಯಾಃ ಪಾರಸ್ಥಿತೇಷು ಆತಂಕವಾದಿನಾಂ ಪ್ರಸ್ಥಾನ ಕೇಂದ್ರೇಷು ಲಕ್ಷ್ಯಕೇಂದ್ರಿತಾಃ ಪ್ರಹಾರಃ ವಿಹಿತಃ. ಏತತ್ ಸೈನ್ಯಾಭಿಯಾನಂ ತಸ್ಮಿನ್ನೇವ ಮಾಸೆ ಊರಿ ಸೈನ್ಯ ಶಿಬಿರೆ ಸಂಜಾತಸ್ಯ ಆತಂಕಿ ಆಕ್ರಮಣಸ್ಯ ಪ್ರತ್ಯುತ್ತರಂ ಆಸೀತ್. ಯಸ್ಮಿನ್ ಏಕೋನವಿಂಶತಿಃ ಭಾರತೀಯ ಸೈನಿಕಾಃ ವೀರಗತಿಂ ಅವಾಪ್ನುವನ್. ಇಯಂ ವಾರ್ಷಿಕೀ ರಾಷ್ಟ್ರೀಯ ಸುರಕ್ಷಾತಂತ್ರೆ ವಿಗತ ದಶಕೆ ಆಗತಾನಾಂ ದೃಢ ಪರಿವರ್ತನಾನಾಂ ದ್ಯೋತಿಕಾ ವರ್ತತೆ. ಹ್ಯಃ ಆಕಾಶವಾಣ್ಯಾಃ ಮನ್ ಕಿ ಬಾತ್ ಇತ್ಯಾಖ್ಯೆ ಕಾರ್ಯಕ್ರಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ 16-ದ್ವಿಸಹಸ್ರತಮಸ್ಯ ಏತತ್ ಅಭಿಯಾನಂ ಕೀರ್ತಿಸ್ತಂಭಾತ್ಮಕಮಿತಿ ನ್ಯರೂಪಯತ್. ಸಹ ಅವೋಚತ್ ಯತ್ ಅನೇನ ಅಭಿಯಾನೇನ ನಿಯಂತ್ರಣ ರೇಖಾಯಾಃ ಪಾರೇ ಸಾಹಸಿಕ ಅಭಿಯಾನ ಸಂಚಾಲನೆ ಭಾರತೀಯ ಸೇನಾಯಾಃ ಅದ್ವಿತೀಯಂ ಸಾಮರ್ಥ್ಯಂ ವಿಶ್ವಪಟಲೆ ಪ್ರತಿಷ್ಠಾಪಿತಂ.
1: 10 ವರ್ಷ ಪಹಲೆ 28-29 ಸಿತಂಬರ್ 2016 ಕೋ ಭಾರತೀಯ ಸೇನಾನೆ ಪಾಕಿಸ್ತಾನ ಮೇ ಆತಂಕಿ ಠಿಕಾನೋ ಪರ್ ಸರ್ಜಿಕಲ್ ಸ್ಟ್ರೈಕ್ ಕೀ ಥಿ. LOC ಕೆ ಉಸ್ ಪಾರ್ ಜಾಕರ್ ಹಮಾರೆ ವೀರ್ ಜವಾನೋ ನೆ ಜಿಸ್ ತರಹ ಆತಂಕವಾದ ಕೆ ಖಿಲಾಫ್ ಕಾರ್ವಾಯಿ ಕೀ ಥಿ ವೋ ದೇಖ್ ದುನಿಯಾ ಹೈರಾನ್ ಥಿ. ಸರ್ಜಿಕಲ್ ಸ್ಟ್ರೈಕ್ ನೆ ಡಂಕೆ ಕಿ ಚೋಟ್ ಪರ್ ಪೂರಿ ದುನಿಯಾ ಕೆ ಸಾಮ್ನೆ ಭಾರತ್ ಕಿ ಆತಂಕವಾದ ವಿರೋಧಿ ನೀತಿ ಕಾ ಏಕ್ ನಯಾ ಉದಾಹರಣ ಪ್ರಸ್ತುತ ಕಿಯಾ ಥಾ. ಆತಂಕವಾದಿ ಹಮಲೋ ಕೆ ಕಾರಣ ಭಾರತ್ ನೆ ಲಂಬೆ ಸಮಯ ತಕ್ ಜೊ ದರ್ದ ಝೇಲಾ ಥಾ ಸರ್ಜಿಕಲ್ ಸ್ಟ್ರೈಕ್ ಉಸ್ ಕಷ್ಟ ಕೆ ಖಿಲಾಫ್ ಹಮಾರಿ ನಿರ್ಣಾಯಕ ಪ್ರತಿಕ್ರಿಯಾ ಥಿ.
0: ಪ್ರಧಾನಮಂತ್ರಿಣಾ ಪ್ರತಿಪಾದಿತಂ ಯತ್ ವಿಗತ ದಶಕೆ ಭಾರತಸ್ಯ ಆತಂಕವಾದ ವಿರೋಧಿ ನೀತಿಃ ನಿರಂತರಂ ಸುದೃಢ ವಿವೃದ್ಧಾ ಚ ಸಂಜಾತಾ. ಏತದರ್ಥಂ ತೇನ ಬಾಲಾಕೋಟ್ ವೈಮಾನಿಕ ಪ್ರಹಾರಃ ಅಥ ಸಿಂಧೂರಾಭಿಯಾನಂ ಪ್ರಮುಖೋದಾಹರಣ ರೂಪೇಣ ಉದಾಹೃತಂ. ಸಂಸ್ಕೃತ ವಾರ್ತಾಯಾಃ ಸಂಸ್ಕರಣಮಿದಂ ಇದಾನಿಂ ಆಕಾಶವಾಣಿತಃ ಪ್ರಸಾರ್ಯತೆ. ಸಮಮೇವ ಅಯಂ ಕಾರ್ಯಕ್ರಮಃ ಆಕಾಶವಾಣ್ಯಾಃ ಅಂತರ್ಜಾಲ ಪಟಲೆ www.newsonair.gov.in ಇತ್ಯತ್ರ ಅಥ newsonair ಚಲದೂರಭಾಷ್ಯ ತಂತ್ರಾಂಶೇ ಅಪಿ

0: ಮತ್ತೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತಧಾರೆ ಕೋಟಿ ಜನುಮ ಜತೆ ಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
2: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
5: ಮುಂಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
6: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
7: ಎದೆ ತುಂಬಿ ಹಾಡಿದೆನು ಬಂದು ನಾನು
5: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
6: ಎಲ್ಲೆ ಮೀರಿದ ಪ್ರೇಮ ಸಿಂಚನ
8: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
5: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
6: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
5: ಭಾವಸ್ಪಂದನ
6: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಸ್ನೇಹಿತರೆ, ಇನ್ನೀಗ ಕೇಳಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಮೇಕೆದಾಟು, ಮಹದಾಯಿ ಸೇರಿದಂತೆ ರಾಜ್ಯದ ಬಾಕಿ ಯೋಜನೆಗಳಿಗೆ ಅನುಮತಿ ನೀಡುವಂತೆ ಕೇಂದ್ರ ಜಲಶಕ್ತಿ ಸಚಿವರಿಗೆ ಸರ್ಕಾರ ಮನವಿ. ಪಶ್ಚಿಮ ಘಟ್ಟಗಳ ಪರಿಸರ ಸೂಕ್ಷ್ಮ ವಲಯ ಅಧಿಸೂಚನೆ ಕುರಿತು ರಾಜ್ಯ ಸರ್ಕಾರದೊಂದಿಗೆ ಚರ್ಚಿಸುವಂತೆ ಕೇಂದ್ರವನ್ನು ಕೋರಿದ ಮುಖ್ಯಮಂತ್ರಿ. ಪೊಲೀಸ್ ಸೇವೆಗಳಲ್ಲಿ ಆಂತರಿಕ ಸುಧಾರಣೆಗೆ ಒತ್ತು, ತಜ್ಞರ ಸಮಿತಿ ರಚಿಸಿ ಗೃಹ ಇಲಾಖೆ ಆದೇಶ. ಇದೇ 30ರಿಂದ ರಾಜ್ಯದಲ್ಲಿ ಭಾರತ್ ಜೋಡೋ ಯಾತ್ರೆ 2.0 ನಡೆಸಲು ಕಾಂಗ್ರೆಸ್ ನಿರ್ಧಾರ. ಹಾಗೂ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ, ನ್ಯಾಯಾಲಯದಲ್ಲಿ ಇಂದು ಹೇಳಿಕೆ ನೀಡಿದ ಸಾಕ್ಷಿದಾರ ಪ್ರದೋಷ್. 16,745 ಕೋಟಿ ರೂಪಾಯಿ ವೆಚ್ಚದ ಮೇಕೆದಾಟು ಯೋಜನೆ ಮತ್ತು ರಾಜ್ಯದ ಪ್ರಮುಖ ಜಲಸಂಪನ್ಮೂಲ ಯೋಜನೆಗಳಿಗೆ ಅನುಮೋದನೆ ಪಡೆಯುವ ಪ್ರಕ್ರಿಯೆಯನ್ನು ತ್ವರಿತಗೊಳಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ.

0: ನವದೆಹಲಿಯಲ್ಲಿಂದು ಜಲಶಕ್ತಿ ಸಚಿವರನ್ನು ಭೇಟಿ ಮಾಡಿ ಸಲ್ಲಿಸಿದ ಮನವಿ ಪತ್ರದಲ್ಲಿ ಕೃಷ್ಣಾ ಜಲವಿವಾದಗಳ ನ್ಯಾಯಮಂಡಳಿ ತೀರ್ಪಿನ ಕುರಿತು ಸುಪ್ರೀಂಕೋರ್ಟ್ನಲ್ಲಿ ಮಧ್ಯಪ್ರವೇಶಿಸಲು ಹಾಗೂ ಗೆಜೆಟ್ನಲ್ಲಿ ತೀರ್ಪನ್ನು ಶೀಘ್ರವಾಗಿ ಪ್ರಕಟಿಸಲು ಕ್ರಮ ಕೈಗೊಳ್ಳುವಂತೆ ತಿಳಿಸಿದ್ದಾರೆ. 2023-24 ಕೇಂದ್ರ ಬಜೆಟ್ನಲ್ಲಿ ಘೋಷಿಸಿದಂತೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿಯಲ್ಲಿ ಕೇಂದ್ರದ ನೆರವನ್ನು ಬಿಡುಗಡೆ ಮಾಡಲು 16ನೇ ಹಣಕಾಸು ಆಯೋಗಕ್ಕೆ ಶಿಫಾರಸು ಮಾಡುವಂತೆಯೂ ಕೋರಿದ್ದಾರೆ. ಇದೇ ವೇಳೆ ಗೋದಾವರಿ ಕಾವೇರಿ ಸಂಪರ್ಕ ಮತ್ತು ಬೇಡ್ತಿ ವರದಾ ಸಂಪರ್ಕ ಯೋಜನೆಗಳಿಗೆ ಸಂಬಂಧಿಸಿದಂತೆ ಕೆಲವು ಷರತ್ತುಗಳೊಂದಿಗೆ ಒಪ್ಪಂದ ಪತ್ರಕ್ಕೆ ಸಹಿ ಹಾಕುವುದಾಗಿ ರಾಜ್ಯ ಸರ್ಕಾರ ರಾಷ್ಟೀಯ ಜಲ ಅಭಿವೃದ್ಧಿ ಸಂಸ್ಥೆಗೆ ತಾತ್ವಿಕ ಒಪ್ಪಿಗೆ ನೀಡಿದೆ. ಕರಾವಳಿ ವಲಯ ನಿರ್ವಹಣಾ ಯೋಜನೆಯ ಪರಿಷ್ಕರಣೆ ಮತ್ತು ಪಶ್ಚಿಮ ಘಟ್ಟಗಳು ಪರಿಸರ ಸೂಕ್ಷ್ಮ ವಲಯ ಕುರಿತು ಪ್ರಸ್ತಾವಿತ ಅಧಿಸೂಚನೆಗೆ ಸಂಬಂಧಿಸಿದಂತೆ ರಾಜ್ಯದ ಆತಂಕಗಳನ್ನು ಪರಿಹರಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಅವರನ್ನು ಕೋರಿದ್ದಾರೆ. ಸಿಜೆಡ್ ಎಂಪಿ ಯೋಜನೆಯಿಂದ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಜಿಲ್ಲೆಯ ಮೀನುಗಾರಿಕಾ ಕುಟುಂಬಗಳಿಗೆ ಸಂಕಷ್ಟ ಎದುರಾಗಲಿದೆ ಎಂದು ತಿಳಿಸಿದ್ದಾರೆ. ಸಿಆರ್ಜೆಡ್ ಚೌಕಟ್ಟನೊಳಗೆ ದುರಸ್ತಿ ಹಾಗೂ ಸುಧಾರಣೆಗೆ ಅವಕಾಶ ನೀಡುವ ಮೂಲಕ ಕರಾವಳಿ ವಸತಿ ಪ್ರದೇಶಗಳು ಮತ್ತು ಸಮುದಾಯ ರಚನೆಗಳಿಗೆ ರಕ್ಷಣೆ ನೀಡುವಂತೆ ಮನವಿ ಮಾಡಿದ್ದಾರೆ. ಇದೇ ವೇಳೆ ಪಶ್ಚಿಮ ಘಟ್ಟಗಳ ಪರಿಸರ ಸೂಕ್ಷ್ಮ ವಲಯ ಕುರಿತ ಪ್ರಸ್ತಾವಿತ ಅಧಿಸೂಚನೆಗೆ ಸಂಬಂಧಿಸಿದಂತೆ ರಾಜ್ಯದ ಪ್ರಸ್ತಾವಿತ ಭೌತಿಕ ಸಮೀಕ್ಷೆ ಪೂರ್ಣಗೊಂಡ ಬಳಿಕ ಉನ್ನತ ಮಟ್ಟದ ಸಮಿತಿಯ ಶಿಫಾರಸುಗಳನ್ನು ಪರಿಗಣಿಸಿ ಹಾಗೂ ರಾಜ್ಯ ಸರ್ಕಾರಗಳೊಂದಿಗೆ ಚರ್ಚಿಸಿ ಅಂತಿಮಗೊಳಿಸಬೇಕು ಎಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನು ಭೇಟಿ ಮಾಡಿ ರಾಜ್ಯದ ವಿವಿಧ ಬೇಡಿಕೆಗಳ ಕುರಿತಂತೆ ಮನವಿ ಸಲ್ಲಿಸಿದ್ದಾರೆ. ಬೆಂಗಳೂರಿನ ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಸಂಬಂಧಿಸಿದ ಭೂ ಸಂಬಂಧಿತ ಸಮಸ್ಯೆಗಳನ್ನು ಇತ್ಯರ್ಥಗೊಳಿಸಲು ಮಧ್ಯಸ್ಥಿಕೆ ನಡೆಸುವಂತೆ ರಕ್ಷಣಾ ಸಚಿವಾಲಯವನ್ನು ಕೋರಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು 5 ಬೆಂಗಳೂರು ನಗರ ಪಾಲಿಕೆಗಳಿಗೆ ರಕ್ಷಣಾ ಭೂ ಸಂಬಂಧಿತ ವಿಷಯಗಳಲ್ಲಿ ರಕ್ಷಣಾ ಸಚಿವಾಲಯ ನೀಡಿದ ಸಹಕಾರವನ್ನು ಶ್ಲಾಘಿಸಿದ್ದಾರೆ. ಒಟ್ಟು 7 ಪ್ರಸ್ತಾವನೆಗಳಿಗೆ ತ್ವರಿತವಾಗಿ ಅನುಮೋದನೆ ನೀಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಕ್ಷಣಾ ಸಚಿವಾಲಯಕ್ಕೆ ಮನವಿ ಮಾಡಿದ್ದಾರೆ. ಇಬ್ಲೂರು ಫೈರಿಂಗ್ ರೇಂಜ್ ಬಳಿಯ ಸುಮಾರು 730 ಎಕರೆ ರಕ್ಷಣಾ ಭೂಮಿಯನ್ನು ಶಾಶ್ವತ ಸಾರ್ವಜನಿಕ ಉದ್ಯಾನವನವನ್ನಾಗಿ ಅಭಿವೃದ್ಧಿಪಡಿಸುವುದು ಪ್ರಮುಖ ಪ್ರಸ್ತಾಪಗಳಲ್ಲಿ ಒಂದಾಗಿದೆ. ಬೆಂಗಳೂರಿನ ಸುಮಾರು 43,838 ಎಕರೆ ರಕ್ಷಣಾ ಭೂಮಿಯಲ್ಲಿರುವ 10 ಕೊಳಚೆ ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ಜನರಿಗೆ ಪ್ರಾಯೋಗಿಕ ಪರಿಹಾರವನ್ನು ಕೋರಿದ್ದಾರೆ. ಎಚ್ಎಎಲ್ ವಿಮಾನ ನಿಲ್ದಾಣ ಮತ್ತು ಯಲಹಂಕದ ವಾಯುಪಡೆ ನಿಲ್ದಾಣದ ಸುತ್ತಲೂ ಕಟ್ಟಡಗಳ ಮೇಲೆ ಹೇರಿರುವ ನಿರ್ಬಂಧಗಳನ್ನು ಸಡಿಲಿಸುವಂತೆ ಮನವಿ ಮಾಡಿದ್ದಾರೆ. ಹೆಬ್ಬಾಳದ ಬಳಿಯ ಪ್ರಸ್ತಾವಿತ ಬೆಂಗಳೂರು ನಗರ ವಾಹನ ಸುರಂಗ ಮಾರ್ಗ ಯೋಜನೆಗಾಗಿ ರ್ಯಾಂಪ್ ನಿರ್ಮಿಸಲು ರಾಜ್ಯ ಸರ್ಕಾರ 2039 ಎಕರೆ ಭೂಮಿ ನೀಡುವಂತೆ ರಕ್ಷಣಾ ಇಲಾಖೆಯನ್ನು ಕೋರಿದೆ. ಜೊತೆಗೆ ಮೇಕ್ರಿ ವೃತ್ತದ ಸಮೀಪ ರಕ್ಷಣಾ ಪ್ರದೇಶಗಳ ಮೇಲ್ಮೈ ಭೂಮಿಗೆ ಯಾವುದೇ ಧಕ್ಕೆಯಾಗದಂತೆ ಸುರಂಗ ಮಾರ್ಗ ನಿರ್ಮಿಸಲು ಅನುಮತಿ ಕೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಪೊಲೀಸ್ ಇಲಾಖೆಯನ್ನು ಭವಿಷ್ಯದ ಸವಾಲುಗಳಿಗೆ ಸನ್ನದ್ದಗೊಳಿಸುವ ಹಾಗೂ ಆಧುನಿಕ ತಂತ್ರಜ್ಞಾನಗಳ ಸಮರ್ಪಕ ಬಳಕೆಯೊಂದಿಗೆ ಇಲಾಖೆಯ ಕಾರ್ಯಕ್ಷಮತೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಪೊಲೀಸ್ ಆಧುನೀಕರಣ ಸಮಿತಿಯನ್ನು ರಚಿಸಲಾಗಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಸಮಿತಿಯು ಅಪರಾಧ ಸ್ವರೂಪದಲ್ಲಿ ಆಗುತ್ತಿರುವ ಬದಲಾವಣೆಗಳು, ತಂತ್ರಜ್ಞಾನದ ಕ್ಷಿಪ್ರ ಬೆಳವಣಿಗೆ, ಸೈಬರ್ ಅಪರಾಧಗಳ ಹೆಚ್ಚಳ ಸೇರಿದಂತೆ ಎಲ್ಲಾ ಆಯಾಮಗಳನ್ನು ಸಮಗ್ರವಾಗಿ ಪರಿಶೀಲಿಸುವ ಅಗತ್ಯವಿದೆ. ಈ ಹಿನ್ನೆಲೆಯಲ್ಲಿ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಎಂಎನ್ ರೆಡ್ಡಿ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇದೇ ವೇಳೆ ಪೊಲೀಸ್ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳ ಪರಿಷ್ಕರಣೆಗೆ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಕಮಲ್ ಪಂತ್ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಲಾಗಿದೆ ಎಂದು ಹೇಳಿದ್ದಾರೆ. ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಮ್ಮಿಕೊಂಡಿದ್ದ ಭಾರತ್ ಜೋಡೋ ಯಾತ್ರೆಯ ನೆನಪಲ್ಲಿ ಇದೇ 30ರಂದು ರಾಜ್ಯದಲ್ಲಿ ಭಾರತ್ ಜೋಡೋ ಯಾತ್ರೆ 2.0 ಹಮ್ಮಿಕೊಳ್ಳಲಾಗಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಹುಲ್ ಗಾಂಧಿ ಯಾತ್ರೆ ಮಾಡಿದ 11 ಜಿಲ್ಲೆಗಳನ್ನು ಹೊರತುಪಡಿಸಿ ಉಳಿದ 29 ಜಿಲ್ಲೆಗಳಲ್ಲಿ ಯಾತ್ರೆ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷ ಸೋತಿರುವ 84 ಕ್ಷೇತ್ರಗಳಲ್ಲಿ ಯಾತ್ರೆ ಕೈಗೊಳ್ಳಲು ನಿರ್ಧರಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಿಂದ ಯಾತ್ರೆ ಆರಂಭಿಸಲಾಗುತ್ತಿದ್ದು, ಚುನಾವಣಾ ಆಯೋಗದ ಬಗ್ಗೆ ಜನಜಾಗೃತಿ ಮೂಡಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕ್ಷಿದಾರನಾಗಿ ಬದಲಾದ ಪ್ರದೋಷ್ನನ್ನು ಇಂದು ಬೆಂಗಳೂರಿನ 59ನೇ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯದ ಮುಂದೆ ಬಿಗಿ ಭದ್ರತೆಯೊಂದಿಗೆ ಹಾಜರುಪಡಿಸಲಾಯಿತು. 3 ಗಂಟೆಗಳ ಹೇಳಿಕೆ ದಾಖಲಿಸಿಕೊಂಡ ಬಳಿಕ ವಿಚಾರಣೆಯನ್ನು ನಾಳೆಗೆ ಮುಂದೂಡಲಾಗಿದೆ. ಇದೇ ವೇಳೆ ಪ್ರದೋಷ್ ಹೇಳಿಕೆಯನ್ನು ಸಾಕ್ಷಿದಾರನನ್ನಾಗಿ ದಾಖಲಿಸುವುದನ್ನು ಮುಂದೂಡುವಂತೆ ಕೋರಿ ನಟ ದರ್ಶನ್ ಸಲ್ಲಿಸಿದ್ದ ಮನವಿಯನ್ನು ನ್ಯಾಯಾಲಯ ವಜಾಗೊಳಿಸಿದೆ. ವಿಚಾರಣಾ ಪ್ರಕ್ರಿಯೆಯು ಮುಂದುವರಿಯಬೇಕಾದ ಅಗತ್ಯವಿದೆ ಎಂದು ನ್ಯಾಯಾಲಯ ಪ್ರತಿಪಾದಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಕುರಿತು ಒಂದು ನೋಟ ಇಲ್ಲಿದೆ. 2015ರಲ್ಲಿ ಪ್ರಾರಂಭವಾದ ಪಿಎಂ ಮುದ್ರಾ ಯೋಜನೆಯು ಭಾರತದ ಸಣ್ಣ ಉದ್ಯಮಗಳ ಸಾಮರ್ಥ್ಯವನ್ನು ಬಲಪಡಿಸಲು ಸಹಾಯಕವಾಗಿದೆ. ಮುದ್ರಾ ಯೋಜನೆಯ ಫಲಾನುಭವಿ ಹಾಗೂ ಬೆಂಗಳೂರಿನ ಉದ್ಯಮಿ ವಿಜಯ ಕುಬುಟೂರು ಆಕಾಶವಾಣಿಯೊಂದಿಗೆ ಮಾತನಾಡಿ, ಮುದ್ರಾ ಯೋಜನೆಯು ಮಹಿಳೆಯರನ್ನು ಸ್ವಾವಲಂಬಿಯನ್ನಾಗಿಸಲು ಸಹಾಯಕವಾಗಿದೆ ಎಂದು ತಿಳಿಸಿದ್ದಾರೆ. ಸ್ವ ಉದ್ಯೋಗ ಮಾಡುವವರು ಮುದ್ರಾ ಯೋಜನೆಯ ಲಾಭವನ್ನು ಪಡೆಯಬಹುದು ಎಂದು ಹೇಳಿದ ಅವರು, ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ಸಲ್ಲಿಸಿದ್ದಾರೆ.
4: ನನ್ನಂತಹ ಹೊಸ ಉದ್ಯಮಿಗಳಿರಬಹುದು, ವಿಶೇಷವಾಗಿ ಮಹಿಳೆಯರಿಗೆ ಸ್ವಂತ ಉದ್ಯಮ ಆರಂಭ ಮಾಡೋದಕ್ಕೆ ಮುದ್ರಾ ಯೋಜನೆ ಉತ್ತಮವಾದ ಅವಕಾಶವನ್ನು ನೀಡುತ್ತೆ. ದೊಡ್ಡ ಪ್ರಮಾಣದ ಬಂಡವಾಳ ಅಥವಾ ಹೆಚ್ಚಿನ ಭದ್ರತೆ ಇಲ್ಲದಿದ್ರೂ ಕೂಡ ಬ್ಯಾಂಕ್ಗಳ ಮೂಲಕ ಹಣಕಾಸಿನ ನೆರವು ಪಡೆಯೋದಕ್ಕೆ ಈ ಯೋಜನೆ ಸಹಾಯ ಮಾಡುತ್ತೆ. ನಾನು ಈ ಮುದ್ರಾ ಯೋಜನೆಯಡಿ ತಗೊಂಡಂತಹ ಸಾಲವನ್ನು ನನ್ನ ಉದ್ಯಮವನ್ನು ಆರಂಭ ಮಾಡೋದಕ್ಕೆ ಮತ್ತು ಅದನ್ನು ಹಂತ ಹಂತವಾಗಿ ಅಭಿವೃದ್ಧಿಪಡಿಸೋದಕ್ಕೆ ಬಳಸ್ಕೊಂಡೆ. ಸ್ವಂತ ಉದ್ಯಮ ಆರಂಭಿಸೋ ಕನಸಿರುವಂತಹ ಮಹಿಳೆಯರಿಗೆ ಇಂಥ ಯೋಜನೆಗಳು ಆತ್ಮವಿಶ್ವಾಸವನ್ನು ನೀಡುತ್ತೆ.
0: ಸಚಿವ ಸಂಪುಟ ಸಭೆಯಲ್ಲಿ ಕರಾವಳಿ ಜಿಲ್ಲೆಗಳಿಗೆ ಘೋಷಣೆಯಾದ ಎಲ್ಲಾ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲು ಸರ್ಕಾರ ಬದ್ಧವಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಆರ್ಥಿಕ ಇಲಾಖೆಯು ಪ್ರತಿ 3 ಅಥವಾ 6 ತಿಂಗಳಿಗೊಮ್ಮೆ ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಮಾಹಿತಿ ನೀಡುವುದು ಆಡಳಿತಾತ್ಮಕ ಪ್ರಕ್ರಿಯೆ ಎಂದು ಹೇಳಿದ್ದಾರೆ. ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗೆ 400 ಹೆಚ್ಚುವರಿ ಬೆಡ್ಗಳ ಬೇಡಿಕೆಯ ಮೇರೆಗೆ ಸರ್ಕಾರ ಪ್ರಾಥಮಿಕ ಹಂತದಲ್ಲಿ 200 ಬೆಡ್ಗಳನ್ನು ಮಂಜೂರುಗೊಳಿಸಿದೆ. ವೆನ್ಲಾಕ್ನಲ್ಲಿ ಉತ್ತಮ ಸೇವೆ ದೊರೆಯುತ್ತಿರುವುದರಿಂದ ಇಲ್ಲಿಗೆ ರೋಗಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿರುವುದಾಗಿ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಕೆದಾಟು, ಮಹದಾಯಿ ಸೇರಿದಂತೆ ರಾಜ್ಯದ ಬಾಕಿ ಯೋಜನೆಗಳಿಗೆ ಅನುಮತಿ ನೀಡುವಂತೆ ಕೇಂದ್ರ ಜಲಶಕ್ತಿ ಸಚಿವರಿಗೆ ಸರ್ಕಾರ ಮನವಿ. ಪಶ್ಚಿಮ ಘಟ್ಟಗಳ ಪರಿಸರ ಸೂಕ್ಷ್ಮ ವಲಯ ಅಧಿಸೂಚನೆ ಕುರಿತು ರಾಜ್ಯ ಸರ್ಕಾರದೊಂದಿಗೆ ಚರ್ಚಿಸುವಂತೆ ಕೇಂದ್ರವನ್ನು ಕೋರಿದ ಮುಖ್ಯಮಂತ್ರಿ. ಪೊಲೀಸ್ ಸೇವೆಗಳಲ್ಲಿ ಆಂತರಿಕ ಸುಧಾರಣೆಗೆ ಒತ್ತು, ತಜ್ಞರ ಸಮಿತಿ ರಚಿಸಿ ಗೃಹ ಇಲಾಖೆ ಆದೇಶ. ಇದೇ 30ರಿಂದ ರಾಜ್ಯದಲ್ಲಿ ಭಾರತ್ ಜೋಡೋ ಯಾತ್ರೆ 2.0 ನಡೆಸಲು ಕಾಂಗ್ರೆಸ್ ನಿರ್ಧಾರ. ಹಾಗೂ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ, ನ್ಯಾಯಾಲಯದಲ್ಲಿ ಇಂದು ಹೇಳಿಕೆ ನೀಡಿದ ಸಾಕ್ಷಿದಾರ ಪ್ರದೋಷ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಗಂಟೆಗೆ.

ಮ್ಯೂಸಿಕ್ಲಿ ಅಂದ ನೀವು ಯೋರ್ಸ್ ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ ಎಂ ರೈನ್ಬೋ ನಾನು ಒಂದು ಪಾಯಿಂಟ್ ಮೂರು ಸಮಯ ಆಗಿದೆ 6:58 ಈ ಸಮಯ ಸನ್ಸೆಟ್ ಸುರಭಿ ಕಾರ್ಯಕ್ರಮದ ಸಮಯ.

ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಏನೇನು ಕತೆ ಇರತ್ತೆ, ಏನೇನು ಮಾತುಕತೆ, ಯಾವ್ಯಾವ ಹಾಡು, ಎಲ್ಲದರ ಬಗ್ಗೆ ತಿಳ್ಕೊಳ್ಳೋಣ ಈ ಸುಂದರವಾದ ಗೀತೆಯೊಂದಿಗೆ. ಮೊದಲನೇ ಗೀತೆ ಮೂಡಿ ಬರ್ತಾ ಇದೆ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ, ಹಾಗೆ ಅರ್ಚನಾ ಉಡುಪ ಅವರು ಕೂಡ ಧ್ವನಿಗೂಡಿಸಿದ್ದಾರೆ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚಿತ್ರದ ಈ ಬ್ಯೂಟಿಫುಲ್ ಟ್ರ್ಯಾಕ್, ಅಬ್ಬಾಸ್ ಅವರ ಸಾಹಿತ್ಯ, ಹಾಗೆ ವಿಜಯಾನಂದ ಅವರ ಸೂಪರ್ ಸಂಗೀತ ಈ ಗೀತೆ ಇದೆ. ಗೀತೆಯ ನಂತರ ವಾಪಸ್ಸಾಗೋಣ, ಮಾತುಕತೆ ಮುಂದುವರಿಸೋಣ. ಈ ಹೊತ್ತಲ್ಲಿ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ತೇಜ.

ರಾಜೇಶ್ ಕೃಷ್ಣನವರ ಧ್ವನಿಯಲ್ಲಿ ಸೊಗಸಾಗಿರುವಂತಹ ಗೀತೆಯನ್ನ ಈಗಷ್ಟೇ ಕೇಳಿದ್ರಿ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಛತ್ರದ ಗೀತೆ ಇದಾಗಿತ್ತು. ಮುಂದೇನು ಸೂಪರ್ ಆಗಿ ಹಿಟ್ ಆಗಿರುವಂತಹ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರುತ್ತೆ. ಹಾಗೆ ಮಾತುಕತೆ ಮಾತಾಡ್ತಾ ಸಾಗೋಣ. ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಈ ಅಲೆ ಬಂದಾಗಿನಿಂದ ಜನ ಪುಸ್ತಕ ಹಿಡಿಯೋದನ್ನೇ ಬಿಟ್ಬಿಟ್ಟಿದ್ದಾರೆ, ಸಾಕಷ್ಟು ಜನ ಬಿಟ್ಬಿಟ್ಟಿದ್ದಾರೆ ಅಂತಲೇ ಹೇಳಬೇಕು. ಆದರೆ ಈ ಸ್ಕ್ರೀನ್ ಟೈಮ್ ಅನ್ನೋವಂಥದ್ದು ಅತಿ ಹೆಚ್ಚು ಆಗ್ತಾ ಇದೆ. ಸೊ ನೀವು ಕೂಡ ಬರೆದು ಕಳಿಸಿ ಒಂದು ದಿನದಲ್ಲಿ ಹೆಚ್ಚು ಅಂದರೆ ಎಷ್ಟು ಬಾರಿ ನೀವು ಫೋನನ್ನು ನೋಡ್ತೀರಿ, ಹಾಗೆ ಎಷ್ಟು ಹವರ್ನ ಸ್ಕ್ರೀನ್ ಟೈಮ್ ಇದಾಗಿರುತ್ತೆ ಅಂತ. ಇದರ ಹಿಂದೆ ಒಂದು ಸ್ಟಡಿ ಕೂಡ ಇದೆ, ಏನದು ಅಂತ ಮುಂದೆ ಹೇಳ್ತೀನಿ. ಸೊ ಈ ಸ್ಕ್ರೀನ್ ಟೈಮ್ ಅನ್ನೋದು ನಿಮ್ಮ ಒಂದು ದಿನದಲ್ಲಿ ಎಷ್ಟು ಹವರ್ನ ತಿಂದು ಹಾಕುತ್ತೆ, ಸಿಂಪಲ್ಲಾಗಿ ಕೇಳಬೇಕು ಅನ್ನೋದಾದರೆ. ಸೊ ಬೇಗ ಬೇಗ ಬರೆದು ಕಳಿಸಿ ವಾಟ್ಸಾಪ್ ಮುಖಾಂತರ. ನಮ್ಮ ವಾಟ್ಸಾಪ್ ಸಂಖ್ಯೆ 9480901013948013. ಮತ್ತೊಂದು ಸೊಗಸಾಗಿರುವಂತಹ ಗೀತೆ ಮೂಡಿ ಬರ್ತಾ ಇದೆ. ಈ ಬ್ಯೂಟಿಫುಲ್ ಗೀತೆ ಇಳೆಯರಾಜ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಪ್ರೇಮ್ ಕಹಾನಿ ಚಿತ್ರದ್ದು, ಶ್ರೇಯಾ ಘೋಷಾಲ್ ಅವರು ಕೂಡ ಧ್ವನಿಗೂಡಿಸಿದ್ದಾರೆ. ಹಾಗೆ ಕವಿರಾಜ್ ಅವರ ಸಾಹಿತ್ಯ ಮತ್ತು ಇಳೆಯರಾಜ ಅವರ ಸೂಪರ್ ಸಂಗೀತ ಈ ಗೀತೆಗಿದೆ.

ಲೂಸ್ ಮಾದ ಯೋಗಿ ಅವರ ಅಭಿನಯದಲ್ಲಿ ಮೂಡಿ ಬಂದಂತಹ ಚಿತ್ರ ಪ್ರೀತ್ಸೆ ಪ್ರೀತ್ಸಿ ಚಿತ್ರದ ಗೀತೆಯನ್ನ ಈಗಷ್ಟೇ ಕೇಳಿದ್ರಿ. ಅನೂಪ್ ಸೀಳಿನ್ ಅವರ ಧ್ವನಿಯಲ್ಲಿ ಹಾಗೆ ಅವರದೇ ಸಂಗೀತ ಸಂಯೋಜನೆ ಈ ಗೀತೆಗಿತ್ತು. ನಂತರ ಇದಕ್ಕೆ ಪದಗಳನ್ನ ಪೂರ್ಣಿಸಿದವರು ಅರಸು ಅಂತಾರೆ ಅವರು. ಸೊ ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬಂದಿತ್ತು ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಇನ್ನು ಹಾಗೆ ಸಾಕ್ತಾ ಸಾಕ್ತಾ ಸ್ಕ್ರೀನ್ ಟೈಮ್ನ ಕುರಿತು ಮಾತಾಡ್ತಾ ಇದ್ವಿ. ಸೊ ಬಹಳ ಹೊತ್ತು ಅಂದರೆ ಒಂದು 2 ಅವರ್ ಒಂದು ದಿನಕ್ಕೆ ಯೂಸ್ ಮಾಡ್ತೀವಿ ಅನ್ನೋದಾದರೆ ಪರವಾಗಿಲ್ಲ, ಅದೊಂದು ರೀತಿ ಪರ್ಮಿಟೆಡ್ ಲೆವೆಲ್ ಅಂತ ಹೇಳ್ಬೋದಂತೆ. ಅದಕ್ಕೂ ಮೀರಿ ನಾವು ಹೆಚ್ಚಾಗಿ ಫೋನನ್ನು ಬಳಕೆ ಮಾಡೋದು ಅಥವಾ ಸ್ಕ್ರೀನ್ ಟೈಮ್ ಜಾಸ್ತಿ ಮಾಡೋದ್ರಿಂದ ತುಂಬ ತುಂಬ ಪ್ರಚಲಿತವಾಗಿರೋದು, ಹಾಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಕಣ್ಣಿನ ಸಮಸ್ಯೆಗೆ ಅತಿ ಹೆಚ್ಚು ತುತ್ತಾಗ್ತೀವಂತೆ. ಸೊ ಈ ಒಂದು ಸಮಸ್ಯೆ ಮೂಡಿ ಆಗತ್ತೆ ಅನ್ನೋದು ಬಹಳಷ್ಟು ಸ್ಟಡೀಸಲ್ಲಿ ನಾವು ಕಂಡುಬಂದಿದ್ದೀವಿ. ಹಾಗೆ ಇನ್ನೇನಾಗುತ್ತೆ, ಇನ್ನೇನು ಕಥೆ, ಎಲ್ಲದರ ಬಗ್ಗೆ ಮುಂದೆ ತಿಳ್ಕೊಳ್ಳೋಣ. ಮತ್ತೊಂದು ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. SPP ಅವರ ಧ್ವನಿಯಲ್ಲಿ ಸೊಗಸಾಗಿರುವಂಥ ಗೀತೆ ಓ ನನ್ನ ನಲ್ಲೇ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ.

0: ಲೇಚನ್ನ ಅದ್ಯಾಕೋ ನಾನ್ ಎಲ್ಲೆಲ್ಲಿ ನೋಡಿದ್ರು ಅಲ್ಲೆಲ್ಲ ನೀನೇ ಕಾಣ್ತಿರ್ತೀಯ.
1: ನನಗೂ ಅರ್ಥ ಆಗ್ತಾ ಇಲ್ಲ, ಯಾಕಂದ್ರೆ ಕಣ್ಣು ಮುಚ್ಚಿದ್ರು ನೀನೇ ಕಾಣ್ತಾ ಇರ್ತೀಯ.
0: ಹೌದಾ, ನಮ್ಗೇನಾಗ್ತಿದೆ? ಇಲ್ಲಿ ನನ್ ಯಾವ ಹೂವು ಕಾಣ್ತಾ ಇಲ್ಲ, ಯಾಕೋತ ನನಗೋಸ್ಕರ ಯಾವಾಗ್ಲೂ ನಗ್ತಾ ಇರೋ ನೀನೇ ಒಂದ್

0: ಯೋಚನೆ, ನನ್ ಒಂಟಿಯಾಗಿ ಬರಕ್ ಹೇಳ ಬೇಕ್ ಹೇಳೋ.
1: ಇವತ್ತು ನೀನು ಹುಟ್ಟಿದ್ದೀನ ಅಲ್ವಾ, ನನ್ನಿಂದಲೇ ನಿನ್ನ ಮೊದಲನೇ ಶುಭಾಶಯ. ತವ ಈ ಪುಟ್ಟ ಕಾಣಿಕೆ, ನನ್ನ ಒಳಗಿರೋ ನಿನ್ ಉಸಿರನ್ನು ಪೋಣಿಸಿ ನಿನಗೋಸ್ಕರನೇ ಕಟ್ಟಿರೋ ಕಾಮನ ಬಿಲ್ಲು. ಇದರಲ್ಲಿರೋ ಏಳು ಬಣ್ಣಗಳು ನಮ್ಮ ಏಳೇಳು ಜನ್ಮದ ಪ್ರೀತಿ.

ಮೊಬೈಲ್ ಅಡಿಕ್ಷನ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ನಮ್ಮ ಮೆದುಳಿಗೆ ಎಷ್ಟೆಲ್ಲಾನು ಅದು ಮಾರಕ ಅಂತ ಗೊತ್ತಿದೆಯಾ? ಹೋಗ್ತಾ ಹೋಗ್ತಾ ಸಾಕಷ್ಟು ಈ ಮೊಬೈಲ್ಗೆ ಅಡಿಕ್ಟ್ ಆಗೋದ್ರಿಂದ ಮೆಮೊರಿ ಲಾಸ್ ಕೂಡ ಆಗತ್ತಂತೆ. ಹಾಗೆ ಯಾವಾಗಲೂ ಸದಾಕಾಲ ಈ ಬೆರಳುಗಳು ಈ ಬ್ಲೂಬೆರಿ ತಮ್ಮ ಬ್ಲ್ಯಾಕ್ಬೆರಿ ತಮ್ಮ ಅಂತಲೂ ಕೂಡ ಒಂದು ಆಗ್ತಾ ಇದೆ. ಸೊ ಏನಂದರೆ ಯಾವಾಗ್ಲೂ ತಂತಾನೇ ಬೆರಳುಗಳು ಆಡೋದಾಗಿರಬಹುದು, ಹಾಗೆ ಅದು ಹೋಗ್ತಾ ಹೋಗ್ತಾ ಪಾರ್ಕಿನ್ಸನ್ಗೂ ಕೂಡ ಎಡೆ ಮಾಡಿಕೊಡುತ್ತೆ ಅಂತ ಸಾಕಷ್ಟು ಸ್ಟಡಿಗಳು ಹೇಳಿದೆ. ಇತ್ತೀಚೆಗಷ್ಟೇ ಅಮೆರಿಕಾದಲ್ಲಿ ನಡೆದಂತಹ ಒಂದು ಸ್ಟಡಿನಲ್ಲಿ 20-20-20 ರೂಲ್, ಈ ಒಂದು ರೂಲ್ನೆಲ್ಲ ತಂದಿದ್ದಾರಂತೆ. ಅಂದರೆ ಮೊಬೈಲ್ ಅಡಿಕ್ಷನ್ನ ಕುರಿತಾಗಿ ಏನದು ರೂಲ್, ಏನು ಕಥೆ ಹೇಳಿದ್ರ ಬಗ್ಗೆ ಮುಂದೆ ತಿಳ್ಕೊಳ್ಳೋಣ. ಮತ್ತೊಂದು ಗೀತೆಯ ನಂತರ ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ಸೋನು ನಿಗಮ್ ಅವರ ಧ್ವನಿಯಲ್ಲಿ ಸೂಪರ್ ಸ್ಟಾರ್ ಚಿತ್ರದ ಗೀತೆ, ನಂದಿತಾ ಅವರು ಕೂಡ ಧ್ವನಿಗೂಡಿಸಿದ್ದಾರೆ, ಹಂಸಲೇಖ ಅವರ ಸಾಹಿತ್ಯ, ಹಾಗೆ ಅವರದೇ ಸಂಗೀತ ಈ ಗೀತೆಗಿದೆ.

ಸೊಗಸಾಗಿರುವಂತಹ ಗೀತೆಯನ್ನ ಈಗಷ್ಟೇ ಕೇಳ್ತಾ ಇದ್ರೆ ಚಿತ್ರ ಅವರ ಧ್ವನಿಯಲ್ಲಿ ಗೀತೆ ಮೂಡಿ ಬರ್ತಾ ಇದೆ. ಜಮೀನ್ದಾರು ಚಿತ್ರದ್ದು, ಎಸ್ ನಾರಾಯಣ್ ಅವರ ಸಾಹಿತ್ಯ, ಎಂ ಎಂ ಕೀರವಾಣಿ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿತ್ತು. 2020 ರೂಲ್ ಅಂತ ಹೇಳ್ತಾ ಇದೆ ಅಮೆರಿಕಾದ ಒಂದು ಸ್ಟಡಿ ಇದೆ ಹೇಳಿದೆಯಂತೆ. ಏನಂತಂದ್ರೆ, ನಾವು ಫೋನ್ ಅನ್ನ ಯಾವಾಗ್ಲೂ ಕೂಡ ಯಾವುದೇ ವಸ್ತುವಾಗಲಿ ಒಂದು 20 feet ದೂರದಿಂದ 20 seconds ವರೆಗೆ ಪ್ರತಿ 20 ನಿಮಿಷಕ್ಕೊಮ್ಮೆ ಒಂದು ದಿನದಲ್ಲಿ ಈ ಒಂದು ರೂಲ್ ಅನ್ನು ನಾವು ಫಾಲೋ ಮಾಡಬೇಕಂತೆ. ಸೊ 20 feet ದೂರ 20 seconds, ಹಾಗೆ 20 ನಿಮಿಷಕ್ಕೆ ಒಮ್ಮೆ ಮಾತ್ರ ಫೋನನ್ನು ತೆಗಿಬೇಕಂತೆ. 2020 ಆಗದೆ ಇದ್ರೂ ಕೂಡ ಸ್ವಲ್ಪ ನಂಬರ್ಸ್ ಏರುಪೇರು ಆದ್ರೂ ಪರವಾಗಿಲ್ಲ, ಆದಷ್ಟು ಈ ರೂಲನ್ನು ಫಾಲೋ ಮಾಡೋ ಹಂತದವರೆಗೂ ನಾವು ಬರೋಣ. 2020 ಬರೀ ಕ್ರಿಕೆಟ್ ಮ್ಯಾಚ್ ಅಷ್ಟೇ ಅಲ್ಲ, ನಮ್ಮ ಜೀವನದ ಮ್ಯಾಚಲ್ಲೂ ಕೂಡ ಮತ್ತೊಂದು 20 ಸೇರಿಸ್ಕೊಂಡು 2020 ಈ ಒಂದು ನಂಬರ್ನ ಕೋಡಿಂಗ್ ಜೊತೆಗೆ ನಾವು ಕೂಡ ಫೋನ್ನ ಬಳಕೆಯಲ್ಲಿ ಸಾಗೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಸನ್ಸೆಟ್ ಸುರಭಿ ಕಾರ್ಯಕ್ರಮವನ್ನು ಇನ್ನು ಕೆಲವೇ ಕ್ಷಣದಲ್ಲಿ ಏಷ್ಯನ್ ಗೇಮ್ಸ್ ಅಪ್ಡೇಟ್ಸನ್ನು ಕೇಳಲಿದ್ದೀರಿ. 2026 ಏಷ್ಯನ್ ಗೇಮ್ಸ್ ಅಪ್ಡೇಟ್ಸನ್ನು ಕೇಳಲಿದ್ದೀರಿ. ಇಷ್ಟೊತ್ತು ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ತೇಜ.

0: Today, and then came another one from Athletics, Yashveer Singh, the throw that won silver. Yashveer saved his best for the last, producing a personal best of 85.72 meters on his final attempt. Every throw went further than the last. Then came another outstanding performance from Gulveer Singh after his silver in 10,000 meters. Gulveer has now added another silver in the men's 1500 meters, this time with a new personal best.
1: जी बिल्कुल, रजत पदक के बाद कांस्य पदक की बात कर लेते हैं। आज भारतीय खिलाड़ियों ने अलग अलग खेलों में दमदार प्रदर्शन करते हुए चार कांस्य पदक अपने नाम किए। सबसे पारुल चौधरी ने महिलाओं की 5000 मीटर दौड़ में कांस्य पदक जीतकर भारत का मान बढ़ाया। पारुल का इन एशियन गेम्स में यह दूसरा पदक है। पारुल ने इससे पहले 5000 मीटर में 15:14.61 सेकंड का समय निकालकर ब्रॉन्ज मेडल जीता था। वहीं आज पुरुषों के जेवलिन थ्रो में रोहित यादव ने कांस्य पदक अपने नाम किया। रोहित ने 84.35 मीटर का शानदार थ्रो किया। महिलाओं की 400 मीटर हर्डल्स में विद्या रामराज ने कांस्य पदक जीता। उन्होंने 54.75 का समय निकालते हुए नया राष्ट्रीय रिकॉर्ड भी कायम कर डाला। और आखिर में कुराश से अच्छी खबर आई। महिलाओं के 78 किलोग्राम वर्ग में पिंकी बलहारा ने कांस्य पदक अपने नाम किया। वहीं भारतीय मुक्केबाजों ने आज ऐसा पंच लगाया कि एक ही दिन में 3 मेडल पक्के हो गए। बात 3 मुकाबलों की नहीं बल्कि 3 ऐसे मैच थे जिसने मेडल की न सिर्फ आस बढ़ाई है बल्कि मेडल का रंग भी बदलने की उम्मीद जताई है। मुक्केबाज लवलीना बोरगोहेन, प्रिया और कपिल पोखरिया ने अपने अपने क्वार्टर फाइनल मुकाबले जीतकर भारत के लिए पदक पक्के किए हैं।
0: And as we wrap up, what today has been a remarkable day for India, let's now look ahead to tomorrow and the action that awaits. There's a pretty good lineup across disciplines with several Indian athletes ready to take center stage. If we look at archery, we have the men's and women's individual round of 32 and 16. We'll be looking at Neeraj Chauhan, Dheeraj, and we'll be looking at Kirti as well. And of course, when it comes to athletics, well, it's another busy day. We have the women's high jump final where expectations will be high from Pooja. We have the women's hammer throw final scheduled with Anushka and Tanya carrying our hopes. Then comes the men's 800 meter final with Mohammad Afzal in action, and we'll also be looking forward to the men's 5000 meter final where all eyes will once again be on Gulveer Singh and Avinash Sable. In boxing as well, some big semi-final bouts coming up for us. The women's 65 kilo semi-final, India's Parveen will take on China's opponent. Men's 80 kilo semi-final, Ankush will face Uzbekistan's opponent, while in men's plus 90 kilogram semi-final, India's Narendra will be up against Kazakhstan's opponent as well.
1: जी बिल्कुल, अब मेडल टैली पे चलते हैं, बताते हैं। चाइना ने 132 गोल्ड, 53 सिल्वर और 45 ब्रॉन्ज समेत 230 पदक जीते हैं। 230 पदक के साथ सबसे ऊपर है। जापान की बात करें, 41 गोल्ड, 68 सिल्वर, 63 इसके अलावा ब्रॉन्ज मेडल, 172 पदक हैं। दूसरे पायदान पर वहीं कोरिया की बात करें, 21 गोल्ड मेडल हैं, 26 सिल्वर, 43 ब्रॉन्ज समेत 90 पदक हैं। भारत की बात कर लेते हैं, 4 गोल्ड, 20 सिल्वर, 21 कांस्य समेत कुल 45 पदक जीते। इन 45 पदकों में 19 पदक केवल एथलेटिक्स से आए हैं जबकि 12 पदक शूटिंग से आए हैं। अब कल का दिन जब नया शुरू होगा वहां देखना होगा भारत किस तरह का प्रदर्शन करता है। लेकिन आज की अंतिम अपडेट 10 बजे विशेष हमारी रिपोर्ट जरूर सुनिएगा जो एशियन गेम्स पर आधारित है। फिलहाल मुझे मोहम्मद शाहिद आजमी और विदुषी वस को कहते हुए अनुमति दीजिए, कल सुबह ठीक 9:30 पर आपसे मुलाकात होगी। धन्यवाद।
2: ಸೇವಾ ರಫ್ತು ಪ್ರಸಕ್ತ ಸಾಲಿನಲ್ಲಿ $1 trillion ತಲುಪುವ ಗುರಿ ಹೊಂದಿದ್ದು, ಪ್ರಸಕ್ತ ಹಣಕಾಸು ವರ್ಷದ ಮೊದಲ 6 ತಿಂಗಳಲ್ಲಿ ಸರಕು ರಫ್ತು ಶೇಕಡ 15ಕ್ಕಿಂತ ಹೆಚ್ಚು ಪ್ರಗತಿ ಕಂಡಿದೆ ಎಂದು ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಮುಂಬೈನಲ್ಲಿ ನಡೆದ ಭಾರತ ಯುಎಇ ಉನ್ನತ ಮಟ್ಟದ ಕಾರ್ಯಪಡೆ ಸಭೆಯ ನಂತರ ಮಾಧ್ಯಮಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಉಭಯ ದೇಶಗಳ ದ್ವಿಪಕ್ಷೀಯ ವ್ಯಾಪಾರವು $100 billion ತಲುಪಿದ್ದು, 2032 ವೇಳೆಗೆ ಇದನ್ನು $200 billion ಏರಿಸುವ ಗುರಿ ಹೊಂದಲಾಗಿದೆ ಎಂದರು. ಭಾರತದಲ್ಲಿ ಈಗಾಗಲೇ 25 ಬಿಲಿಯನ್ ಡಾಲರ್ ಹೂಡಿಕೆ ಮಾಡಿರುವ ಯುಎಇ ದೀರ್ಘಾವಧಿಯಲ್ಲಿ ಒಟ್ಟು 100 ಬಿಲಿಯನ್ ಡಾಲರ್ ಹೂಡಿಕೆ ಮಾಡಲು ಆಸಕ್ತಿ ವಹಿಸಿದೆ. ಬಾಹ್ಯಾಕಾಶ ತಂತ್ರಜ್ಞಾನ, ನೌಕಾ ನಿರ್ಮಾಣ, ಆಹಾರ ಭದ್ರತೆ, ಕೃತಕ ಬುದ್ಧಿಮತ್ತೆ ಮತ್ತು ಇಂಧನ ವಲಯಗಳಲ್ಲಿ ಸಹಭಾಗಿತ್ವ ವಿಸ್ತರಿಸುತ್ತಿದೆ ಎಂದು ಸಚಿವರು ವಿವರಿಸಿದರು. ಇದಕ್ಕೂ ಮುನ್ನ ಸಚಿವರು ನವದೆಹಲಿಯಲ್ಲಿ ಅಬುಧಾಬಿ ಹೂಡಿಕೆ ಪ್ರಾಧಿಕಾರ ಎಡಿಐಎನ ವ್ಯವಸ್ಥಾಪಕ ನಿರ್ದೇಶಕ ಶೇಖ್ ಹಮದ್ ಬಿನ್ ಜಾಯೇದ್ ಅಲ್ ನಹ್ಯಾನ್ ಮತ್ತು ಯುಎಇ ವಿದೇಶಿ ವ್ಯಾಪಾರ ಸಚಿವ ಡಾ ಥಾನಿ ಬಿನ್ ಅಹಮದ್ ಅಲ್ ಝಯೂದಿ ಅವರೊಂದಿಗೆ ಫಲಪ್ರದ ಮಾತುಕತೆ ನಡೆಸಿದರು. ಜಾಗತಿಕ ಬಿಕ್ಕಟ್ಟು ಮತ್ತು ಪೂರೈಕೆ ಸರಪಳಿ ಅಡಚಣೆಗಳ ನಡುವೆ ಭಾರತ ನಿರಂತರ ಇಂಧನ ಆಮದನ್ನು ಖಚಿತಪಡಿಸಿಕೊಂಡು ಇಂಧನ ಭದ್ರತೆ ಕಾಯ್ದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ವ್ಯಾಪಾರಿಗಳ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿಯ ಸದಸ್ಯರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜಾಗತಿಕ ಸವಾಲುಗಳ ನಡುವೆ ದೇಶದ ಆರ್ಥಿಕತೆಯನ್ನು ಸಾಗಿಸುವಲ್ಲಿ ದಕ್ಷ ಇಂಧನ ರಾಜತಾಂತ್ರಿಕತೆ ಪ್ರಮುಖ ಪಾತ್ರ ವಹಿಸಿದೆ. ಕಳೆದ ದಶಕದಲ್ಲಿ ಕಚ್ಚಾ ತೈಲ ಆಮದು ಮಾಡಿಕೊಳ್ಳುವ ದೇಶಗಳ ಸಂಖ್ಯೆಯನ್ನು 27ರಿಂದ 41ಕ್ಕೆ ಹೆಚ್ಚಿಸಲಾಗಿದ್ದು, ತೈಲ ಸಂಸ್ಕರಣಾ ಸಾಮರ್ಥ್ಯವನ್ನು 267 ದಶಲಕ್ಷ ಮೆಟ್ರಿಕ್ ಟನ್ಗಳಿಗೆ ಏರಿಸಲಾಗಿದೆ ಎಂದು ತಿಳಿಸಿದರು. 2,000 ರೂಪಾಯಿಗಿಂತ ಹೆಚ್ಚಿನ ಮೌಲ್ಯದ ನಿರ್ದಿಷ್ಟ ಯುಪಿಐ ವಹಿವಾಟುಗಳ ಮೇಲೆ ಎಂಡಿಆರ್ ದರ ವಿಧಿಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಸಲ್ಲಿಕೆಯಾಗಿರುವ ಅರ್ಜಿಗೆ ಸಂಬಂಧಿಸಿದಂತೆ ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರ, ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತು ಎನ್ಪಿಸಿಐಗೆ ನೋಟಿಸ್ ಜಾರಿ ಮಾಡಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ಈ ಹೊಸ ನಿಯಮಾವಳಿ ಜಾರಿಗೆ ಮಧ್ಯಂತರ ತಡೆ ನೀಡಲು ನಿರಾಕರಿಸಿದ್ದು, ವಿವರಣೆ ನೀಡಲು 4 ವಾರಗಳ ಕಾಲಾವಕಾಶ ನೀಡಿದೆ. ಕೇಂದ್ರ ಸರ್ಕಾರದ ಪರವಾಗಿ ವಾದ ಮಂಡಿಸಿದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಎನ್ ವೆಂಕಟರಾಮನ್, ಅಕ್ಟೋಬರ್ 15ರಿಂದ ಜಾರಿಗೆ ಬರಲಿರುವ ಈ ನಿಯಮದಿಂದ ಶೇಕಡಾ 96ರಷ್ಟು ವಹಿವಾಟುಗಳಿಗೆ ಯಾವುದೇ ತೊಂದರೆಯಾಗುವುದಿಲ್ಲ ಹಾಗೂ ಸಾಮಾನ್ಯ ಗ್ರಾಹಕರು ಮತ್ತು ವೈಯಕ್ತಿಕ ಪಾವತಿಗಳು ಸಂಪೂರ್ಣ ಉಚಿತವಾಗಿರಲಿವೆ ಎಂದು ಸ್ಪಷ್ಟಪಡಿಸಿದರು. ಡಿಜಿಟಲ್ ಪಾವತಿ ವ್ಯವಸ್ಥೆಯ ಸುಸ್ಥಿರತೆ ಹಾಗೂ ಮೂಲಸೌಕರ್ಯ ಬಲಪಡಿಸಲು ಈ ಕ್ರಮ ಅಗತ್ಯವೆಂದು ಸರ್ಕಾರ ಸಮರ್ಥಿಸಿಕೊಂಡಿದ್ದು, ಸರ್ವೋಚ್ಚ ನ್ಯಾಯಾಲಯ ಮುಂದಿನ ವಿಚಾರಣೆಯನ್ನು 4 ವಾರಗಳ ನಂತರ ನಿಗದಿಪಡಿಸಿದೆ. ಕರ್ನಾಟಕ ಮತ್ತು ಮಹಾರಾಷ್ಟ ರಾಜ್ಯಗಳಲ್ಲಿ ಎದುರಾಗಿರುವ ಭೀಕರ ಬರ ಪರಿಸ್ಥಿತಿಯ ಸಮಗ್ರ ಪರಾಮರ್ಶೆ ಮತ್ತು ಅಧ್ಯಯನಕ್ಕಾಗಿ ಕೇಂದ್ರ ಸರ್ಕಾರ ಶೀಘ್ರದಲ್ಲೇ ಉನ್ನತ ಮಟ್ಟದ ಅಧ್ಯಯನ ತಂಡಗಳನ್ನು ಕಳುಹಿಸಲಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರ್ನಾಟಕ ಮತ್ತು ಮಹಾರಾಷ್ಟ್ರ ಸರ್ಕಾರಗಳು ತಮ್ಮ ರಾಜ್ಯಗಳ ವ್ಯಾಪಕ ಪ್ರದೇಶಗಳಲ್ಲಿ ಬರ ಪರಿಸ್ಥಿತಿಯನ್ನು ಅಧಿಕೃತವಾಗಿ ಘೋಷಿಸಿದೆ. ಪರಿಸ್ಥಿತಿ ಪರಿಶೀಲನೆಗೆ ಅಧ್ಯಯನ ತಂಡಗಳು ಅಕ್ಟೋಬರ್ 3ರಂದು ಕರ್ನಾಟಕಕ್ಕೆ ಭೇಟಿ ನೀಡಲಿವೆ. ಕೇಂದ್ರ ಸರ್ಕಾರ ಉಭಯ ರಾಜ್ಯಗಳ ರೈತರ ನೆರವಿಗೆ ದೃಢವಾಗಿ ನಿಂತಿದ್ದು, ಎಲ್ಲಾ ರೀತಿಯ ಸಹಕಾರ ನೀಡಲಿದೆ ಎಂದು ಭರವಸೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
2: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಕುರಿತ ಒಂದು ನೋಟ ಇಲ್ಲಿದೆ. 2015ರಲ್ಲಿ ಪ್ರಾರಂಭವಾದ ಪಿಎಂ ಮುದ್ರಾ ಯೋಜನೆಯು ಭಾರತದ ಸಣ್ಣ ಉದ್ಯಮಗಳ ಸಾಮರ್ಥ್ಯವನ್ನು ಬಲಪಡಿಸಲು ನಿಧಿಯಿಲ್ಲದವರಿಗೆ ಹಣಕಾಸು ಒದಗಿಸುತ್ತದೆ. ಈ ಉಪಕ್ರಮವು ಸಣ್ಣ ಉದ್ಯಮಿಗಳಿಗೆ ತಮ್ಮ ವ್ಯವಹಾರಗಳನ್ನು ಪ್ರಾರಂಭಿಸಲು, ಉಳಿಸಿಕೊಳ್ಳಲು ಮತ್ತು ಬೆಳೆಸಲು ಬಂಡವಾಳ ಒದಗಿಸುತ್ತದೆ. ಮೇಲಾಧಾರ ಮುಕ್ತ ಸಾಲ, ಕೋಟ್ಯಂತರ ಸಣ್ಣ ಉದ್ಯಮಿಗಳನ್ನು ಔಪಚಾರಿಕ ಹಣಕಾಸು ವ್ಯವಸ್ಥೆಗೆ ಒಳಪಡಿಸಲಾಗಿದೆ. ಶೇಕಡಾ 68% ಸಾಲಗಳು ಮಹಿಳೆಯರಿಗೆ ಮತ್ತು ಶೇಕಡಾ 51% ಸಾಲಗಳು ಎಸ್ಸಿ ಎಸ್ಟಿ ಒಬಿಸಿ ಸಮುದಾಯದ ಸಣ್ಣ ಉದ್ಯಮಿಗಳಿಗೆ ನೀಡಲಾಗಿದೆ. ಧಾರವಾಡದಲ್ಲಿ ಸಣ್ಣ ಪ್ರಮಾಣದಲ್ಲಿ ವ್ಯಾಪಾರ ನಡೆಸುತ್ತಿದ್ದ ವೀರಪ್ಪ ಅರಳಿ ಅವರು ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ 5 ಲಕ್ಷ ರೂಪಾಯಿ ಸಾಲ ಪಡೆದು ತಮ್ಮ ಉದ್ಯೋಗವನ್ನು ಯಶಸ್ವಿಯಾಗಿ ವಿಸ್ತರಿಸಿಕೊಂಡಿದ್ದಾರೆ. ಆಕಾಶವಾಣಿಯೊಂದಿಗೆ ಅವರು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
6: ಮೊದಲ ನಮ್ಮ ಸರ್ಗಳು ನಮಗೆ ಬಂದ ಹಿಂಗ ಮುದ್ರಾ ಯೋಜನೆದಾಗ ಹಿಂಗ

0: ಸ್ಕೀಮ್ ಐತಿ ತಗೋರಿ ಅಂತ ಹೇಳಿದ್ರ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇದ್ದಿದ್ದಿಲ್ಲ ಸರ್. ಬ್ಯಾಂಕಿಗೆ ಬಂದು ವಿಸಿಟ್ ಮಾಡಂತ ಹೇಳಿದ್ರು ಸರ್. ವಿಸಿಟ್ ಮಾಡಿದ್ ಅವ್ರು ಹೇಳಿದ್ರು ಇಲ್ಲ ಹಿಂಗ ಪ್ರಧಾನ ಮಂತ್ರಿ ಅವರಿಂದ ಮುದ್ರಾ ಯೋಜನೆ ಒಳಗೆ ಹಿಂಗ ಬೀದಿ ಬದಿ ವ್ಯಾಪಾರಸ್ಥರಿಗೆ 5 ಲಕ್ಷ ಮಟ ಲೋನ್ ಸಿಗುದೈತಿ, ಮತ್ತೆ ನೀವು ನಿಮ್ಮ ಅಂಗಡಿಗಳನ್ನ ಏನಾರ ಸುಧಾರಣೆ ಮಾಡ್ಕೋಬಹುದು ಅಂತ ಹೇಳಿದ್ರು ಸರ್. ಅದರಿಂದ ನಾನು ಅಪ್ಲಿಕೇಶನ್ ಹಾಕಿದ್ರೆ ನನಗೆ 5 ಲಕ್ಷ ರೂಪಾಯಿ ಬಂತು. ಮೊದಲ ತಗಡಿನ ಅಂಗಡಿ ಇತ್ತು ಸರ್, ಅದನ್ನೆಲ್ಲ ಚೇಂಜ್ ಮಾಡಿ ಸ್ಟೇನ್ಲೆಸ್ ಸ್ಟೀಲ್ ಕೌಂಟರ್ ತರ್ತೀನಿ, ಆಮೇಲೆ ಸ್ಪೂನ್ ಆಗ್ಲಿ, ಪ್ಲೇಟ್ಸ್ ಆಗ್ಲಿ, ಟೇಬಲ್ಸ್ ಆಗ್ಲಿ, ಕಸ್ಟಮರ್ ಗೆ ಸೇವೆಯನ್ನು ನೀಡ್ತಾ ಇದ್ದೀನಿ ಸರ್. ಮೊದಲು ನಾವು ಕಡು ಬಡವರು, ಪ್ರಧಾನ ಮಂತ್ರಿ ಮುದ್ರಾ ಯೋಜನೆಯಿಂದ ನನಗೆ ಬಹಳ ಅನುಕೂಲ ಆಗಿದೆ ಸರ್.
1: ಭಾರತ ಮತ್ತು ಫ್ರಾನ್ಸ್ ನಡುವೆ ಶಿಕ್ಷಣ, ಸಂಶೋಧನೆ ಮತ್ತು ನಾವೀನ್ಯತೆ ಕ್ಷೇತ್ರಗಳಲ್ಲಿನ ದ್ವಿಪಕ್ಷೀಯ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಫ್ರಾನ್ಸ್ನ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಚಿವ ಫಿಲಿಪ್ ಬ್ಯಾಪ್ಟಿಸ್ಟ್ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಉಭಯ ರಾಷ್ಟಗಳ ವಿದ್ಯಾರ್ಥಿಗಳು ಮತ್ತು ಬೋಧಕರ ವಿನಿಮಯ ಕಾರ್ಯಕ್ರಮಗಳನ್ನು ವಿಸ್ತರಿಸುವುದು, ಶೈಕ್ಷಣಿಕ ಸಂಸ್ಥೆಗಳ ನಡುವಿನ ಪಾಲುದಾರಿಕೆಯನ್ನು ಹೆಚ್ಚಿಸುವುದು ಸೇರಿದಂತೆ ಹಲವು ವಿಷಯಗಳ ಕುರಿತು ವಿಸ್ತೃತವಾಗಿ ಸಮಾಲೋಚಿಸಲಾಯಿತು. ಮಾನವ ಸಹಿತ ಬಾಹ್ಯಾಕಾಶಯಾನ, ನವೋದ್ಯಮಗಳು ಹಾಗೂ ಹೊಸ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಗೆ ಒತ್ತು ನೀಡುವ ಮೂಲಕ ಭಾರತ ಫ್ರಾನ್ಸ್ ಬಾಹ್ಯಾಕಾಶ ಸಹಕಾರ ಹೊಸ ಹಂತ ಪ್ರವೇಶಿಸಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಫ್ರಾನ್ಸ್ನ ಉನ್ನತ ಶಿಕ್ಷಣ, ಸಂಶೋಧನೆ ಮತ್ತು ಬಾಹ್ಯಾಕಾಶ ಸಚಿವ ಫಿಲಿಪ್ ಬ್ಯಾಪ್ಟಿಸ್ಟ್ ನೇತೃತ್ವದ ನಿಯೋಗದೊಂದಿಗೆ ನಡೆದ ಸಭೆಯಲ್ಲಿ ಅವರು ಮಾತನಾಡಿದರು. ಜಪಾನ್ನಲ್ಲಿ ನಡೆಯುತ್ತಿರುವ ಪ್ರತಿಷ್ಠಿತ ಏಷ್ಯನ್ ಗೇಮ್ಸ್ ಪಂದ್ಯಾವಳಿಯಲ್ಲಿ ಭಾರತ ಕ್ರೀಡಾಪಟುಗಳು ತಮ್ಮ ಉತ್ತಮ ಪ್ರದರ್ಶನವನ್ನು ಮುಂದುವರಿಸಿದ್ದು, ಅಥ್ಲೆಟಿಕ್ಸ್, ಶೂಟಿಂಗ್ ಮತ್ತು ಕುರಾಶ್ ವಿಭಾಗದಲ್ಲಿ ಇಂದು ಒಟ್ಟು 8 ಪದಕಗಳನ್ನು ಗೆದ್ದುಕೊಂಡಿದ್ದಾರೆ. ಪುರುಷರ ಜಾವೆಲಿನ್ ಎಸೆತದಲ್ಲಿ ಯಶವೀರ್ ಸಿಂಗ್ ಬೆಳ್ಳಿ, ರೋಹಿತ್ ಯಾದವ್ ಕಂಚು ಪದಕ ಜಯಿಸುವ ಮೂಲಕ ಭಾರತಕ್ಕೆ ಯಶಸ್ಸು ತಂದುಕೊಟ್ಟರು. ಇನ್ನು ಪುರುಷರ ಉದ್ದ ಜಿಗಿತದಲ್ಲಿ ಶ್ರೀಶಂಕರ್ ಮುರಳಿ ಮತ್ತು 1500 ಮೀಟರ್ ಓಟದಲ್ಲಿ ಗುಲ್ವೀರ್ ಸಿಂಗ್ ಬೆಳ್ಳಿ ಪದಕ ಮುಡಿಗೇರಿಸಿಕೊಂಡರೆ, ಶೂಟಿಂಗ್ನ ಮಹಿಳೆಯರ 25 ಮೀಟರ್ ಪಿಸ್ತೂಲ್ ವಿಭಾಗದಲ್ಲಿ ಇಶಾ ಸಿಂಗ್ ಬೆಳ್ಳಿ ಪದಕ ಗೆದ್ದರು. ಜೊತೆಗೆ ಮಹಿಳಾ 5000 ಮೀಟರ್ ಓಟದಲ್ಲಿ ಪೌರುಲ್ ಚೌಧರಿ, 400 ಮೀಟರ್ ಹರ್ಡಲ್ಸ್ನಲ್ಲಿ ವಿದ್ಯಾ ರಾಮರಾಜ್ ಹಾಗೂ ಕುರಾಶ್ ಕ್ರೀಡೆಯಲ್ಲಿ ಪಿಂಕಿ ಬಲ್ಹಾರ ಕಂಚು ಪದಕಗಳನ್ನು ತಮ್ಮದಾಗಿಸಿಕೊಂಡರು. ಇದೇ ವೇಳೆ ವಿದ್ಯಾ ರಾಮರಾಜ್ ಅವರು ಪಿಟಿ ಉಷಾ ಅವರ 4 ದಶಕಗಳ ಹಳೆಯ ರಾಷ್ಟೀಯ ದಾಖಲೆಯನ್ನು ಮುರಿದರು. ಮತ್ತೊಂದೆಡೆ ಬಾಕ್ಸಿಂಗ್ನಲ್ಲಿ ಲವ್ಲಿನಾ ಬರ್ಗೊಹೇನ್, ಪ್ರಿಯಾ ಗಂಗಾಸ್ ಅವರು ಕಪಿಲ್ ಪೋಖರಿಯಾ ಸೆಮಿಫೈನಲ್ ಪ್ರವೇಶಿಸುವ ಮೂಲಕ ಭಾರತಕ್ಕೆ 3 ಪದಕಗಳನ್ನು ಖಚಿತಪಡಿಸಿದ್ದಾರೆ. ಭಾರತೀಯ ಪುರುಷರ ಹಾಕಿ ತಂಡ ಬಾಂಗ್ಲಾದೇಶ ವಿರುದ್ದ 10-0 ಗೋಲುಗಳ ಭರ್ಜರಿ ಗೆಲುವು ಸಾಧಿಸಿ ಸೆಮಿಫೈನಲ್ ತಲುಪಿದ್ದು, ಅಕ್ಟೋಬರ್ 1ರಂದು ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಎದುರಿಸಲಿದೆ. ಮಳೆಯಿಂದಾಗಿ ಕ್ರಿಕೆಟ್ ಕ್ವಾರ್ಟರ್ ಫೈನಲ್ ಪಂದ್ಯ ರದ್ದಾಗಿದ್ದರೂ, ಐಸಿಸಿ ಶ್ರೇಯಾಂಕದ ಆಧಾರದ ಮೇಲೆ ಭಾರತೀಯ ಪುರುಷರ ಕ್ರಿಕೆಟ್ ತಂಡವು ನೇರವಾಗಿ ಸೆಮಿಫೈನಲ್ಗೆ ಅರ್ಹತೆ ಗಿಟ್ಟಿಸಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. $1 ಟ್ರಿಲಿಯನ್ ರಫ್ತು ಗುರಿ ಸಾಧನೆಗೆ ಭಾರತ ದಿಟ್ಟ ಹೆಜ್ಜೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಜಾಗತಿಕ ಬಿಕ್ಕಟ್ಟಿನ ನಡುವೆಯೂ ಇಂಧನ ಭದ್ರತೆ ಕಾಯ್ದುಕೊಳ್ಳುವಲ್ಲಿ ಭಾರತ ಯಶಸ್ವಿ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. 2000 ರೂಪಾಯಿ ಮೇಲ್ಪಟ್ಟ ಯುಪಿಐ ವಹಿವಾಟು ಶುಲ್ಕ ಮಧ್ಯಂತರ ತಡೆ ನಿರಾಕರಿಸಿದ ಸುಪ್ರೀಂಕೋರ್ಟ್, ಕೇಂದ್ರ ಸರ್ಕಾರಕ್ಕೆ ನೋಟಿಸ್. ಹಾಗೂ ಏಷ್ಯನ್ ಗೇಮ್ಸ್ ಅಥ್ಲೆಟಿಕ್ಸ್ ಶೂಟಿಂಗ್ ಹಾಗೂ ಕುರಾಶ್ನಲ್ಲಿಂದು ಭಾರತದಿಂದ 8 ಪದಕ ಬೇಟೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
2: ಇದುವರೆಗೂ ವಾರ್ತೆಗಳನ್ನು ಆಲಿಸಿದಿರಿ. ಇನ್ನೀಗ ಕೇಳಿ ಕಾರ್ಯಕ್ರಮ ಒಲವಿನ ಆಲಾಪ.

ನಮಸ್ಕಾರ ಎಲ್ಲರಿಗೂ. 7:45 ಅಂತ ನಮ್ಮ ಸ್ಟುಡಿಯೋ ಕ್ಲಾಕ್ ಹೇಳುವಾಗ ಪ್ರೀತಿಯ ಮಾತುಗಳನ್ನ ಕೇಳೋದಕ್ಕೆ, ಚಂದದ ಗೀತೆಗಳನ್ನ ಆಸ್ವಾದಿಸೋದಕ್ಕೆ ಜೊತೆಯಾಗ್ತಾ ಇದ್ದೀವಿ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ. ಈ ಹೊತ್ತಲ್ಲಿ ನಿಮ್ಮೊಟ್ಟಿಗೆ ಮಾತಾಡ್ತಾ ನಾನಿದ್ದೀನಿ ನಿಮ್ಮ ಮಮತಾ.

ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲ್ ಯೋರ್ಸ್ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ ಏನಿವತ್ತಿನ ಮಾತು, ಪ್ರೀತಿಯ ಮಾತು ಅಂತ ನೀವು ಕೇಳ್ತಾ ಇದ್ರೆ ನಾವು ಹೇಳ್ತಾ ಇದ್ದೀವಿ. ಇವತ್ತಿನ ಮಾತು ಮಾತಿನ ಬಗ್ಗೆ ಅಲ್ಲ, ಅರೆ ಮತ್ತೆ ಮತ್ತೆ ಮೌನದ ಬಗ್ಗೆ. ಹೌದು ರೀ, ಪ್ರೀತಿಯ ಮೌನದ ಬಗ್ಗೆ ಮಾತಾಡ್ತಾ ಸಾಗೋಣ ಇವತ್ತಿನ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ.

ಮಾತು ಬೆಳ್ಳಿ ಮೌನ ಬಂಗಾರ ಅನ್ನೋ ಗಾದೆ ಮಾತನ್ನ ಚಿಕ್ಕವರಿದ್ದಾಗಿದ್ದ ನಾನು ಕೇಳ್ಕೊಂಡೇ ಬಂದಿದ್ದೀವಿ. ಇದು ಪ್ರೀತಿಯಲ್ಲೂ ಕೂಡ ಅನ್ವಯಿಸುತ್ತಾ ಅಂದ್ರೆ ಖಂಡಿತವಾಗ್ಲೂ ಹೌದು. ಹೀಗಂತಾರೆ ಪ್ರೀತಿಸಿದವರು, ಯಾಕಂದ್ರೆ ಮಾತುಗಳಲ್ಲಿ ಕಟ್ಕೊಡಕ್ಕಾಗದಿರುವಂತಹ ಭಾವನೆಗಳನ್ನ ಮೌನ ಚಿಟಿಕೆ ಹೊಡೆಯೋಷ್ಟರಲ್ಲಿ ಅರ್ಥ ಮಾಡಿಸ್ಬಿಡುತ್ತಂತೆ. ಈ ಅನುಭವ ನಿಮಗೂ ಕೂಡ ಆಗಿದ್ಯಾ? ಸಾಕ್ತಾ ಇದ್ದೀವಿ ಮೌನದ ಜೊತೆಯಾಗಿ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ.

ಕನ್ನಡ ಕಾಮನವಿಲ್ಲೂ 101.3 ಮೆಗಾಹರ್ಟ್ಸ್ ನ ಕೇಳ್ತಾ ಇದ್ದೀರಾ. ಇದು ಒಲವಿನ ಆಲಾಪ ಕಾರ್ಯಕ್ರಮ. ಇವತ್ತು ಮಾತಾಡ್ತಾ ಇದ್ದೀವಿ ಪ್ರೀತಿಯ ಮೌನದ ಬಗ್ಗೆ. ಮಾತುಗಳಲ್ಲಿ ಕಟ್ಕೊಡೋಕಾಗದೇ ಇದ್ರೂ ಕೂಡ ಪ್ರೀತಿ ಅನ್ನೋದು ಮೌನದಲ್ಲಿ ಎಲ್ಲವನ್ನ ಹೇಗಪ್ಪ ತಿಳಿಸ್ಬಿಡುತ್ತೆ ಅನ್ನೋ ಪ್ರಶ್ನೆ ಎದುರಾದಾಗ ಅರಿಸ್ಟಾಟಲ್ ಅವರು ಹೇಳಿರೋ ಮಾತು ನೆನಪಾಗುತ್ತೆ. ಪ್ರೀತಿ ಅನ್ನೋದು ಒಂದೇ ಆತ್ಮದಲ್ಲಿ ರಚಿತವಾದ ಆದ್ರೆ ಎರಡು ಜೀವಗಳಲ್ಲಿ ನೆಲೆಸಿರುವಂತಹ ಭಾವನೆ ಅಂತ ಅವ್ರು ಹೇಳಿದ್ದಾರೆ. ನಾವಿದನ್ನ ಎರಡು ಜೀವ ಒಂದೇ ಆತ್ಮ ಅಂತ ಹೇಳ್ತೀವಿ. ಬಹುಶಃ ಇದೇ ಕಾರಣ ಇರಬಹುದಾ, ನಿಮ್ಗೇನನ್ಸುತ್ತೆ?

0: E do Non Stop Sunday. Non Stop Sunday.
1: ದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

ಪ್ರೀತಿಯಲ್ಲಿರೋ ಮೌನ ಯಾವಾಗ್ಲೂ ಕೂಡ ಖುಷಿಯನ್ನೇ ಕೊಡಬೇಕು ಅಂತಿಲ್ಲ. ಎಷ್ಟೋ ಬಾರಿ ಪ್ರೀತಿಯಲ್ಲಿರುವಂತಹ ಮೌನ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಿರೋದಕ್ಕೋ ಅಥವಾ ಪರಸ್ಪರರನ್ನ ಗೌರವಿಸೋದಕ್ಕೋ ಸಾಕ್ಷಿಯಾಗಿರುವುದಿಲ್ಲ. ಬದಲಾಗಿ ಅದು ಇಬ್ಬರ ನಡುವೆ ಇರುವಂತಹ ಅಂತರವನ್ನ, ಅಸಹನೀಯತೆಯನ್ನ, ಬೇಸರವನ್ನ, ದುಃಖವನ್ನ ಪ್ರತಿಬಿಂಬಿಸುತ್ತೆ. ಆ ಮೌನದ ನೋವು ಕ್ಷಣ ಕ್ಷಣವನ್ನ ಕೂಡ ಯುಗವನ್ನಾಗಿಸ್ತಾ ಇರುತ್ತೆ. ಆ ನೋವು ತುಂಬಾ ಜನರ ಅನುಭವಕ್ಕೆ ಖಂಡಿತವಾಗ್ಲೂ ಬಂದಿರುತ್ತೆ, ಹೌದಲ್ವಾ?

ಕನ್ನಡ ಕಾಮನವೆಲ್ಲೂ 101.3 ಮೆಗಾ ಹರ್ಟ್ಸ್ ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಪ್ರೀತಿಯಲ್ಲಿರೋ ಮೌನದ ಬಗ್ಗೆ ಮಾತಾಡ್ತಾ ಸಾಗ್ ಬಂದ್ವಿ ಒಲವಿನ ಆಲಾಪ ಕಾರ್ಯಕ್ರಮದಲ್ಲಿ. ಮಾತು ಮೌನಕ್ ಬೇಕು, ಮೌನ ಮಾತಗ್ ಬೇಕು, ಮಾತು ಮತ್ತು ಮೌನ ಪ್ರೀತಿಗ್ ಬೇಕೇ ಬೇಕು. ಇಬ್ಬರ ನಡುವೆ ಅಂತರವನ್ನ ಹೆಚ್ಚು ಮಾಡೋದಕ್ಕೆ ಮೌನವನ್ನ ಬಳಸ್ಕೊಳ್ಳೋ ಬದಲಾಗಿ ಆ ಮೌನದ ಸಮಯದಲ್ಲೇ ಪರಸ್ಪರರನ್ನ ಕ್ಷಮಿಸ್ಕೊಂಡ್ಬಿಟ್ರೆ ಪ್ರೀತಿ ಎಂದೆಂದಿಗೂ ಉಳಿಯುತ್ತೆ, ನಗ್ತಾ ನಗ್ತಾ ಬಾಳುತ್ತೆ. ಅದೇ ಮೌನಕ್ಕಿರೋ ಶಕ್ತಿ. ಮಾತು ಮತ್ತು ಮೌನ ಹಿತಮಿತವಾಗಿ ನಿಮ್ಮ ಒಲವ ಬದುಕಿನಲ್ಲಿ ಸಮ್ಮಿಳಿತವಾಗ್ಲಿ, ಸದಾ ಸಂತೋಷವನ್ನೇ ಹೊತ್ತು ತರಲಿ ಅಂತ ಆಶಿಸ್ತಾ ಈ ಹೊತ್ತಿನ ಒಲವಿನ ಆಲಾಪ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಈ ಹೊತ್ತಲ್ಲಿ ನಿಮ್ಮೊಟ್ಟಿಗೆ ಮಾತಾಡ್ತಾ ನಾನಿದ್ದೆ ನಿಮ್ಮ ಮಮತಾ. ಸದಾ ಕೇಳ್ತಾ ಇರಿ ಕನ್ನಡ ಕಾಮನವೆಲ್ಲೂ 101.3 ಮೆಗಾಹರ್ಟ್ಸ್. ಮತ್ತೆ ಆದಷ್ಟು ಬೇಗ ಸಿಗೋಣ ಕಣ್ರೀ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಎಂದ ಎಂದಿಗೂ ಯಾರ್ ಸಮಯ ಆಗಿದೆ 9:16:03 ಈ ಸಮಯ ಸುಕುನ್ ಕೆ ಪಲ್ ಕಾರ್ಯಕ್ರಮದ ಸಮಯ, ಹಳೆಯ ಹಿಂದಿ ಚಿತ್ರ ಗೀತೆಗಳನ್ನ ಕೇಳುವಂತಹ ಸಮಯ. ಊಟ ಆಗಿದ್ರೂ ಪರವಾಗಿಲ್ಲ, ಅಥವಾ ಊಟಕ್ಕಿವ ಕೂತಿದ್ದೀವಿ ಅನ್ನೋದಾದ್ರೆ ನಮ್ಮ ಹಾಡುಗಳು ನಿಮಗೆ ಸಾಥ್ ನೀಡುತ್ತೆ ಅಂತ ಹೇಳ್ತಾ, ಹಾಗೆ ನಂತರ ಕನಸಿನ ಲೋಕದ ಬಗ್ಗೆ ಕನಸು ಕಾಣುವಂತಹ ಸಮಯ ಇದಾಗಿದೆ. ಸುಕುನ್ ಕೆ ಪಲ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಸುಕುನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ತೇಜ. ಇವತ್ತಿನ ಕಾರ್ಯಕ್ರಮದ ವಿಶೇಷತೆ, ದಿನ ಆಚರಣೆ ಮಾಡೋದಕ್ಕೆ ಯಾವಾಗಲೂ ವಿಶೇಷತೆನೆ ಇರಲೇಬೇಕು ಅಂತ ಏನು ಇಲ್ಲ ಅಂತ ಅನ್ಸುತ್ತೆ. ಏನು ಹೇಳ್ತೀರಾ ಸ್ನೇಹಿತರೆ? ಸೊ ಇವತ್ತಿನ ನಮ್ಮ ಸುಕುನ್ ಕೇಬಲ್ ಕಾರ್ಯಕ್ರಮದಲ್ಲಿ ಬಹಳ ಬಹಳ ಪ್ರಚಲಿತವಾದದ್ದು, ಹಾಗೆ ಸದಾ ಕಾಲ ಕೇಳ್ತಾನೆ ಇರಬೇಕು ಅನ್ಸೋಂತಹ ಗೀತೆಗಳ ಲಿಸ್ಟ್ ಆಲ್ರೆಡಿ ರೆಡಿ ಇದೆ. ಸೊ ಯಾವ್ದಾವ್ದು ಗೀತೆ ಇದೆ? ಬಹಳಷ್ಟಿದೆ. ಹಂಗೆ ನೋಡಿಕೊಂಡ್ರೆ ಇನ್ನೂ ಸಾಕಷ್ಟಿದೆ. ಯಾವುದನ್ನ ಪ್ಲೇ ಮಾಡೋದು, ಯಾವುದನ್ನ ಬಿಡೋದು ಅನ್ನೋದೇ ದೊಡ್ಡ ಕನ್ಫ್ಯೂಷನ್ ಆಗುತ್ತೆ. ಹಂಗೂ ಕೂಡ ಒಂದು ಸ್ವಲ್ಪ ಪ್ಲೇಲಿಸ್ಟ್ ರೆಡಿ ಮಾಡಿದ್ದೀವಿ. ಸೊ ಯಾವ್ದಾದೆಲ್ಲ ಗೀತೆಗಳಿದೆ ಕೇಳ್ತಾ ಕೇಳ್ತಾ ಸಾಗೋಣ. ಮೊಟ್ಟ ಮೊದಲನೇ ಗೀತೆ ಮೂಡಿ ಬರ್ತಾ ಇದೆ, ಈ ಸೊಗಸಾಗಿರುವಂತಹ ಗೀತೆ ಶರ್ಮಿಳಿ ಚಿತ್ರದಾಗಿದೆ. ನೀರಜ್ ಅವರ ಸಾಹಿತ್ಯ ಹಾಗೆ ಎಸ್ ಡಿ ಬರ್ಮನ್ ಅವರ ಸೂಪರ್ ಕಂಪೋಸಿಷನಲ್ಲಿ ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ ಸುಕುನ್ ಕೆ ಪಲ್ ಕಾರ್ಯಕ್ರಮದಲ್ಲಿ.

ಎಂಥ ಸುಮಧುರವಾದ ಗೀತೆ, ಪದೇ ಪದೇ ಕೇಳಬೇಕು ಅನ್ಸೋಂಥ ಗೀತೆ. ಲೂಪಲ್ಲಿ ಹಾಕಿ ಬಿಟ್ಬಿಟ್ರೂ ಸಾಕು ಅಂತ ಅನ್ಸುತ್ತೆ. ಹೋಗ್ತಾ ಬರ್ತಾ ಕೇಳ್ತಾ ಇದ್ರೆ ಏನೋ ಒಂದು ರೀತಿ ಖುಷಿ. ಅದು ಆ ವಾಯ್ಸಲ್ಲಿ ಇರುವಂತಹ ಒಂದು ಒಂದು ಮಾಧುರ್ಯತೆ ಅಂತಲೇ ಹೇಳಬೇಕು. ಲತಾದಿ ಅವರ ಧ್ವನಿಯಲ್ಲಿ ಕೇಳಿದ್ರಿ, ಇವತ್ತು ಅವರನ್ನು ನೆನಪಿಸ್ಕೊಳ್ಳುವಂಥ ದಿನ. ಸಾಕಷ್ಟು ಸಾಕಷ್ಟು ಸಾವಿರಾರು ಹಾಡುಗಳನ್ನು ಮುಡುಪಾಗಿಟ್ಟು ಇಟ್ಟಂತಹ ಜೀವ ಅವರದು ಅಂತಲೇ ಹೇಳಬೇಕು. ಸಾಕಷ್ಟು ಗೀತೆಗಳನ್ನು ಚೆನ್ನಾಗಿ ಕೇಳ್ಕೊಳ್ಳಿ ಅಂತ ಹಾಡ್ಬಿಟ್ಟಿದ್ದಾರೆ. ಸೊ ಇವತ್ತು ಅವ್ರನ್ನ ನೆನಪಿಸ್ಕೊಳ್ಳೋಂಥ ದಿನ 97ನೇ ಹುಟ್ಟುಹಬ್ಬ ಲತಾದಿ ಅವರದ್ದು. ಅವರೆಲ್ಲ ಹಾಡೋವಾಗ ನಾವೆಲ್ಲರೂ ಇದ್ದೀವಿ ಅನ್ನೋದೇ ಒಂದು ರೀತಿಯ ದೊಡ್ಡ ಪುಣ್ಯ ಅಂತ ಅನಿಸುತ್ತೆ. ಅಂಥ ಗ್ರೇಟ್ ಲೆಜೆಂಡ್ಸ್ನ ವಾಯ್ಸನ್ನು ಕೇಳೋದು ಅಥವಾ ನೋಡೋದೇ ಒಂದು ರೀತಿಯ ಗತ್ತು, ಒಂದು ರೀತಿಯ ಪುಣ್ಯ. ಮತ್ತೊಂದು ಸೊಗಸಾಗಿರುವಂತಹ ಗೀತೆ ಲತಾದಿ ಅವರದೇ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ, ರಜಿಯಾ ಸುಲ್ತಾನ ಚಿತ್ರದ್ದು. ಇದರಲ್ಲಂತೂ ಹೇಮಾ ಮಾಲಿನಿ ಅವರ ಗೆಟಪ್ಪೇ ಒಂದು ರೀತಿ ಸೂಪರ್ ಆಗಿರುತ್ತೆ. ಆ ಒಂದು ಡೆಸರ್ಟ್ನಲ್ಲಿ ಪಿಕ್ಚರೈಸ್ ಮಾಡಿದ್ದಾರೆ, ಒಂದು ಕಾಡಲ್ಲಿ, ಐ ಮೀನ್ ಮರಳುಗಾಡಿನಲ್ಲಿ ಪಿಕ್ಚರೈಸ್ ಮಾಡಿದ್ದಾರೆ. ಸೊ ಇಡೀ ಮರಳಿನ ಮಧ್ಯೆ ಹೇಮಾ ಮಾಲಿನಿ ಒಬ್ಬರೇ ನಡ್ಕೊಂಡು ಬರೋದಾಗಿರ್ಬೋದು ಅಥವಾ ಅವರ ಆ್ಯಕ್ಟಿಂಗ್ ಆಗಿರ್ಬೋದು, ಬಹಳಾ ಸೊಗಸಾಗಿ ಚಿತ್ರಿತವಾದಂತಹ ಒಂದು ಗೀತೆ ಇದಾಗಿದೆ. ಲತಾದಿಯವರ ಧ್ವನಿಯಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ. ಹಾಗೆ ಅಖ್ತರ್ ಅವರ ಸಾಹಿತ್ಯ, ಹಾಗೆ ಖಯಂ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ. ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ ಸುಕುನ್ ಕೆಪಲ್ ಕಾರ್ಯಕ್ರಮದಲ್ಲಿ.

ಕೋಟಿಗೊಂದು ಗೀತೆ ಅಂತ ಹೇಳ್ತಾರಲ್ಲ, ಆ ಒಂದು ಸಾಲಿನಲ್ಲಿ ಈ ಒಂದು ಗೀತೆ ಸೇರುತ್ತೆ ಅಂತ ಹೇಳಬೇಕು. ಚೋರಿ ಚೋರಿ ಚಿತ್ರದ ಗೀತೆಯನ್ನು ಈಗಷ್ಟೇ ಕೇಳಿದ್ರಿ. ಹಜರತ್ ಜೈಪುರಿ ಅವರ ಸಾಹಿತ್ಯ ಹಾಗೆ ಶಂಕರ್ ಜೈಕಿಶನ್ ಅವರ ಸೂಪರ್ ಕಂಪೋಸಿಷನ್ನಲ್ಲಿ ಈ ಗೀತೆ ಮೂಡಿ ಬಂದಿತ್ತು. ಮತ್ತೊಂದು ಸೊಗಸಾಗಿರುವಂತಹ ಗೀತೆ ಮೂಡಿ ಬರ್ತಾ ಇದೆ ಸ್ನೇಹಿತರೆ. ಆಶಾ ಭೋಸ್ಲೆ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ. ದ ಗ್ರೇಟ್ ಗ್ಯಾಂಬ್ಲರ್ ಚಿತ್ರದ್ದು, ಆನಂದ್ ಭಕ್ಷಿ ಅವರ ಸಾಹಿತ್ಯ ಹಾಗೆ ಆರ್ ಡಿ ಬರ್ಮನ್ ಅವರ ಸಂಗೀತ ಸಂಯೋಜನೆಯಲ್ಲಿ ಆಲ್ ಟೈಮ್ ಫೇವರೆಟ್ ಹಿಟ್ ಆದಂತಹ ಗೀತೆ.

ಮೇರೆ ಸನಮ್ ಚಿತ್ರದ ಸೂಪರ್ ಹಿಟ್ ಗೀತೆಯನ್ನು ಈಗಷ್ಟೇ ಕೇಳಿದ್ರಿ. ಮೊಹಮ್ಮದ್ ರಫಿ ಅವರ ಧ್ವನಿಯಲ್ಲಿ ಸೊಗಸಾಗಿರುವಂತಹ ಗೀತೆ ಇದಾಗಿತ್ತು. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ ಕೆ ಜೆ ಯೇಸುದಾಸ್ ಅವರ ಧ್ವನಿಯಲ್ಲಿ. ಚಿತ್ತ ಚೋರ್ ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ ರವೀಂದ್ರ ಜೈನ್ ಅವರ ಸಾಹಿತ್ಯ ಹಾಗೆ ಅವರದೇ ಸೂಪರ್ ಹಿಟ್ ಸಂಗೀತದಲ್ಲಿ.

ಮನ್ನಾಡೆ ಅವರ ಅಧ್ವಾನಿಯಲ್ಲಿ ಸೊಗಸಾಗಿರುವಂಥ ಗೀತೆಯನ್ನು ಈಗಷ್ಟೇ ಕೇಳಿದ್ರಿ ಸ್ನೇಹಿತರೆ. ಕೇಳ್ತಾ ಇದ್ರೆ ಇದನ್ನು ಅಷ್ಟೇ ಸದಾ ಕಾಲ ಕೇಳಬೇಕು ಅನ್ನಿಸುವಂಥ ಗೀತೆ, ಆನಂದ ಚಿತ್ರದ ಆನಂದಮಯವಾದಂತಹ ಗೀತೆ, ಯೋಗೇಶ್ ಅವರ ಸಾಹಿತ್ಯ ಹಾಗೆ ಸಲೀಲ್ ಚೌಧರಿ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಗೀತೆ ಮೂಡಿ ಬಂದಿತ್ತು. ಇನ್ನು ಸಂದೇಶ ಕಳಿಸಿದಂತಹ ಸ್ನೇಹಿತರು ಯಾರ್ಯಾರು ಅಂತ ನೋಡೋದಾದರೆ, ಆನಂದ್ ಕುಲಕರ್ಣಿ ಅವರ ಸಂದೇಶ ಬಂದಿದೆ, ಹಾಗೆ ಸುಭಾನ್ ಕೋರಿ ಹಂಪ ಸಾಗರದಿಂದ, ನಾಗೇಂದ್ರ ಅವರು ತಾವರೆಕೆರೆಯಿಂದ ಅಂತ ಹೇಳ್ತಾ ಇದ್ದಾರೆ, ಹಾಗೆ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಅವರು ಹಾಡ್ಲಿ ಮಳವಳ್ಳಿಯಿಂದ, ಕಲಬುರಗಿಯ ಕಡಗಂಚಿಯಿಂದ ಧರ್ಮಣ್ಣ ದಿನ್ನಿ, ಹಾಗೆ ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಎನ್ ಆರ್ ಪ್ರಸಾದ್ ಹಾಗೂ ಅಖಿಲ ಪ್ರಸಾದ್ ಅವರು ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಮ್ಮ ಭಾರತ ಕಂಡಂತಹ ಅದ್ಭುತವಾದಂತಹ ಧ್ವನಿ ಅಂದರೆ ಲತಾದಿ ಅವರ ಧ್ವನಿ, ಲತಾ ಮಂಗೇಶ್ಕರ್ ಅವರನ್ನು ನೆನಪಿಸ್ಕೊಳ್ತಾ ಹಾಗೆ ಕಾರ್ಯಕ್ರಮವನ್ನು ಮುಗಿಸೋಣ ಸ್ನೇಹಿತರೆ. ಕಡೆಯ ಗೀತೆ ಅವರೇ ಹಾಡಿರುವಂತಹ ಗೀತೆ, ಸೊಗಸಾಗಿರುವಂಥ ಗೀತೆ ಇದು, ಸರಸ್ವತಿ ಚಂದ್ರ ಚಿತ್ರದ್ದು. ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ. ಇಂದಿವಾರ್ ಅವರ ಸಾಹಿತ್ಯ ಹಾಗೆ ಕಲ್ಯಾಣ್ ಜಿ ಆನಂದ್ ಜಿ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಗೀತೆ ಮೂಡಿ ಬರ್ತಾ ಇದೆ. ಇಷ್ಟೊತ್ತು ಸುಕುನ್ ಕೆಪಲ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗಿದ್ದು ತೇಜಾ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಎಂದೆಂದಿಗೂ ಯೋರ್ಸ್ ಕೇಳ್ತಾ ಇದ್ದೀರಾ. ಆಕಾಶವಾಣಿ ಎಫ್ಎಂ ರೇನ್ಬೋ 101.3. ಸಮಯ ಆಗಿದೆ 10:20:10 ಈ ಸಮಯ ಕನಸಿನ ಲೋಕದಲ್ಲಿ ಪ್ರಯಾಣ ಮಾಡುವಂತಹ ಸಮಯ, ಕನಸಿನ ಲೋಕಕ್ಕೆ ಜಾರುವಂತಹ ಸಮಯ. ನಿಮ್ಮ ಈ ಸಮಯಕ್ಕೆ ನಮ್ಮ ಹಾಡುಗಳು ಸಾಥ್ ನೀಡ್ತವೆ. ಮೊಟ್ಟ ಮೊದಲನೇ ಗೀತೆ ಮೂಡಿ ಬರ್ತಾ ಇದೆ ಕ್ಷೀರಸಾಗರ ಚಿತ್ರದ್ದು, SPB ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ, ಚಿವುದಯ ಶಂಕರ್ ಅವರ ಸಾಹಿತ್ಯ, ಹಂಸಲೇಖ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಸೊಗಸಾಗಿರುವಂತಹ ಗೀತೆ ನಿಮ್ಮೆಲ್ಲರಿಗೋಸ್ಕರ ಮೂಡಿ ಬರ್ತಾ ಇದೆ.

ಹೌದು, ಮನಸ್ಸೇ ನಿಲ್ಲದು ದಸರಾ ನೆನೆದು. ಬೇಗ ಬೇಗ ಇನ್ನೇನು ದಸರಾ ಹಬ್ಬನೂ ಕೂಡ ಬರ್ತಾ ಇದೆ, ಒಂದ್ಸರ್ತಿ ಹೋಗ್ಲೇಬೇಕು ದಸರಾಗೆ ಅಂತ ಅನು ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಮನು ಅವರ ಧ್ವನಿಯಲ್ಲಿ ರವಿವರ್ಮ ಈ ಒಂದು ಬೊಂಬೆಯನ್ನು ಬರೆದಿದ್ದಾನೆ. ಹೇಗೆ ಬರೆದಿದ್ದಾನೆ ಹಾಡನ್ನು ಕೇಳಿಕೊಂಡು ವಾಪಸ್ಸಾಗೋಣ. ಜಸ್ಟಾಂಕಿ ಅವರು ಈ ಒಂದು ಗೀತೆಯನ್ನು ಹಾಡಿದ್ದಾರೆ, ಹಾಗೆ ಉಪೇಂದ್ರ ಕುಮಾರ್ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಬ್ಯೂಟಿಫುಲ್ ಟ್ರ್ಯಾಕ್ ನಿಮ್ಮೆಲ್ಲರಿಗೋಸ್ಕರ ಕನಸಿನ ಲೋಕದಲ್ಲಿ.

ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಸೊಗಸಾಗಿರುವಂತಹ ಗೀತೆಯನ್ನ ಕೇಳಿದ್ರಿ. ಹೂವು ಹಣ್ಣು ಚಿತ್ರದಾಗಿತ್ತು. ಚಿತ್ರ ಅವರು ಕೂಡ ಧ್ವನಿಗೂಡಿಸಿದ್ರು. ಹಂಸಲೇಖ ಅವರ ಸಾಹಿತ್ಯ ಹಾಗೆ ಅವರದೇ ಸಂಗೀತ ಈ ಗೀತೆ ಇತ್ತು. ಇನ್ನು ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಇದು ಮಂಜಿನ ಗೊಂಬೆ ಆದರೆ ಮತ್ತೊಂದು ಚಂದನದ ಗೊಂಬೆ. ಮಿಡಿದ ಹೃದಯಗಳು ಚಿತ್ರದ ಗೀತೆ ಮೂಡಿ ಬರ್ತಾ ಇದೆ. ಎಸ್ ಪಿ ಬಿ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ, ಹಂಸಲೇಖ ಅವರ ಸಾಹಿತ್ಯ ಹಾಗೆ ಅವರದೇ ಸಂಗೀತ.

ಕನಸಿನ ಲೋಕದ ವಿಹಾರದಲ್ಲಿ ಹಾಗೆ ತೇಳ್ತಾ ತೇಳ್ತಾ ಹಾಡುಗಳನ್ನು ಕೇಳ್ತಾ ಇದ್ದೀವಿ. ಯಾರ್ಯಾರೆಲ್ಲ ಸಂದೇಶವನ್ನು ಕಳಿಸಿ ಹಾಡು ಮೆಚ್ಚಿದ್ದಾರೆ ಅಂತ ನೋಡೋದಾದರೆ, ಹರಿಹರನ್ ಅವರು ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ಶಾಂತಾಚಾರ್ ಬಡಿಕೇರ್ ಅವರ ಸಂದೇಶ ಕೂಡ ಬಂದಿದೆ. ಯೋಗೇಶ್ ಎಂ ಸಿ ಅವರ ಸಂದೇಶ ಬಂದಿದೆ. ಹಾಗೆ ಸಾಂಬಾರು ಬಜ್ಜಿ ಎಲ್ಲ ರೆಡಿ ಇದೆ ಅಂತ ಹೇಳ್ತಾ ಇದ್ದಾರೆ. ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಅವರು ಹಾಡ್ಲಿ ಮಳವಳ್ಳಿ ತಾಲೂಕು ಇಲ್ಲಿಂದ ಹಾಗೆ ಸಂದೇಶ ಕಳಿಸಿದ್ದಾರೆ. ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗದಿಂದ, ಹಾಗೆ ಗಿರಿಜಮ್ಮ ಅನ್ನಪೂರ್ಣ ಎನ್ ಎಸ್ ಬಡಾವಣೆ ಹೊಸದುರ್ಗದಿಂದ, ಹಾಗೆ ಅನ್ನಪೂರ್ಣ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಎನ್ ಜಿ ಬಸವರಾಜ್ ಅವರು ಕೂಡ ಮತ್ತು ಅನು ಅವರ ಸಂದೇಶ ಕೂಡ ಬಂದಿದೆ. ನಿಮ್ಮೆಲ್ಲರ ಸಂದೇಶಕ್ಕೆ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು ಅಂತ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸಿ ಹಾಗೆ ಟಾಟಾ ಬಾಯ್ ಬಾಯ್ ಶುಭರಾತ್ರಿ ಅಂತ ವಿಶ್ ಮಾಡ್ತಾ ಇರೋದು ನಾನು ತೇಜ. ಇನ್ನು ಮುಂದೆ ನಿನ್ನ ಮುಂದಿನ ದಿನ ನಾಳೆ ಮಂಗಳವಾರ ಕೂಡ ಬರ್ತಾ ಇದೆ. ಹಾಗೆ ನಿಮ್ಮ ದಿನ ತುಂಬಾ ಚೆನ್ನಾಗಿರಲಿ. ಇವತ್ತು ಒಳ್ಳೊಳ್ಳೆಯ ಕನಸು, ಸುಂದರವಾದಂತಹ ಕನಸು ನಿಮ್ಮದಾಗಲಿ. ಹಾಗೆ ಚಂದ ನಿದ್ದೆ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಟಾಟಾ ಬಾಯ್ ಬಾಯ್ ಹೇಳ್ತಾ ಇರೋದು ತೇಜ. ಕಡೆಯಾಗಿದೆ ಆಗಿ ಮೂಡಿ ಬರ್ತಾ ಇದೆ. ಎಸ್ ಪಿ ಪಿ ಅವರ ಧ್ವನಿಯಲ್ಲಿ ಸೂಪರ್ ಹಿಟ್ ಗೀತೆ ಮುಂಜಾನೆಯ ಮಂಜು ಚಿತ್ರದ್ದು.

ಚುನರಿ ಸಂಭಾಲ ಗೋರಿ ಉಳಿ ಚಲಿ ಜಾಯ ರೇ